ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 14ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 4ನೇ ತಾರೀಕು ಗುರುವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 625 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:46. ಓದು ದೊಡ್ಡದು ಸರಿ, ಆದರೆ ಮನುಷ್ಯ ಓದಿ ಕಲಿಯುವುದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಸಂಗತಿಯನ್ನ ತಾನೇ ಬದುಕಿ ಕಲಿಯುತ್ತಾನೆ. ಓದು ದೊಡ್ಡದು ಸರಿ, ಆದರೆ ಮನುಷ್ಯ ಓದಿ ಕಲಿಯುವುದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಸಂಗತಿಯನ್ನ ತಾನೇ ಬದುಕಿ ಕಲಿಯುತ್ತಾನೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರ. ಬೆಳಗಿನ ಶುಭೋದಯ.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30 ಕರುಣಾಳು ಬಾಬಳಿಕೆ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ ನಿರ್ಮಾಣ ಎಸ್ಆರ್ ಭಟ್, 6:40 ನೇಗಿಲ ಮಿಡಿತ ಅಡಕೆ ಗಿಡದ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯಾಧಾರಿತ ಮರಗಳು, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಶಿವಮೊಗ್ಗ ಕೃಷಿ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ. 6:50 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ತೊನ್ನು, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಆರ್ ಎಂ ಶಾಂತಲ. 6:50 ಸುದ್ದಿ ಮಿಂಚು, 7:30 ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಯ ಬಾಲಕರ ಹಾಸ್ಟೆಲ್ ಹಾಗೂ ಉಚಿತ ಶಿಕ್ಷಣದ ಕುರಿತು ಬೆಕ್ಕಿನ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ವಿದ್ಯಾಪೀಠದ ನಿರ್ದೇಶಕರುಗಳಾದ ಎಚ್ ಎಂ ಚಂದ್ರಶೇಖರಯ್ಯ ಮತ್ತು ಕೆ ಚಂದ್ರಪ್ಪ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್. 7:45 ಚಿತ್ರಗೀತೆಗಳು, 8:30 ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಸಾಧನೆ ಮಾಡಿ ಸಾರ್ವಜನಿಕ ಸೇವೆ ಸಲ್ಲಿಸಿದ ಶ್ರೀಯುತ ಕೆಬಿ ರಾಮಲಿಂಗಯ್ಯ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು, 10:00 ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಟ್ಟಿಗೆ ಉತ್ತರಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9:41-5-7260. 11:00 ಚೈತ್ರವನ ಕಾವ್ಯವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ಕುವೆಂಪು ರಚಿತ ಶ್ರೀ ರಾಮಾಯಣಂ ದರ್ಶನದ ಅಯೋಧ್ಯಾ ಸಂಪುಟದಲ್ಲಿ ಕವಿಕೃತ ದರ್ಶನಂ ಭಾಗದ ವಾಚನವನ್ನು ಮಾಡುತ್ತಾರೆ ಶ್ರೀ ಎಂ ಎಸ್ ಅನಂತನಾರಾಯಣ, ವ್ಯಾಖ್ಯಾನ ಶ್ರೀ ಎಚ್ ಎಸ್ ಗೋಪಾಲ್. 11:45 ಜನಪದ ಸಂಗೀತ ಶಿವಮೊಗ್ಗದ ಕೆ ರಾಜ್ಕುಮಾರ್ ಮತ್ತು ಸಂಗಡಿಗರಿಂದ. ಮಧ್ಯಾಹ್ನ 1:20 ಚಿತ್ರಗೀತೆ, 2:40 ಭಾವಗೀತೆ, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾದ ಖರೀಫ್ ಅಭಿಯಾನ 2026 ಈ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ ರಾತ್ರಿ 10:00 ಚಿತ್ರಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ. ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ, ರಾತ್ರಿ 9:30 ಕನ್ನಡ ಭಾರತಿ, ರಾತ್ರಿ 10:30 ಕೇಂದ್ರ ಸರ್ಕಾರದ 12 ವರ್ಷಗಳ ವಿವಿಧ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಗಳ ಕುರಿತ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳ್ತಾ ಇದ್ದೀರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಭಕ್ತಿ ಗೀತೆಗಳ ಕಾರ್ಯಕ್ರಮ ಗೀತಾರಾಧನೆಗೆ ಆತ್ಮೀಯವಾದ ಸ್ವಾಗತ. ಮೈಸೂರು ಸಾಂಸ್ಕೃತಿಕತೆಗೆ, ಆಧ್ಯಾತ್ಮಿಕತೆಗೆ, ಕಲೆಗೆ ಹೆಸರುವಾಸಿಯಾದಂತಹ ಅನೇಕ ಜಿಲ್ಲೆಗಳಲ್ಲಿ ಒಂದು. ಮೈಸೂರು ರಾಜ್ಯ ಇದ್ದಾಗ ಅನೇಕ ರಾಜರು ಈ ರಾಜ್ಯವನ್ನು ಆಳಿ ರಾಜ್ಯದ ಇತಿಹಾಸದಲ್ಲಿ ಇಂದಿಗೂ ಕೂಡ ಅಚ್ಚಳಿಯದೆ ಉಳಿದಿದ್ದಾರೆ. ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತಗಳ ಪೋಷಕರಲ್ಲದೇ ಸ್ವತಃ ಒಬ್ಬ ನಿಪುಣ ಸಂಗೀತಗಾರರಾಗಿದ್ದರೂ ಕೂಡ ಇವರು. ಇಂತಹ ಅಪ್ರತಿಮ ಸಂಗೀತಗಾರರು ಯಾರು ಆಲಿಸೋಣ. ಗೀತಾರಾಧನ ಕಾರ್ಯಕ್ರಮದ ಮೊದಲ ಗೀತೆಯ ನಂತರ ಎನ್ ಸೌಮ್ಯ ಹಾಗೂ ಪದ್ಮಶ್ರೀ ಅವರ ಯುಗಳ ಧ್ವನಿಗಳಲ್ಲಿ ಶ್ರೀ ಗುರುಪಾದುಕ ಸ್ತೋತ್ರ.

ಇವರೇ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರ್ ಹಾಗೂ ಕೆಂಪನಂಜಮ್ಮಣಿ ದೇವಿ ಅವರ ಪುತ್ರರಾಗಿ ಜನಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸಣ್ಣ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊಂಡರೆ ಮೈಸೂರು ರಾಜ್ಯವನ್ನು ಸುಭದ್ರಗೊಳಿಸುವಲ್ಲಿ, ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸೋಣ. ಮನ ಮಂದಿರ ಮೂರುತಿ, ಶ್ರೀರಂಗ ಅವರ ರಚನೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ.

ಶಿವನ ಸಮುದ್ರ ಜಲಪಾತದ ಜಲವಿದ್ಯುತ್, ಚಿತ್ರದುರ್ಗದ ವಾಣಿ ವಿಲಾಸ ಸಾಗರ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಶ್ರೀಗಂಧದ ಎಣ್ಣೆ ಕಾರ್ಖಾನೆ, ಭದ್ರಾವತಿಯ ಕಾರ್ಖಾನೆಗಳು, ಹೀಗೆ ನೂರಾರು ಪ್ರಮುಖ ಬೆಳವಣಿಗೆಗಳಿಗೆ ಸಹಕಾರಿಯಾಗಿ ಮೈಸೂರು ಸಂಸ್ಥಾನವನ್ನು ತಮ್ಮ ಆಳ್ವಿಕೆಯಲ್ಲಿ ಉತ್ತುಂಗ ಸ್ಥಿತಿಗೆ ಕೊಂಡೊಯ್ದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಗೀತಾರಾಧನ ಕಾರ್ಯಕ್ರಮದ ಮುಂದಿನ ಗೀತೆ ಎಚ್ ಎಲ್ ಶೇಷಚಂದ್ರ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹರಿ ಹರಿ ಹರಿಯನ್ನು

ಮೈಸೂರಿನ ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯನ್ನು ಮೈಸೂರಿನ ಸುವರ್ಣಯುಗ ಅಂತ ಹೇಳಿ ಕರೀತಾ ಇದ್ರು. ಆಡಳಿತದಲ್ಲಿ ದಕ್ಷತೆ ಪಾರದರ್ಶಕತೆಯನ್ನು ತೋರಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜಶ್ರೀ ಸಂತ ರಾಜ ಅಂತ ಹೇಳಿ ಪ್ರೀತಿಯಿಂದ ಕರೀತಾ ಇದ್ರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪನೆ ಮಾಡಿದ್ರು. ಆಧ್ಯಾತ್ಮಿಕ ಸಾಧಕರಾಗಿದ್ದಂತಹ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಾತಸ್ಮರಣೀಯರು. ಇಂಥವರನ್ನು ಮತ್ತೆ ಮತ್ತೆ ಸ್ಮರಿಸ್ತಾ ಇಂದಿನ ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

ಆತ್ಮೀಯ ಕೇಳಿದ್ರೆ ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 7:30 ಗಂಟೆಗೆ ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಯ ಬಾಲಕರ ಹಾಸ್ಟೆಲ್ ಹಾಗೂ ಉಚಿತ ಶಿಕ್ಷಣದ ಕುರಿತು ಬೆಕ್ಕಿನ ಕಲ್ಮಠದ ಸ್ವಾಮಿಗಳು ಶ್ರೀಯುತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ವಿದ್ಯಾಪೀಠದ ನಿರ್ದೇಶಕರಾದ ಹೆಚ್ಎಂ ಚಂದ್ರಶೇಖರಯ್ಯ ಮತ್ತು ಕೆ ಚಂದ್ರಪ್ಪ ಅವರೊಂದಿಗೆ ಮಾತುಕತೆ ಪ್ರಸಾರ ಆಗ್ತಾ ಇದೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಸಮಯ 6:30. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನು ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು

0: ಆದ್ದರಿಂದಲೇ ಹನ್ನೆರಡನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಿಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವೂ ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ ಎರಡು ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
1: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 6:35 10 ಸೆಕೆಂಡ್ಗಳು. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
2: ಇದು ಘಟನೆ 1902 ಆದದ್ದು ಅಂತ ಹೇಳಿ DVG ದಾಖಲೆ ಮಾಡ್ತಾರೆ. ಎಂಥ ಅದ್ಭುತ ಘಟನೆ ಇದು. ವೆಂಕಟಕೃಷ್ಣಯ್ಯ ಅಂತ ಇದ್ರು ಮೈಸೂರಲ್ಲಿ. ಮೈಸೂರು ಹೆರಾಲ್ಡ್ ಅಂತ ಒಂದು ಇಂಗ್ಲಿಷ್ ಪತ್ರಿಕೆಯನ್ನ, ವೃತ್ತಾಂತ ಚಿಂತಾಮಣಿ ಅಂತ ಕನ್ನಡ ಪತ್ರಿಕೆ ನಡೆಸ್ತಾ ಇದ್ರು. ಎಂಥ ಒಳ್ಳೆ ಮನುಷ್ಯ ಅಂದ್ರೆ ಅತ್ಯಂತ ಮೃದು ಸ್ವಭಾವದವರು, ಯಾರನ್ನಾದ್ರೂ ನಂಬಿಡುವಂಥವ್ರು, ಎಲ್ಲರ ಬಗ್ಗೆನೂ ಪ್ರೀತಿ, ಯಾರಾದರೂ ಮೋಸ ಮಾಡಬಹುದಪ್ಪ ಅವರಿಗೆ, ಅಂಥ ಒಳ್ಳೆ ಮನುಷ್ಯ. ಯಾರಾದರೂ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಅವ್ರ ಮೇಲೆ ಕೋಪ ಇಲ್ಲ. ಅಯ್ಯೋ ಪಾಪ, ಏನ್ ತೊಂದರೆನೋ, ಏನೋ ಏನೋ ಆಸೆ ಇತ್ತು ಅನ್ಸುತ್ತೆ, ಹಾಗೆ ಮಾಡಿಬಿಟ್ಟ, ಹೋಗ್ಲಿ ಬಿಡಿ ಅನ್ನೋರು. ಇಂಥ ಮನುಷ್ಯ ಮತ್ತೊಬ್ಬರಿಗೆ ಬೇಜಾರಾಗಬಾರ್ದು ಅಂತ ತನ್ನ ಇಷ್ಟು ಬಿಲ್ಲದ ಕೆಲಸ ಎಲ್ಲ ಮಾಡ್ತಿದ್ದ, ಇಲ್ಲ ಅನ್ನೋಂಗಿಲ್ಲ ಮತ್ತೊಬ್ಬರಿಗೆ ಮಾಡೋದು. ಆದ ದೊಡ್ಡ ಬರಹಗಾರ, ದೊಡ್ಡ ಪತ್ರಕರ್ತ, ಅವ್ರ ಬಗ್ಗೆ ಸರ್ಕಾರದ ಕೂಡ ಬಹಳ ಗೌರವ ಇತ್ತು, ಸಮಾಜದಲ್ಲಿ ದೊಡ್ಡ ಮರ್ಯಾದೆ ಇತ್ತು. ಅತ್ಯಂತ ಸ್ಪಷ್ಟವಾದಂತ ನಿಷ್ಪಕ್ಷವಾದಂತಹ ಬರವಣಿಗೆ ಅವರ ಜೀವನದಲ್ಲಿ ಎಷ್ಟು ದಿನ ಶಾಂತಿ ತೃಪ್ತಿ ಕಂಡ್ರೋ ನನಗಂತೂ ನಂಬಕ್ಕೆ ಆಗಲ್ಲ, ಯಾರಿಗೂ ಗೊತ್ತಿಲ್ಲ. ವೆಂಕಟಕೃಷ್ಣಯ್ಯರ ಮೊದಲೇ ಹೆಂಡತಿ ತೀರ್ಕೊಂಡ ಮೇಲೆ ಮತ್ತೊಂದು ಮದುವೆ ಆದರು ವೆಂಕಟಕೃಷ್ಣಯ್ಯನವರು. ಆಕೆ ಹೆಸರು ವೆಂಕಟ ಲಕ್ಷ್ಮಮ್ಮ ಅಂತ. ಮೊದಲನೇ ಹೆಂಡತಿ ಹಾಗೇನೆ ಈಕೆ ಗುಣವತಿ, ಶೀಲ ಸಂಪನ್ನೆ, ಅದಕ್ಕಿಂತ ಹೆಚ್ಚು ಸಂಸ್ಕೃತ ವಿದ್ವಾಂಸಳು, ಚೆನ್ನಾಗಿ ಬರೋದು. ಅದಷ್ಟೇ ಸ್ವಲ್ಪ ದಿವಸ ಅನಿಸುತ್ತೆ ಜೀವನ ಸಂತೃಪ್ತಿಯನ್ನ ವೆಂಕಟಕೃಷ್ಣಯ್ಯ ಕಂಡದ್ದು. ಇನ್ನೇನು ಜೀವನ ಚೆನ್ನಾಗಿ ಆಗ್ತದೆ ಅನ್ನೋ ಹೊತ್ತಿಗೆ ಆಕೆಗೂ ಏನೋ ರೋಗ ಬಂದು ತೀರ್ಕೊಂಬಿಟ್ಲು ಎರಡನೇ ಹೆಂಡತಿ. ಆ ದೀಪ ನಂದಿ ಹೋಯ್ತು. ವೆಂಕಟಕೃಷ್ಣಯ್ಯನ ಮನೆಯಲ್ಲಿ ಏನು ಪರಿಸ್ಥಿತಿ ಅಂದ್ರೆ, ಇಬ್ರು ತಂಗಿಯರು, ಇಬ್ರು ವಿಧವೆಯರು, ಒಬ್ಬಳಿಗೆ ಕಣ್ಣಿಲ್ಲ, ಒಬ್ಬಳಿಗೆ ಕಾಲಿಲ್ಲ. ಇಂಥ ಮನೆಯಲ್ಲಿ ಏನ್ ಸಂತೋಷ ಸಿಕ್ಕಿದ್ದಿತ್ತು ಸ್ವಾಮಿ ಅವರಿಗೆ? ವೆಂಕಟಕೃಷ್ಣಯ್ಯರು ಒಬ್ಬರು ಮಗ ಮಾತ್ರ ಚೆನ್ನಾಗಿದ್ರು, ಅಮಲ್ದಾರ್ ಹುದ್ದೆಯಲ್ಲಿದ್ರು. ಅವರೇ ತಂದೆ ಹೆಮ್ಮೆ, ನನ್ನ ಮಗ ಅಮಲ್ದಾರ್ ಆಗಿದ್ದಾನೆ, ಸಂತೋಷ ಬರ್ತಾ ಇತ್ತು. ಕರ್ಮ ನೋಡಿ, ಒಂದ್ ದಿವಸ ಬೈಸೈಕಲ್ ಮೇಲೆ ಸವಾರಿ ಮಾಡಿಕೊಂಡು ಅಮಲ್ದಾರ್ ಮನೆಗೆ ಬರುವಾಗ ಮುಖ್ಯ ರಸ್ತೆ ಸೇರೋ ಹೊತ್ತಿಗೆ ಒಂದ್ ಜೋರ ಜಟಕ ಬಂದಿ ಬಳಿದು ಹೊಡೆದು ಮುಗ್ಗರಿಸ್ಕೊಂಡು ಅವ್ರ ಮೇಲೆ ಬಿತ್ತು. ಎದೆಗೆ ಬಿದ್ದ ಪೆಟ್ಟಾಯ್ತಲ್ಲ, ಆ ಜೀವ ಕೊಂಡಿ ಕಳಚಿ ಹೋಗ್ಬಿಡ್ತು. ಒಬ್ಬನೇ ಮಗ ಅಮಲ್ದಾರ ಹೋಗ್ಬಿಟ್ಟ. ವೆಂಕಟಕೃಷ್ಣಯ್ಯನ ಕೊನೆ ಆಸೆ ಇತ್ತಲ್ಲ, ಅದು ಚಿಗರು ಮುರುಟು ಹೋಯ್ತು. ಇಷ್ಟೆಲ್ಲದ ನಡುವೆ ವೆಂಕಟಕೃಷ್ಣಯ್ಯ ಲೇಖನ ಬರೆಯೋದು ನಿಲ್ಲಿಸ್ಲಿಲ್ಲ ಅನ್ನೋದು ನೆನ್ಪಿಡ್ಬೇಕು. ದಿನಕ್ಕೆ ಎರಡು ಲೇಖನ ಬರೀಬೇಕು ಅವರು, ಒಂದು ಇಂಗ್ಲಿಷಲ್ಲಿ, ಒಂದು ಕನ್ನಡದಲ್ಲಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಶೌಚಾದಿಂಬು ತೀರಿಸ್ಕೊಂಡು 5 ಗಂಟೆಗೆ ಲೇಖನ ಬರೆಯೋಕೆ ಕೊಡ್ಬೇಕು. ಯಾರೋ ಶಿಷ್ಯ ಬರಬೇಕು ಮುಂದೆ.

0: ಬರ್ಕೊಳ್ರಯ್ಯ ಬರ್ಕೊಳ್ರಯ್ಯ ಅಂಥೇಳಿ ಕನ್ನಡದಲ್ಲೊಂದು ಇಂಗ್ಲೀಷಲ್ಲೊಂದು ಲೇಖನ ಬರೆದು ಪ್ರೆಸ್ಸಿಗೆ ಕಳಿಸಿದ ಮೇಲೇನೆ ಉಳಿದ ಕೆಲಸ. ಈ ಪುತ್ರ ವಿಯೋಗ ಆದಮೇಲೆ ಎಂಥ ಆಘಾತ ಆಗಿರ್ಬೇಕಲ್ಲ ಅವರಿಗೆ. ಸ್ವಲ್ಪ ದಿವಸಕ್ಕೆ ಇನ್ನೊಂದು ಅನಾಹುತ ಆಯ್ತು, ಮಗಳು ಅಳಿಯ ಒಂದೇ ದಿವಸ ಪ್ಲೇಗಲ್ಲಿ ಸತ್ತೋದ್ರು. ಇದೇನಪ್ಪ ಬಂದಿರಬೇಕು ಅನಿಸುತ್ತೆ ಆ ಮನುಷ್ಯನಿಗೆ, ಕಾಣಲಾರ ದುಃಖ ಇಲ್ಲ. ಆ ಘೋರವಾದ ಸಂದರ್ಭ, ಮನೆಯಲ್ಲಿ ಶವ ಇಟ್ಕೊಂಡಿದ್ದಾರೆ, ಪುರೋಹಿತರು ಬರಬೇಕು ಅಂತ ಕಾಯ್ತಿದ್ದಾರೆ. ಕಾಯ್ಕೊಂಡು ಕೂತವ್ರು ವೆಂಕಟಕೃಷ್ಣ ಒಂದೇ ಸಲ ಕೂಗಿದ್ರು ಶಿಷ್ಯನಿಗೆ, ಅಯ್ಯೋ ಮಹಾತ್ಮ ಏನಯ್ಯ ಇವತ್ತಿನ ಲೇಖನ ಕಳಿಸಿಲ್ಲಲ್ಲೋ, ಬೇಗ ಕಾಗದ ಲೇಖನ ತಗೊಂಡ್ ಬಾ, ಪುರೋಹಿತ ಬರೋದ್ರೆ ಬರ್ಕೊಂಡ್ಬಿಡು ಅಂತ ಹೇಳಿ ಮನೆಯಲ್ಲಿ ಎರಡು ಹೆಣ ಇಟ್ಕೊಂಡು ತನ್ನ ಸಂಪಾದಕೀಯ ಲೇಖನ ಬರೆದು ಕಳಿಸಿದ್ರಲ್ಲ ಇಂಗ್ಲಿಷಲ್ಲಿ ಕನ್ನಡದಲ್ಲಿ, ಆ ನಂತರ ಶವಯಾತ್ರೆಗೆ ಮನಸ್ಸು ಮಾಡಿದ್ರು. ಇದು ಕರ್ತವ್ಯ ನಿಷ್ಠೆ ಅನ್ನೋದ್ರ ವ್ಯಾಖ್ಯೆ ಅನ್ಕೊಂಡಿದ್ದೀನಿ ನಾನು. ನಾವು ಸಣ್ಣ ಸಣ್ಣ ನೆಪ ಹೇಳಿ ಅತ್ಯಂತ ಪ್ರಮುಖ ಕೆಲಸಗಳಿಗೆ ತಿಲಾಂಜಲಿ ಕೊಡ್ತೇವೆ. ಆಗ್ಲಿಲ್ಲ ಬಿಡ್ರಿ, ಏನ್ ಮಾಡಕ್ಕಾಗ್ತದೆ, ಹುಷಾರಿರ್ಲಿಲ್ಲ ಅವತ್ತು ಅಂತೀವಿ ನಾವು. ಇಂಥ ಕರ್ತವ್ಯ ಪ್ರಜ್ಞೆ ಅಸಾಮಾನ್ಯರನ್ನ ಸಾಮಾನ್ಯರಿಂದ ಬೇರ್ಪಡಿಸ್ತದೆ, ವ್ಯಕ್ತಿಗಳನ್ನ ಅಮರರನ್ನಾಗಿ ಮಾಡಿಸುತ್ತೆ. 1902 ವೆಂಕಟ ಕೃಷ್ಣಯ್ಯನನ್ನ ಇವತ್ತು ನಾವು ನೆನೆಸಿಕೊಳ್ಳದ ಕಾರಣ ಇನ್ಯಾವುದೂ ಅಲ್ಲ. ಆ ದುಃಖಗಳ ಘೋರ ಅರಣ್ಯದ ಮಧ್ಯದಲ್ಲಿ ಒಬ್ಬರೇ ನಿಂತುಕೊಂಡು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆಯಲಾರದೆ, ಇಷ್ಟು ಜನ ಸಾವಿನ ಪರಂಪರೆ ಮನೆಯೊಳಗೆ, ಅಷ್ಟು ಜನ ಸತ್ತಿದ್ದಾರೆ, ಮಗಳು ಹಳೆಯ ಹೆಣ ಇಟ್ಟುಕೊಂಡು ಆ ಸಂಪಾದಕೀಯ ಲೇಖನ ಬರೆದು ಕೊಡಬೇಕಾದ್ರೆ ಅದು ಯಾವ ಕರ್ತವ್ಯ ಪ್ರಜ್ಞೆ ಕಾಡಿರ್ಬೇಕಲ್ಲ. ಆ ಕರ್ತವ್ಯ ಪ್ರಜ್ಞೆ ಒಂದು ಅಂಶ ಆದರೂ ನಮ್ಮ ಕೆಲಸದಲ್ಲಿ ಬಂದ್ರೆ ನಮ್ಮ ದೇಶ ಅತ್ಯಂತ ಶ್ರೇಷ್ಠ ದೇಶ ಆಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
2: ಸಮಯ 6:15 ಇನ್ನು ನೇಗಿಲ ಮಿಡಿತ ಕಾರ್ಯಕ್ರಮ. ಅಡಕೆ ಗಿಡದ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯಾಧಾರಿತ ಮರಗಳು, ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಪುತ್ರ ಬೊಮ್ಮನಹಳ್ಳಿ, ಸಹಾಯಕ ಪ್ರಾಧ್ಯಾಪಕನಾಗಿ ಅರಣ್ಯಶಾಸ್ತ್ರ ವಿಭಾಗದ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರುವಕಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ರೈತ ಬಾಂಧವರಿಗೆ ಮಾತನಾಡುವ ವಿಷಯ ಏನಂದ್ರೆ, ಅಡಿಕೆ ಗಿಡದ ಜೊತೆ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯ ಆಧಾರಿತ ಮರಗಳು ಯಾವ್ಯಾವ ಬೆಳೆಯಬಹುದಂತೆ ಹೇಳಿಕೊಡಲಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ರೈತರು ಅಡಿಕೆ ಮರವನ್ನು ಅಷ್ಟೇ ಬೆಳೀತಾ ಇದ್ದಾರೆ. ಅದರಿಂದ ಏನಾಗುತ್ತದೆ, ಕೆಲವೊಂದು ಸಾರಿ ಮಳೆ ಬರದೇ ಇದ್ದಾಗೆ ನೀರಿನ ಸಮಸ್ಯೆ ಆಗ್ತದೆ, ಅದರಿಂದ ಅಡಿಕೆಯಲ್ಲಿ ಇಳುವರಿ ಕಮ್ಮಿ ಆಗುತ್ತದೆ, ಅದರಿಂದ ಸಾಕಷ್ಟು ನಷ್ಟವನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಇದರಿಂದ ರೈತರು ಹೆಚ್ಚು ಹೆಚ್ಚು ವೈವಿಧ್ಯತೆಯ ಗಿಡಗಳು ಮರಗಳನ್ನು ಬೆಳೆಯುವುದರಿಂದ ಆದಾಯವನ್ನು ಅವರು ಪಡೆದುಕೊಳ್ಳಬಹುದು. ಯಾವ್ಯಾವ ಅರಣ್ಯ ಆಧಾರಿತ ಹಾಗೂ ತೋಟಗಾರಿಕ ಮರಗಳನ್ನು ರೈತರು ಬೆಳೆಯಬಹುದಂತಂದ್ರೆ, ಅವಕ್ಯಾಡೋ ಇದು ಕೂಡ ಒಂದು ಒಳ್ಳೆಯ ಬೆಳೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರೈತರು ಮನೆಯ ಸುತ್ತಮುತ್ತಲು ಹಾಗೂ ತೋಟಗಳಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದ ರೇಟ್ ಕೂಡ ದೊರಕ್ತಾ ಇದೆ. ಆದ್ದರಿಂದ ರೈತರು ಅವಕ್ಯಾಡೋವನ್ನು ಆಯ್ಕೋಬಹುದು. ಇದು ಒಂದು ಒಳ್ಳೆಯ ಪ್ರೋಟೀನ್ ಹೆಚ್ಚು ಅಂಶ ಇರತಕ್ಕಂತಹ ಒಂದು ಹಣ್ಣು ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಅತಿ ಹೆಚ್ಚು ಈಗ ಬೇಡಿಕೆಯಲ್ಲಿ ಇರತಕ್ಕಂತಹ ತೋಟಗಾರಿಕೆ ಬೆಳೆಗಳಂತಹ ಜಾಜಿಕಾಯಿ ಹಾಗೂ ದಾಲ್ಚಿನ್ನಿ, ಆಲ್ ಸ್ಪೈಸ್, ತೆಂಗು, ಕೊಕೊವಾ ಕೂಡ ಒಂದು ಒಳ್ಳೆಯ ಬೆಳೆ. 200-300 ರೂಪಾಯಿ ಪ್ರತಿ ಕೆಜಿಗೆ ಕೊಕೊವಾ ಆಗಿದೆ. ಇದರಿಂದ ರೈತರು ಇದು ಒಂದು ಒಳ್ಳೆಯ ಆಯ್ಕೆ ಅಂತಾನೆ ಹೇಳಬಹುದು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆಗಳಲ್ಲಿ ಸಿಗ್ತದೆ ಹಾಗೂ ತೋಟಗಾರಿಕಾ ನರ್ಸರಿಗಳಲ್ಲೂ ಕೂಡ ಗಿಡಗಳು ಸಿಗ್ತದೆ. ಅದನ್ನು ರೈತರು ಬೆಳೆಸಿ ಅದರಿಂದ ಆದಾಯವನ್ನು ಹೆಚ್ಚಿಸ್ಕೋಬಹುದು. ಅದೇ ರೀತಿಯಾಗಿ ಹಣ್ಣಿನ ಮರಗಳಂತ ಕೊಕ್ಕುಮ್ ಅಂತ ಹೇಳ್ತೀವಿ, ಉಪ್ಪಾಗೆ, ಮುರುಗುಲು, ಇದು ಕೂಡ ಒಂದು ಒಳ್ಳೆಯ ಆಯ್ಕೆ ಅಂತ ಹೇಳುದು. ಘಟ್ಟದ ಮೇಲ್ಗಡೆ ಅಥವಾ ಘಟ್ಟದ ಕೆಳಗಡೆ ಸಿರಿಸಿ ಸಿದ್ದಾಪುರಗಳಲ್ಲಿ ರೈತರು ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಕೋಕುಂ. ಅದು ಕೂಡ ಒಂದು ಒಳ್ಳೆಯ ಹಣ್ಣಿನ ಮರವಾಗಿರುತ್ತದೆ. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತದೆ. ಆದ್ದರಿಂದ ರೈತರು ಇದನ್ನು ಒಂದು ಒಳ್ಳೆಯ ಆಯ್ಕೆಯಾಗಿ ಮಾಡ್ಕೋಬಹುದು. ಅದೇ ರೀತಿಯಾಗಿ ರೈತರು ತೋಟದ ಸುತ್ತಮುತ್ತ ಬೆಳೀಬೇಕಾದಂತಹ ಮರಗಳು ಕೂಡ ಇದಾವೆ. ಆದರೆ ಉದಾಹರಣೆಗೆ ಹೇಳೋದಾದ್ರೆ ಸಾಗುವಾನಿ ಒಂದು ಉತ್ತಮವಾದ

0: ಆಯ್ಕೆ. ಯಾಕಂದ್ರೆ ಈ ಭಾಗದಲ್ಲಿ ಸಾಗವಾನಿ ಚೆನ್ನಾಗಿ ಬರ್ತದೆ, ಹಾಗೂ ಸಾಗವಾನಿ ಮರಗಳು ಕೂಡ ಅರಣ್ಯ ಇಲಾಖೆಯಲ್ಲಿ ದೊರಕ್ತದೆ. ಅದು 1 square feet ಗೆ 3-3.5 ಸಾವಿರ ರೂಪಾಯಿ ಮಾರುಕಟ್ಟೆಯಲ್ಲಿ ದೊರಕ್ತದೆ. ಹಾಗೂ 25-30 ವರ್ಷದಲ್ಲಿ ಅದನ್ನು ಕಟಾವು ಮಾಡಬಹುದು. ಹಾಗೂ ಇದಕ್ಕೆ ಅಂತದೇನು ಮ್ಯಾನೇಜ್ಮೆಂಟ್ ಕೂಡ ಮಾಡುವ ಅವಶ್ಯಕತೆ ಕೂಡ ಇರುವುದಿಲ್ಲ. ಅದರಿಂದ 3-3.5 meter ಅಂತರದಲ್ಲಿ ಬಾರ್ಡರ್ದಲ್ಲಿ ರೈತರು ಆಯ್ಕೋಬಹುದು. ಅದೇ ರೀತಿಯಾಗಿ ಕ್ಯಾಜೂರಿನ ಜುಂಜುನಿಯಾನ ಗಾಳಿ ಮರ ಅಂತ ಹೇಳ್ತೀವಿ, ಅದು ಕೂಡ ಒಂದು ಉತ್ತಮವಾದ ಆಯ್ಕೆಯಾಗಿರುತ್ತದೆ. ಇದು ಕೂಡ 2-3 ವರ್ಷಗಳಲ್ಲಿ ಕೂಡ ರೈತರು ಕಟಾವು ಮಾಡ್ಕೋಬಹುದು. ಕಟಾವು ಮಾಡ್ಕೊಂಡ ನಂತರ ಮತ್ತೆ ಚಿಗುತ್ತದೆ ಅದು, ಅದರಿಂದ ಮತ್ತೊಂದ್ಸರಿ ರೈತರು ಹಚ್ಚುವ ಅಗತ್ಯತೆ ಇರೋದಿಲ್ಲ. 2 ಅಥವಾ 3 ಬೆಳೆ ಹೀಗೆ ನಾವು ಕಟಾವು ಮಾಡಿ ತೆಗೆದುಕೊಳ್ಳಬಹುದು. ಅದರಿಂದ ಇದು ಮ್ಯಾನೇಜ್ಮೆಂಟ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಳೆ ಇದೆ, ಲೋಕಲ್ ಮಾರುಕಟ್ಟೆಯಲ್ಲಿ ಕೂಡ ಇದನ್ನು ಮಾಡಬಹುದು ನಾವು. ಅದೇ ರೀತಿಯಾಗಿ ರೈತರಲ್ಲಿ ಜಾನುವಾರುಗಳು ಇದ್ದರೆ ಅರಣ್ಯ ಆಧಾರಿತ ಮರದಿಂದ ಹುಲ್ಲುಗಳು ಕೂಡ ಸಿಗ್ತದೆ, ಮೇವು ಕೂಡ ಸಿಗ್ತದೆ. ಅಂತಹ ಮರಗಳನ್ನು ಕೂಡ ನಾವು ರೈತರು ಆಯ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಸುಬಾಬಲ್, ಇದು ಒಂದು ಒಳ್ಳೆ ಆಯ್ಕೆ ಆಗಿರುತ್ತದೆ. ಗ್ಲೇರಿಶೀಲ ಕೂಡ ರೈತರು ಆಯ್ಕೋಬಹುದು, ಇದರಿಂದ ಮೇವು ಸಿಗ್ತದೆ, ಪ್ಲಸ್ ಮಣ್ಣಿನಲ್ಲಿ ಸೇರಿಸಿದರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಹಲಸು, ಮಾವು, ಸೀಬೆ, ಕರಿಬೇವು, ದಾಲ್ಚಿನ್ನಿ, ಹೀಗೆ ಇತರೆ ಮರಗಳನ್ನು ಕೂಡ ರೈತರು ಅಂತರ ಬೆಳೆಯಾಗಿ ಇದನ್ನು ಬೆಳೀಬಹುದು. ಅದರಿಂದ ಹೆಚ್ಚು ರೀತಿಯ ಸೌಲಭ್ಯಗಳನ್ನು ರೈತರಿಗೆ ಸಿಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸುವ ದೂರವಾಣಿ ಮುಖಾಂತರ ದೂರವಾಣಿ ಸಂಖ್ಯೆ 9882254147ಕ್ಕೆ ರೈತರು ಸಂಪರ್ಕಿಸಬಹುದು. ರೈತ ಬಾಂಧವರಿಗೆಲ್ಲರಿಗೂ ಧನ್ಯವಾದ.
1: ನೇವಿನ ಮೆಡಿತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅಡಕೆ ಗಿಡದ ಜೊತೆಯಲ್ಲಿ ಬೆಳೆಯಬಹುದಾದ ಅರಣ್ಯಾಧಾರಿತ ಮರಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಶಿವಪುತ್ರ ಬೊಮ್ಮನಹಳ್ಳಿ. ಇದು ಇಂದಿನ ನೇಗಿಲ ಮಿಡಿತ. ಸಮಯ 6:45. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ಗಳ ನಿಮ್ಮ ಮೆಚ್ಚಿನ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಈಗ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ತನ್ನು. ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಆರ್.ಎಂ. ಶಾಂತಲ. ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಶಾಂತಲಾ ಆರ್.ಎಂ., ಚರ್ಮ ರೋಗ ತಜ್ಞೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವ ಒಂದು ಸೂಕ್ಷ್ಮವಾದ ಒಂದು ಸಮಸ್ಯೆ ತೊನ್ನು. ನಾವು ಎಷ್ಟೇ ಬೆಳೆದಿರ್ಬೋದು, ತಾಂತ್ರಿಕವಾಗಿರ್ಬೋದು, ಮಾಡರ್ನ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಇಂದಿಗೂ ಕೂಡ ಈ ತೊನ್ನು ಅಂದ್ರೆ ಎಲ್ಲರಿಗೂ ಒಂಥರ ಒಂದು ಅಸಡ್ಡೆ ಆಗಿರ್ಬೋದು, ಭಯ ಇರ್ಬೋದು. ತೊನ್ನು ಅಂದ್ರೇನೆ ಜನರಿಗೆ ಒಂಥರ ಬೇಜಾರು ಇರ್ಬೋದು. ತುಂಬಾ ಜನ ನಮ್ಮ ಹತ್ರ ಬರ್ತಾರೆ, ಸಣ್ಣ ಮಕ್ಳಿಗೆ ಏನಾದ್ರು ತೊನ್ನಿನ ಸಮಸ್ಯೆ ಬಂದ್ರೆ ಗೊಳೋ ಅಂತ ಅಳಕ್ ಶುರು ಮಾಡ್ತಾರೆ. ಮೇಡಮ್, ನಮ್ದು ಹೆಣ್ಮಗು, ಮೇಡಮ್ ಮುಂದೆ ಅವಳದ್ ಏನ್ ಕತೆನೋ ಏನೋ ಗೊತ್ತಿಲ್ಲ, ಮದುವೆ ಮಾಡ್ಬೇಕು, ಹೇಗೆ ಇದಕ್ಕೆ ನಮಗೆ ಟ್ರೀಟ್ಮೆಂಟ್ ಕೊಡಿ ಅಂತ ತುಂಬಾ ಜನ ಬಂದು ಅಳ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ ಗಂಡಂಗ್ ಗೊತ್ತಾದ್ರೆ ನನ್ನ ಬಿಟ್ಬಿಡ್ತಾರೆ ಅನ್ಸುತ್ತೆ, ಮೇಡಮ್ ನಾನು ಸತ್ತೋಗ್ಬಿಡ್ತೀನಿ, ನಾನು ಸುಸೈಡ್ ಮಾಡ್ಕೊಳ್ತೀನಿ ಅನ್ನೋ ಅಷ್ಟು ತೀವ್ರವಾಗಿ ಬೇಜಾರು ಮಾಡ್ಕೊಳ್ತಾರೆ. ತುಂಬಾ ಜನ ಡಿಪ್ರೆಷನ್ ಹೋಗ್ತಾರೆ, ಅಳ್ತಾರೆ. ಏನಿದು ತೊನ್ನು? ತೊನ್ನು ಒಂದು ಶಾಪನ? ಖಂಡಿತ ಅಲ್ಲ. ಇದು ಯಾವ್ದೋ ಒಂದು ಶಾಪದಿಂದನೋ ಅಥವಾ ಯಾವ್ದೋ ಒಂದು ದೋಷದಿಂದ ಬಂದಿದ್ಯಾ? ಇಲ್ಲ. ತೊನ್ನು ಅನ್ನೋದು ಒಂದು ಚರ್ಮದ ಬಣ್ಣ ಬದಲಾವಣೆ ಅಂತಾನೆ ಹೇಳ್ಬಹುದು. ಕಪ್ಪು ಬಣ್ಣ ಇದ್ರೆ ಅಲ್ಲಿ ಮೆಲನಿನ್ ಅಂಶ ಜಾಸ್ತಿ ಇರುತ್ತೆ. ನಾವು ಬೆಳ್ಳಗಿದ್ರೆ, ಚೆನ್ನಾಗಿದ್ರೆ ಏನ್ ಮಾಡ್ತೀವೋ, ಎಷ್ಟು ಚಂದ ಬೆಳ್ಳಗಿದಾರಲ್ಲಪ್ಪ, ಅವರಲ್ಲಿ ಮೆಲನಿನ್ ಅಂಶ ಕಡಿಮೆ ಇರುತ್ತೆ. ಈ ತೊನ್ನು ಅನ್ನೋ ಸಮಸ್ಯೆಯಲ್ಲಿ ಏನಾಗಿರುತ್ತೆ? ತೊನ್ನು ಅನ್ನೋ ಸಮಸ್ಯೆಯಲ್ಲಿ ಆ ಜಾಗದಲ್ಲಿ ಮೆಲನಿನ್ ಇರೋದೇ ಇಲ್ಲ. ಆ ಜಾಗದಲ್ಲಿ ಮೆಲನಿನ್ ಸತ್ತೋಗಿರುತ್ತೆ. ಯಾಕೆ ನನಗೆ ತೊನ್ ಬಂತು, ನಾನು ಏನ್ ಪಾಪ ಮಾಡಿದ್ನೋ ಏನೋ, ಪೇರೆಂಟ್ಸ್ ನಾವೇನ್ ಪಾಪ ಮಾಡಿದ್ವು, ನನ್ ಮಕ್ಕಳು ಇವಾಗ ತೊನ್ನು ಅನುಭವಿಸ್ತಿದ್ದಾರೆ. ಖಂಡಿತ ಈ ಒಂದು ಮೂಢನಂಬಿಕೆಯಿಂದ ಹೊರಬನ್ನಿ. ತೊನ್ನು ಯಾಕಾಗತ್ತೆ? ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ಅಂದ್ರೆ ನಮ್ಮ ಮಿಲಿಟರಿ ಪವರ್ ಏನಿರುತ್ತಲ್ಲ, ನಮ್ಮ ರೋಗ ನಿರೋಧಕ ಶಕ್ತಿ ಏನ್ ಮಾಡುತ್ತೆ, ಕೆಲವೊಮ್ಮೆ ನಮ್ಮ ದೇಹದ ವಿರುದ್ಧನೇ ಕೆಲಸ ಮಾಡುತ್ತೆ. ಸ್ವಯಂ ರೋಗ ನಿರೋಧಕ ಆಕ್ಷನ್ ಅಂತ ಹೇಳ್ಬಹುದು. ಅಲ್ಲೇನಾಗತ್ತೆ ಅಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನ್ ಮಾಡುತ್ತೆ, ಮೆಲನಿನ್ ಏನಿರುತ್ತಲ್ವಾ, ಮೆಲನೋಸೈಟ್ಸ್ ನಮ್ಮ ಬಣ್ಣಕ್ಕೆ ಒಂದು ಬಣ್ಣ ನೀಡುವಂತಹ ಒಂದು ಕಣ ಅಂತ ಹೇಳ್ಬಹುದು. ಆ ಮೆಲನಿನ್ ಮೆಲನಿನ್ ಅನ್ನ ಸಾಯಿಸ್ತಾ ಬರುತ್ತೆ. ಎಲ್ಲಿ ಮೆಲನಿನ್ ಸಾಯತ್ತೋ, ಎಲ್ಲಿ ಮೆಲನಿನ್ ಹಾಳಾಗಿರುತ್ತೋ, ಎಲ್ಲಿ ಮೆಲನಿನ್ ಇರಲ್ವೋ ಅಲ್ಲಿ ಬಿಳಿ ಬಣ್ಣ ಬರುತ್ತೆ. ಸೊ ಇದೇ ಮೇನ್ ತೊನ್ನಲ್ಲಿ ಆಗುವಂತಹ ಒಂದು ಬದಲಾವಣೆ. ಈ ತೊನ್ನಿಗೆ ತುಂಬಾ ಜನ ಏನೇನೋ ಅನ್ಕೊಂಡ್ಬಿಡ್ತಾರೆ, ಈ ತೊನ್ನು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ? ಖಂಡಿತ ಇಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಯಾವುದೇ ಕಾರಣಕ್ಕೂ ಹರಡೋದಿಲ್ಲ. ಮುಟ್ಟೋದ್ರಿಂದ ಆಗಿರ್ಬೋದು, ಅವ್ರ ಜೊತೆ ಕುತ್ಕೊಳೋದ್ರಿಂದ ಆಗಿರ್ಬೋದು, ಮಲ್ಕೊಳೋದ್ರಿಂದ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಇದು ಅಂಟು ರೋಗ ಅಲ್ಲ. ತುಂಬಾ ಜನ ಕೇಳ್ತಾರೆ, ನನ್ನಿಂದ ನನ್ನ ಮಕ್ಕಳಿಗೆ ಬರಬಹುದಾ? ಎಷ್ಟೊಂದ್ ಜನ ಕರೆ ಮಾಡ್ತಾರೆ, ನೋಡಿ ಮೇಡಮ್ ಈಗ ನಾವೊಂದು ಹುಡುಗಿ ನೋಡಕ್ ಹೋಗಿದೀವಿ, ಅವರಿಗೆ ತೊನ್ನಿನ ಸಮಸ್ಯೆ ಇದೆ, ನಮ್ಗೆಲ್ಲ ಇಷ್ಟ ಆಗಿದೆ, ಹುಡುಗಿ ಇಷ್ಟ ಆಗಿದ್ದಾರೆ, ಫ್ಯಾಮಿಲಿ ಇಷ್ಟ ಆಗಿದೆ, ಎಲ್ಲ ಇಷ್ಟ ಆಗಿದೆ, ಬಟ್ ತೊನ್ನಿನ ಸಮಸ್ಯೆ ಇದೆ, ಏನು ನಾವು ಮುಂದುವರಿಬಹುದಾ ಅಂತ ಕೇಳ್ತೀರಾ. ಸೊ ಇದರಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ಕೇವಲ 10-20% ಲೆಸ್ ದನ್ 20% ಅಂತ ಹೇಳ್ಬಹುದು. 20% ಗಿಂತ ಕಡಿಮೆ ಪ್ರಮಾಣ ಅದು ನಿಮ್ಮ ಜನರೇಷನ್ ಅಲ್ಲಿ ಮಕ್ಕಳಿಗೆ ಬರುವಂತ ಚಾನ್ಸ್ ಇರಬಹುದು. ಇತ್ತೀಚೆಗೆ ತೊನ್ನು ಆಟೋ ಇಮ್ಯೂನ್ ಡಿಸಾರ್ಡರ್, ವಿಟಿಲಿಗೋ ಅನ್ನೋದು ಆಟೋ ಇಮ್ಯೂನ್ ಆಗಿರೋದ್ರಿಂದ ಮಕ್ಕಳಲ್ಲಿ ಅದು ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಹರಡೋದು ತುಂಬಾ ಕಡಿಮೆ ಪ್ರಮಾಣ ಆಗಿದೆ. ಇದು ಹೆರಿಡಿಟ್ರಿನಾ ಅಂತ ಕೇಳ್ತಾರೆ. ಕೇವಲ 10-15% ಮಾತ್ರ ಅನುವಂಶೀಯವಾಗಿ ಬರಬಹುದು. ಇನ್ಯಾವುದು ಕೂಡ ಒಬ್ಬರಿಂದ ಒಬ್ಬರಿಗೆ ಬರುವಂತಹ ಅಥವಾ ಈಗ ತಾಯಿಯಿಂದ ಮಗುವಿಗೆ ಮತ್ತೆ ಅವರವರ ಜನರೇಷನ್ಗೆ ಬರೋದು ತುಂಬಾ ಕಡಿಮೆ. ಆದ್ರಿಂದ ನೀವು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ನಿಮಗೆ ಇದರ ಸಮಸ್ಯೆ ಇದ್ದರೆ ನೀವು ಚರ್ಮ ರೋಗ ತಜ್ಞರಲ್ಲಿ ಅದನ್ನ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು. ಹಾಗೆ ಇದಕ್ಕೆ ಚಿಕಿತ್ಸೆ ಇದೆಯಾ, ಇದು ಗುಣ ಆಗತ್ತಾ ಅಂತ ನೀವು ಕೇಳಿದ್ರೆ, ಖಂಡಿತ ಗುಣ ಆಗತ್ತೆ. ಕಡಿಮೆ ಪ್ರಮಾಣದಲ್ಲಿ ಇದ್ದಾಗೆ ನೀವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನ ಕಂಟ್ರೋಲ್ ಇಟ್ಕೋಬಹುದು. ಇದಕ್ಕೆ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿವೆ. ಕಡಿಮೆ ಪ್ರಮಾಣದಲ್ಲಿದ್ದಾಗ ಮುಲಾಮ್ಗಳನ್ನ ನೀಡ್ತೇವೆ, ಅದರಲ್ಲಿ ಕಡಿಮೆ ಆಗಿಲ್ಲ ಅಂದ್ರೆ ಫೋಟೋಥೆರಪಿ ಅಂತ ಇರುತ್ತೆ, ಅಂದ್ರೆ ಯುವಿ ರೇಸ್, UVB UVA ಅಂತ ಇರುತ್ತೆ. ಫೋಟೋಥೆರಪಿಗೆ ಟ್ರೀಟ್ಮೆಂಟ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಯಾವುದೇ ದುಷ್ಪರಿಣಾಮ ಇರೋದಿಲ್ಲ. ಸಣ್ಣ ಮಕ್ಕಳು, 2 ವರ್ಷ ಮೇಲ್ಪಟ್ಟ ಎಲ್ಲಾ ಮಕ್ಕಳಿಗೂ ನಾವು ಫೋಟೋಥೆರಪಿ ಚಿಕಿತ್ಸೆಯಿಂದ ಬಹಳಷ್ಟು ಪ್ರಮಾಣದಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಜೊತೆಗೆ ಲೇಸರ್ ಕೂಡ ಇದೆ, ಎಕ್ಸಿಮರ್ ಲೇಸರ್ ಅಂತಾರೆ, ಅದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರ ಜೊತೆಗೆ ಮಾತ್ರೆಗಳಿವೆ, ಇಮ್ಯುನೋ ಮಾಡ್ಯುಲೇಟರ್ಸ್ ಅಂತವೆ. ಸೊ ಇದೆಲ್ಲದರಿಂದ ನೀವು ತೊನ್ನಿನ ರೋಗ ಏನ್ ಜಾಸ್ತಿ ಆಗ್ತಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು. ದಯವಿಟ್ಟು ಧೃತಿಗೆಡಬೇಡಿ. ಆಮೇಲೆ ಇನ್ನೊಂದು, ನಿಮಗೆ ಮೈಯಲ್ಲಿ ಯಾವ್ದಾದ್ರು ಒಂದ್ ಬಿಳಿ ಮಚ್ಚೆ ಕಂಡ್ರೆ ಅದು ಎಲ್ಲಾ ಬಿಳಿ ಮಚ್ಚೆಗಳು ತೊನ್ನ ಆಗಿರೋದಿಲ್ಲ. ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ಬಿಳಿ ಮಚ್ಚೆ ಇದ್ರೆ ವೈದ್ಯರ ಬಳಿ ತೋರಿಸಿ ಅವರು ಹೇಳಿದ ಮೇಲೆ ನೀವು ಡಿಸೈಡ್ ಮಾಡಬಹುದು. ಆದ್ದರಿಂದ ತೊನ್ನು ಬಂದರೆ ಅಥವಾ ಯಾರಿಗಾದ್ರೂ ತೊನ್ನಿದ್ರೆ ಅವರನ್ನ ಕಡೆಗಣಿಸಬೇಡಿ, ಅವರನ್ನ ಕೆಳಮಟ್ಟದಲ್ಲಿ ನೋಡಬೇಡಿ. ಅದು ಕಾಯಿಲೆನೆ ಅಲ್ಲ, ಅವರ ಜೊತೆ ಆತ್ಮವಿಶ್ವಾಸದಿಂದಿರಿ, ಚೆನ್ನಾಗಿರಿ ಅಂತಾನೆ ನಾನು ಯಾವಾಗ್ಲೂ ಹೇಳ್ತೀನಿ.
3: ಯಾಕೆ ಸವಿತಾ ಸಪ್ಗಿದೆಯಲ್ಲೇ?
4: ನಮ್ಮ ಯಜಮಾನ್ರು ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ಲ, ಹೊಟ್ಟೆ ನೋವು ಅಂತ ಮುದ್ದಾಡ್ತಿದ್ರು. ಮೂತ್ರಪಿಂಡದಲ್ಲಿ ಕಲ್ಲಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ.
3: ಟೆನ್ಷನ್ ಮಾಡ್ಕೋಬೇಡ, ನಮ್ಮ ಮಾವನವ್ರಿಗೂ ಇದೇ ತರ ಆಗಿತ್ತು. ನಮ್ ಸಂಬಂಧಿಕರೊಬ್ರು ಶಿವಮೊಗ್ಗದ ಸರ್ಜಿ ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಸರ್ಜಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅದೊಂದು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಒಳಗೊಂಡ ಸುಸಜ್ಜಿತವಾದ ಆಸ್ಪತ್ರೆ. ನಿಜಕ್ಕೂ ಇವತ್ತಿನ ಕಾಲಕ್ಕೆ ಹೋಲಿಸಿದ್ರೆ ಅತ್ಯಂತ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಗುಣಮುಖ ಮಾಡಿದ್ರು. ಈಗ ನಮ್ಮ ಮಾವ ಆರಾಮಾಗಿದ್ದಾರೆ.
5: ಥ್ಯಾಂಕ್ಸ್ ಕಣಿ ಮಮತಾ.
6: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
1: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೂ ತೊನ್ನು ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ RM ಶಾಂತಲ.
7: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
8: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
1: ಸುದ್ದಿ ಮಿಂಚು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿಯಲ್ಲಿ ದಿನಾಂಕ 5/6/2026 ಅಂದರೆ ನಾಳೆ ಪ್ರತಿಷ್ಠಿತ ಕಂಪನಿಗಳಾದ ಟೊಯೋಟಾ, ಕಿರ್ಲೋಸ್ಕರ್ ಮೋಟಾರ್ಸ್ ಬೆಂಗಳೂರು ಹಾಗೂ ಹೊಂಡಾ ಮೋಟಾರ್ ಸೈಕಲ್ ಅಂಡ್ ಸ್ಕೂಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೋಲಾರ ಇವರಿಂದ ATS ಕ್ಯಾಂಪಸ್ ಸೆಲೆಕ್ಷನ್ ಡ್ರೈವ್ ಆಯೋಜನೆ ಮಾಡಿದ್ದು,
5: ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿಯ ಪ್ರಾಚಾರ್ಯರನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಂಪರ್ಕ

ಸಂಖ್ಯೆಗಳು ಹೀಗಿವೆ: 0828220080. ಮೊಬೈಲ್ ಸಂಖ್ಯೆ 9982019595. ಇನ್ನೊಂದು ಸಂಖ್ಯೆ 9483288356. ಗಮನಿಸಿ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿಯಲ್ಲಿ ನಾಳೆ ಪ್ರತಿಷ್ಠಿತ ಕಂಪನಿಗಳಾದ ಟೊಯೋಟೋ ಕಿರ್ಲೋಸ್ಕರ್ ಮೋಟಾರ್ಸ್ ಬೆಂಗಳೂರು ಮತ್ತು ಹೊಂಡಾ ಮೋಟಾರ್ ಸೈಕಲ್ ಆ್ಯಂಡ್ ಸ್ಕೂಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕೋಲಾರ್ ಇವರಿಂದ ಎಟಿಎಸ್ ಕ್ಯಾಂಪಸ್ ಸೆಲೆಕ್ಷನ್ ಡ್ರೈವ್. ಸುದ್ದಿ ಮಿಂಚು ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ನಮ್ಮ ನಿಲಯದಿಂದ ಬೆಳಿಗ್ಗೆ 7:30 ಗಂಟೆಗೆ ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಯ ಬಾಲಕರ ಹಾಸ್ಟೆಲ್ ಮತ್ತು ಉಚಿತ ಶಿಕ್ಷಣದ ಕುರಿತು ಶಿವಮೊಗ್ಗ ಬೆಕ್ಕಿನಕಲ್ ಮಠದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ವಿದ್ಯಾಪೀಠದ ನಿರ್ದೇಶಕರುಗಳಾದ ಎಚ್ಎಂ ಚಂದ್ರಶೇಖರಯ್ಯ ಮತ್ತು ಕೆ ಚಂದ್ರಪ್ಪ ಅವರೊಂದಿಗೆ ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು.

ಹಾಗೆಯೇ ಈ ಬೆಳಿಗ್ಗೆ 8:30 ಇನ್ನೊಂದು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಸಾಧನೆ ಮಾಡಿ ಸಾರ್ವಜನಿಕ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಕೆಬಿ ರಾಮಲಿಂಗಯ್ಯ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಏಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಇ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಈಗ ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಅವರಿಗೆ ಅಧಿಕಾರ ಪದ ಮತ್ತು ಗೋಪ್ಯತಾ ಪ್ರಮಾಣ ವಚನ ಬೋಧಿಸಿದರು. ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನೂತನ ಮುಖ್ಯಮಂತ್ರಿ, ಅಧಿಕಾರದ 2 ವರ್ಷಗಳಲ್ಲಿ ರಾಜ್ಯದ ಜನರಿಗೆ ಒಳಿತು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಮುಂದಿನ ದಿನಗಳಲ್ಲಿ ರೈತರೂ ಸೇರಿದಂತೆ ವಿವಿಧ ವರ್ಗದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಹೊಸ ಯುವ ಯುಗ ಸೃಷ್ಟಿಸುವ ಉದ್ದೇಶದಿಂದ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದರು.
1: ಇದು ನಿಮ್ ಸರ್ಕಾರ, ಜನರು ಕೊಟ್ಟಿರುವಂತಹ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ, ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನ ನಾನು ಬಹಳ ಸಂತೋಷದಿಂದ ಸ್ವೀಕಾರವನ್ನ ಮಾಡಿದ್ದೇನೆ. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಯುವ ಯುಗ ಇದು, ಹೊಸ ಜನರೇಷನ್ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನ ನಾವು ಮಾಡ್ತಾ ಇದ್ದೇವೆ ರೈತರ ಬಗ್ಗೆ. ಅದಕ್ಕೆ ತಂದೇ ಆದಂತ ನಾನು ತೀರ್ಮಾನವನ್ನ ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡರುಗಳು, ಶಾಸಕರು ನೀರಾವರಿ ಸಮಸ್ಯೆ ಏನ್ ಬಗೆಹರಿಸಬಹುದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ರೆ ಮಾತನ್ನ ಉಳಿಸ್ಕೊಳ್ಬೇಕಾಗ್ತದೆ.
0: ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗುವ ಉದ್ದೇಶದಿಂದ ಎಲ್ಲಾ ಹಂತದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್.

0: ಒದಗಿಸುವುದು, ಖಾಸಗಿ ರಂಗದಲ್ಲಿ ಉದ್ಯೋಗ ಬಯಸುವ ಯುವ ಜನರಿಗೆ ಹಾಗೂ ಖಾಸಗಿ ಕಂಪನಿಗಳ ಉದ್ಯೋಗದ ಬೇಡಿಕೆಗಳ ನಡುವೆ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆ ರೂಪಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪಾಲು, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ 10,000 ಭಾರತ್ ಜೋಡೋ ಯುವಕ ಸಂಘ ರಚಿಸಲು ತೀರ್ಮಾನ, ಬಿ ಖಾತೆ ಎ ಖಾತೆಗೆ ಪರಿವರ್ತನೆ ಅಭಿಯಾನವನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ, 6ನೇ ಗ್ಯಾರಂಟಿಯಾದ ಭೂ ಗ್ಯಾರಂಟಿಗೆ ಸೂಕ್ತ ದಾಖಲೆ ಮಾಡಿಕೊಡಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯ ಪ್ರವಾಸ ಕೈಗೊಂಡಿದ್ದು, ಇಂದು ಯಾದಗಿರಿ ಜಿಲ್ಲೆಯ ಗುರುಮಿಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ದಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ನಾಳೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ಆಗಮಿಸಿ ಟಿಬಿ ಡ್ಯಾಂ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಂತರ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಕರೆ ನೀಡಿರುವ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿಯಲ್ಲಿ ಸಾವಯವ ತೋಟಗಾರಿಕಾ ಹಣ್ಣಿನ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಸಚಿವರು ಚಾಲನೆ ನೀಡಲಿದ್ದಾರೆ. 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ದೆಹಲಿಯಲ್ಲಿ ನಡೆಯಿತು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಈ ಅಭಿವೃದ್ದಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದು, ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಸೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳು. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯಿತಿಯಾಗಿದೆ. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 34 ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರ ವಿಭಾಗದಡಿ 8 ಪಂಚಾಯಿತಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವೇಂದ್ರಪ್ಪ ಭೋಯಿ ತಮ್ಮ 17 ಎಕರೆ ಗದ್ದೆಯಲ್ಲಿ ಸಾವಯವ ಭತ್ತದ ಕೃಷಿ ಕೈಗೊಂಡಿದ್ದು, ಸಹಜ ಕಳೆ ನಾಶಿನಿಯಾಗಿ ಅಜೋಲಾದ ಪ್ರಯೋಜನ ಪಡೆದಿದ್ದಾರೆ. ಇತ್ತೀಚೆಗೆ ಜಿಲ್ಲಾಡಳಿತದ ವತಿಯಿಂದ 1,00,000 ರೂಪಾಯಿಯೊಂದಿಗೆ ಸನ್ಮಾನಿತರಾದ ಅವರು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಕೃಷಿ ಅನುಭವ ಹಂಚಿಕೊಂಡಿದ್ದಾರೆ.
4: 17 ಎಕರೆ ಸಾವಯವದಲ್ಲಿ ಭತ್ತವನ್ನು ಬೆಳೆಸಿದ್ದೇನೆ. ಅದು ದೇಶಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಸಿದ್ದೇನೆ. ಹಾಗೆ ಭತ್ತ ಬೆಳೆಯಲು ಸಾರಜನಕ ಸ್ಥಿರೀಕರಣ ಮಾಡಲು ನಮಗೆ ಮೇನ್ ಉಪಕಾರಿಯಾಗಿದ್ದು ಅಂದ್ರೆ ಅಜೋಲಾ. ಅತಿ ವೇಗವಾಗಿ ಬೆಳೆಯುವಂತ ಸಾರಜನಕ ಸ್ಥಿರೀಕರಣ ಮಾಡುವಂತ ಸಸ್ಯ ಯಾವ್ದಾದ್ರೂ ಇದ್ರೆ ಅದು ಅಜೋಲಾ. 1 ಎಕರೆಗೆ 5 ಕೆಜಿ ಬಿಡುಗಡೆ ಮಾಡೋದ್ರ ಮುಖಾಂತರ ನಾವು ಅದನ್ನ 1 ತಿಂಗಳಲ್ಲಿ 10 ಪಟ್ಟು ನಾವು ಹೆಚ್ಚು ಮಾಡಿಕೊಳ್ಳಬಹುದಾಗಿದೆ. ಭತ್ತದ ತಳಿಗಳು ಬೆಳೆಯೋದಕ್ಕೋಸ್ಕರನೇ 1 ತಳಿಗೆ 10,000 ರಾಜ್ಯ ಸರ್ಕಾರವು ದೇಶಿ ತಳಿಗಳ ಸಂರಕ್ಷಕರು ಅಂತೇಳಿ ನಮಗೆ 1,20,000 ನನಗೆ ಪ್ರೋತ್ಸಾಹನವಾಗಿ ನೀಡಿದ್ದಾರೆ.
0: ರಾಜ್ಯ ಹೈಕೋರ್ಟ್ಗೆ ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ 6 ಜನರನ್ನು ಮುಖ್ಯ ನ್ಯಾಯ

0: ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ್, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿಗೆ ಒಟ್ಟು 8.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಕೊರತೆ ಇಲ್ಲ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಮುಖವಾಗಿ ತೊಗರಿ 6.3 ಲಕ್ಷ ಹೆಕ್ಟೇರ್, ಹೆಸರು 54,000 ಹೆಕ್ಟೇರ್, ಉದ್ದು 25,000 ಹೆಕ್ಟೇರ್, ಸೋಯಾಬೀನ್ 23,000 ಹೆಕ್ಟೇರ್ ಹಾಗೂ 1.22 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಲು ಉದ್ದೇಶಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಬೀಜ ರಸಗೊಬ್ಬರದ ಅಭಾವವಿಲ್ಲದಿದ್ದರೂ ಡಿಎಪಿ ಹಾಗೂ ಯೂರಿಯಾ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಸಂಯುಕ್ತ ಗೊಬ್ಬರಗಳನ್ನು ಬಳಸುವಂತೆ ರೈತರಲ್ಲಿ ಜಾಗೃತಿ ಮೂಡಿಸಲು ಕೃಷಿ ಇಲಾಖೆಯಿಂದ ಗ್ರಾಮವಾರು ವ್ಯಾಪಕ ಪ್ರಚಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತಗಳು ಅಗತ್ಯ ಸಿದ್ದತೆ ಮಾಡಿಕೊಂಡಿವೆ. ಕೋಲಾರ ಜಿಲ್ಲೆಯಲ್ಲಿ ಇದೇ 20-29 ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ, ಜೂನ್ 30 ರಿಂದ ಜುಲೈ 29 ಮತಗಟ್ಟೆಗಳ ರಾಷನಲೈಜೇಷನ್ ನಡೆಯಲಿದೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5 ಪ್ರಕಟಿಸಲಾಗುವುದು. ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳಿಗೆ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜಿಸಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ರಾಜ್ಯಾದ್ಯಂತ ನನ್ನ ಈ ಖಾತಾ ನನ್ನ ಹಕ್ಕು ಅಭಿಯಾನ ವಿಸ್ತರಣೆ. ಇಂದು ರಾಜ್ಯಕ್ಕೆ ಭೇಟಿ ನೀಡಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಭಾಗಿ. 2025 ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗೆ ರಾಜ್ಯದ 6 ಪಂಚಾಯಿತಿಗಳು ಆಯ್ಕೆ. ರಾಜ್ಯ ಹೈಕೋರ್ಟ್ಗೆ 6 ನೂತನ ನ್ಯಾಯಮೂರ್ತಿಗಳ ನೇಮಕಾತಿಗಾಗಿ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:45. ಆತ್ಮೀಯ ಕೇಳುಗರೆ, ತಾವೆಲ್ಲ ಆಲಿಸ್ತಾ ಇದ್ದೀರಿ FM 103.5 ಹಾಗೂ 101.4 MHz ಆಕಾಶವಾಣಿ ಹಾಗೂ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮಗಳನ್ನ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಯ ಬಾಲಕರ ಹಾಸ್ಟೆಲ್ ಹಾಗೂ ಉಚಿತ ಶಿಕ್ಷಣದ ಕುರಿತು ಬೆಕ್ಕಿನಕಲ್ಮಠದ ಸ್ವಾಮೀಜಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಎಸ್ಜೆಜೆ ವಿದ್ಯಾಪೀಠದ ನಿರ್ದೇಶಕರುಗಳಾದ ಚಂದ್ರಶೇಖರಯ್ಯ ಎಚ್ಎಂ ಹಾಗೂ ಚಂದ್ರಪ್ಪ ಕೆ ಇವರೊಂದಿಗೆ ಸಂವಾದ.
3: ಕೇಳುಗರೆ, ಶಾಲೆಗಳು ಪುನರಾರಂಭ ಆಗಿದೆ. ಶಾಲೆಗಳು ಪುನರಾರಂಭ ಆಗ್ತಾ ಇದ್ದಾಗಲೇ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಾವು ಯಾವ ಶಾಲೆಯನ್ನು ಸೇರ್ಕೋಬೇಕು ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇರುತ್ತೆ. ಬಹಳಷ್ಟು ಜನರು ಈಗಾಗಲೇ ಪ್ರವೇಶವನ್ನು ಪಡೆದಿದ್ದೀರಿ, ಇನ್ನು ಕೆಲವರು ಪಡೆಯುವ ಹಂತದಲ್ಲಿ ಇರ್ತೀರಿ. ಈ ಸಂದರ್ಭದಲ್ಲಿ ನಾವು ಶ್ರೀ ಸಚ್ಚಿದಾನಂದ ಗ್ರಾಮೀಣ ವಸತಿ ಪ್ರೌಢಶಾಲೆ ಯಲವಟ್ಟಿ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಎಸ್ಜೆಜೆ ವಿದ್ಯಾಪೀಠದ ನಿರ್ದೇಶಕರುಗಳಾದಂತಹ ಚಂದ್ರಶೇಖರಯ್ಯ ಎಚ್ಎಂ ಹಾಗೂ ಚಂದ್ರಪ್ಪ ಕೆ ಇವರಿಬ್ಬರನ್ನ ಮಾತಾಡ್ತಾ ಇದೀವಿ. ತಮ್ಮಿಬ್ಬರನ್ನು ಕೂಡ ನಮಸ್ಕಾರ ಹಾಗೂ ಸ್ವಾಗತ.
4: ನಮಸ್ಕಾರ ಸರ್.
3: ಈಗ ಚಂದ್ರಶೇಖರ್ ಅವರನ್ನು ಹೇಳಬೇಕು, ನೀವು ಶ್ರೀ ಸಚ್ಚಿದಾನಂದ ಗ್ರಾಮೀಣ ವಸತಿ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿದ್ರಿ
4: 1984 ಶ್ರೀ ಜಗದ್ಗುರು ಗುರುಬಸವೇಶ್ವರ ವಿದ್ಯಾಪೀಠ ಹೊಸ ವಿದ್ಯಾರ್ಥಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಶ್ರೀ ಪರಮ ಪೂಜ್ಯರು ನಮ್ಮ ಮಲ್ಲಿಕಾರ್ಜುನ ಮುರುಘರಾಜ ಸ್ವಾಮಿಗಳವರು,
3: ಬೆಕ್ಕಿನಕಲ್ಮಠ.
4: ಅವರ ಮೂಲ ಉದ್ದೇಶ ಗ್ರಾಮೀಣ ಭಾಗದ ಜನರಿಗೆ ಕನ್ನಡ ಮಾಧ್ಯಮದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನುವ ಉದ್ದೇಶದಿಂದ ಪ್ರೌಢಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅಲ್ಲಿ ಯಾವ ಅದು ಮುಖ್ಯವಾಗಿ ಅವರಿಗೆ ಒಂದು ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟು ಸಮಾಜದ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಂತಹ ಪ್ರಮುಖ ನಿರ್ಧಾರವೇ ಹೊರತು ಅನಕ್ಷರತೆಯನ್ನು ಈ ದೇಶದಿಂದ ಹೊರಡದೋಡಿಸಬೇಕು. ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ವಂಚಿತರಾಗಿರುವಂತಹ ಅನೇಕ ಮಕ್ಕಳಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು ಎನ್ನುವ ಸದುದ್ದೇಶದಿಂದ ಅವರು ಕನ್ನಡದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟರು. ಆ ಉದ್ದೇಶದಿಂದ ಅದು ಪ್ರಾರಂಭ ಆಯಿತು ಸರ್.
3: ಒಂದು ಸುಮಾರು 4 ದಶಕಗಳ ಹಿಂದೆ ಪ್ರಾರಂಭವಾದಂತಹ ಒಂದು ಈ ಶಾಲೆ ಚಂದ್ರಪ್ಪ ಹೇಳಬೇಕು. ಈಗ ತಾವು ಈ ಒಂದು ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಹಾಸ್ಟೆಲ್ಗಳನ್ನು ಕೂಡ ಪ್ರಾರಂಭ ಮಾಡಿದೀರಿ ಅಂತ ಅನ್ಕೊಂಡೆ.
5: ಹೌದು, ಯಾಕೆ ಅಂತೇಳಿದ್ರೆ ನಮ್ಮ ಮಠದ ಮುಖ್ಯವಾದ ಉದ್ದೇಶ ಅಕ್ಷರ ಅರಿವು ಮತ್ತು ಅನ್ನವನ್ನು ಕೊಡತಕ್ಕಂದು. ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದನ್ನು ನೀಡುವ ಮೂಲಕ ಅಲ್ಲಿ ಒಂದು ದಾಸೋಹ ಸಂಸ್ಕೃತಿಯನ್ನು ಕೂಡ ನಾವು ಉಳಿಸ್ಕೊಂಡು ಬರಬೇಕು ಅಂತ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡ್ತಾ
3: ಇದ್ದೀವಿ. ಈ ವರ್ಷದಿಂದ ಹೊಸದಾಗಿ ಕೂಡ ಪ್ರಾರಂಭ ಆಗಿದೆ. ಚಂದ್ರಶೇಖರ್, ಎಷ್ಟು ಈ ಒಂದು ಹಾಸ್ಟೆಲ್ನಲ್ಲಿ ಎಷ್ಟು ಮಕ್ಕಳಿಗೆ ಅವಕಾಶ ಸಿಗುತ್ತೆ?
4: ಇಲ್ಲಿ ಸುಮಾರು 50 ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ ದಾನಿಗಳು ಸೇರಿಕೊಂಡು ಶ್ರೀಮಠದ ನೆರವಿನಿಂದ ಅತ್ಯಂತ ಸುಸಜ್ಜಿತವಾದಂತಹ ಒಂದು ಹಾಸ್ಟೆಲ್ ಅಲ್ಲಿ ನಿರ್ಮಾಣ ಆಗಿದೆ. ಕಾರಣ ಏನು ಅಂದ್ರೆ, ಈ ಬಡ ಮಕ್ಕಳು ಬಂದರೂ ಸಹ ಅವರಿಗೆ ಈ ಉನ್ನತ ಅಥವಾ ಉತ್ಕೃಷ್ಟವಾದ ವಿದ್ಯಾಸಂಸ್ಥೆಗಳಿಗೆ ಸರಿಸಮಾನವಾಗಿ ಅವಕಾಶಗಳನ್ನು ಅವ್ರಿಗೆ ಒದಗಿಸ್ಬೇಕು. ಅವರಲ್ಲಿ ಯಾವ ಕೀಳಿರಿಮೆಗಳು ಇರಬಾರದು. ಅದು ವಿದ್ಯಾಭ್ಯಾಸ ಇರ್ಬೋದು, ಶಿಕ್ಷಣ ಇರ್ಬೋದು, ಕಲಿಯುವಿಕೆ ಇರ್ಬೋದು, ಅವರ ವಾತಾವರಣ ಇರ್ಬೋದು. ಅದರಲ್ಲೂ ಸಹ ಯಲವಟ್ಟಿ ಆ ಶಾಲೆ ಇದೆಯಲ್ಲ, ಒಂದೂವರೆ ಎಕರೆ ವಿಶಾಲವಾದಂತಹ ಸ್ಥಳದಲ್ಲಿ ಇದೆ, ನಿಶ್ಶಬ್ದತೆ ಪ್ರಕೃತಿಯ ಮಡಿಲಿನಲ್ಲಿ ಇದೆ. ಆವಾಗ ಆ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡುವುದರ ಮೂಲಕ ಆ ಮಕ್ಕಳು ಉನ್ನತವಾದಂತಹ ಹೆಚ್ಚು ಉತ್ಕೃಷ್ಟವಾಗಿ ಬೆಳೆದಿರುವಂತಹ ಸಂಸ್ಥೆಗಳು ಯಾವ ಕಾರಣದಿಂದಲೂ ಅವರಿಗೆ ಕೀಳಿರಿಮೆ ಆಗಬಾರದು ಅಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅಂತಹ ಮಕ್ಕಳನ್ನ ಒಬ್ಬ ಉತ್ತಮ ನಾಗರಿಕರನ್ನಾಗಿ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಎನ್ನುವುದು ಶ್ರೀಮಠದ ಉದ್ದೇಶ ಆಗಿದೆ.
3: ಹೌದು ಚಂದ್ರಶೇಖರ್, ಏನಾಗುತ್ತೆ ಅಂತಂದ್ರೆ ಮಾತೃಭಾಷೆಯ ಶಿಕ್ಷಣದೊಟ್ಟಿಗೆ ಉಚಿತ ವಸತಿ ನಿಲಯವನ್ನು ಕೂಡ ಮಾಡಿ ಒಂದು ಅರ್ಥದಲ್ಲಿ ಕನ್ನಡದ ಬೆಳವಣಿಗೆನೂ ಆಗುತ್ತೆ, ಇನ್ನೊಂದು ರೀತಿಯಲ್ಲಿ ಮಕ್ಕಳಿಗೆ ಕನ್ನಡದ ಶಿಕ್ಷಣವನ್ನ ಉನ್ನತ ಮಟ್ಟದಲ್ಲಿ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ತಮ್ಮ ಒಂದು ಹಾಸ್ಟೆಲ್ನಲ್ಲೇನೋ ಉಚಿತ ಅಂತ ಹೇಳಿಬಿಟ್ರಿ, ಹಾಗಿದ್ರೆ ಫೀಸ್ ಏನಾದ್ರೂ ಇಟ್ಟಿದ್ದೀರಾ?
5: ಇಲ್ಲ ಸರ್, ಯಾವ ಶುಲ್ಕಗಳನ್ನು ಕೂಡ ನಾವು ತೆಗೆದುಕೊಳ್ತಾ ಇಲ್ಲ. ಪಠ್ಯ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸಮವಸ್ತ್ರಗಳನ್ನು ಕೊಡ್ತಾ ಇದ್ದೇವೆ, ಮಕ್ಕಳಿಗೆ ಪಾದರಕ್ಷೆಗಳನ್ನು ಕೊಡ್ತಾ ಇದ್ದೇವೆ, ಹಾಗೆ ಉಚಿತವಾಗಿರತಕ್ಕಂತಹ ಅನ್ನದಾಸೋಹದ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಂಜೆ ಸಮಯದಲ್ಲಿ ಯೋಗ ಶಿಕ್ಷಣ ಇರ್ಬೋದು, ಆಧ್ಯಾತ್ಮಿಕ ಶಿಕ್ಷಣ ಇರ್ಬೋದು, ಸಂಗೀತ ಇರ್ಬೋದು, ಕ್ರೀಡೆಗಳಿರ್ಬೋದು, ಇದಕ್ಕೂ ಕೂಡ ನಾವು ಆದ್ಯತೆ ಕೊಡ್ತಾ ಇದೀವಿ. ಮಕ್ಕಳ ಸರ್ವತೋಮುಖವಾದ ಬೆಳವಣಿಗೆ ಆಗಬೇಕು,
3: ಶಿಕ್ಷಣದ ಮುಖ್ಯವಾದ ಉದ್ದೇಶನೇ
5: ಜನ ಉದ್ದೇಶನ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲ ಸೌಕರ್ಯಗಳನ್ನು ನಾವು ಮಾಡಿಕೊಡ್ಬೇಕು, ತನ್ಮೂಲಕ ಉತ್ತಮ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು. ಮುಂದೆ ಭವಿಷ್ಯವನ್ನು ಅವರು ಕಟ್ಕೊಳ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಎಲ್ಲ ಬಗೆಯ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅವರನ್ನು ಬೆಳೆಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗುರುಗಳ ಒಂದು ಅಪೇಕ್ಷೆ ಆಗಿರೋದ್ರಿಂದ ನಾವು ಈ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಹೊರಟಿದ್ದೇವೆ.
3: ಹಾಸ್ಟೆಲ್ನಲ್ಲಿ ಉಚಿತವಾದಂತಹ ವಸತಿ ಮತ್ತು ಊಟದ ವ್ಯವಸ್ಥೆಯೊಟ್ಟಿಗೆ ಶಾಲಾ ಶಿಕ್ಷಣವೂ ಕೂಡ ಉಚಿತವಾಗಿರುತ್ತೆ. ಈಗ ತಾವು ಹೇಳಿದ್ರಿ ಯಲವಟ್ಟಿ ಈ ಗ್ರಾಮದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆಯಾ, ಇಲ್ಲ ಬೇರೆಯವರು ಬಂದು ಸೇರ್ಕೋಬಹುದಾ?
4: ಇಲ್ಲ, ಖಂಡಿತ ಇಲ್ಲಿ ಜಾತಿ ಭೇದ ವಿಭಾಗ ದೇಶ ಕಾಲ ಯಾವುದೂ ಇಲ್ಲ. ನಾವು ಉತ್ತರ ಕರ್ನಾಟಕದ ಮಕ್ಕಳಿಗೂ ಸಹ ಕಡು ಬಡತನದಲ್ಲಿ ಅನಾಥರಾಗಿರುವಂತಹ ಮಕ್ಕಳನ್ನೇ ಇದಕ್ಕೆ ಇವರಿಗೆ ಅವಕಾಶವನ್ನು ಕೊಡಬೇಕು ಅಂತಾನೆ ನಮ್ಮ ಉದ್ದೇಶ. ಏನಿರೋದು ಅಂದ್ರೆ ಶ್ರೀಮಂತರು ಅಥವಾ ಅನುಕೂಲಸ್ಥರಿಗಲ್ಲ, ಎಲ್ಲ ಶಿಕ್ಷಣದಿಂದ ವಂಚಿತರಾಗಿ ಅದನ್ನು ನಿರ್ವಹಣೆ ಮಾಡದಂತಹ ಮಕ್ಕಳು ಭಿಕ್ಷಾಟನೆಗೆ ಹೋಗಬಾರದು ಅಥವಾ ಸಮಾಜದಲ್ಲಿ ದುರ್ಬಲ ವರ್ಗಗಳಾಗಿ ಉಳಿಬಾರದು. ಆ ನಿಟ್ಟಿನಲ್ಲೇ ಅದೇ ಉದ್ದೇಶವನ್ನು ಇಟ್ಕೊಂಡು ಪರಮ ಪೂಜ್ಯರು ಸುಮಾರು 26 ಸಂಸ್ಥೆಗಳನ್ನ ಮೊದಲಿನಿಂದಲೂ ಪ್ರಾರಂಭ ಮಾಡಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಇವತ್ತು ಹಣ ಬರುವಂತಹ ದೊಡ್ಡ ದೊಡ್ಡ ಕಾಲೇಜುಗಳನ್ನು ತರಬಹುದಿತ್ತು,
3: ಇಂಗ್ಲಿಷ್ ಮಾಧ್ಯಮವನ್ನು ಪ್ರಾರಂಭ
4: ಮಾಡಬಹುದಿತ್ತು,
3: ಸಿಬಿಎಸ್ಇ ಸ್ಕೂಲ್ ಐಸಿಎಸ್ ಸ್ಕೂಲ್
4: ಮಾಡಬಹುದಿತ್ತು. ಅವರಿಗೆ ಅದೇನು ಕಷ್ಟ ಆಗ್ತಿರ್ಲಿಲ್ಲ. ಅವರ ಘನ ಉದ್ದೇಶ ಅಂದ್ರೆ ಮಾತೃಭಾಷೆಯಲ್ಲಿ ಮಕ್ಕಳ ಶಿಕ್ಷಣವನ್ನು ಕೊಡಬೇಕು, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ವಂಚಿತರಾದಂಥವರಿಗೆ ಕೊಡುವುದರ ಮೂಲಕ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಒಂದು ನಾಗರಿಕ ವ್ಯವಸ್ಥೆಗೆ ತರಬೇಕು ಎನ್ನುವ ಉದ್ದೇಶ ಇತ್ತೇ ಹೊರತುನು ಸಹ ಹಾಗೆ ಮಾಡಿದ್ರೆ ಅವರು ಹಣಕ್ಕಾಗಿನೇ ಮಾಡಿದ್ರೆ ಬೇರೆ ಬೇರೆ ಕಾಲೇಜುಗಳನ್ನು ತರುವ ಅವಕಾಶ ಇತ್ತು, ಆದರೆ ಅದು ಬೇಡ. ಅದು ಇವತ್ತಿಗೂ ಸಹ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳು ಸೊರಗಿರ್ಬೋದು, ಇದೊಂದು ರೀತಿ ಇಂಗ್ಲಿಷ್ ಮಾಧ್ಯಮ ಅಂದ್ರೆ ಸುನಾಮಿ ತರ ಬರ್ತಾ ಇದೆ. ದೇಶದಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ತೆಗೆದುಕೊಳ್ಳಿ, ದೊಡ್ಡ ದೊಡ್ಡ ಸಾಧಕರನ್ನ ತೆಗೆದುಕೊಳ್ಳಿ, ಅವರೆಲ್ಲ ತಮ್ಮ ತಮ್ಮ ಮಾತೃಭಾಷೆಗಳಲ್ಲಿಯೇ ಓದಿಕೊಂಡು ಮುಂದೆ ಬಂದಿರುವಂತವ್ರು.
3: ಹಾಗಾದ್ರೆ ಒಂದು ಈಗ ನಾವು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಂಜನಾಪುರ ಸಂಸ್ಥಾನ ಬೆಕ್ಕಿನಕಲ್ ಮಠ ಇವ್ರನ್ನ ಒಂದ್ ಸ್ವಲ್ಪ ಮಾತನಾಡಿಸಿ ಕೇಳ್ಬೋಣ, ಯಾಕೆ ಪ್ರಾರಂಭ ಮಾಡಿದ್ರಿ ಅಂತ.
4: ಖಂಡಿತ ಕೇಳ್ಬೋದು ಸರ್, ಅವರ ವಾಣಿ ಸಿಕ್ಕರೆ ನಮಗೆ ಇನ್ನೂ ಸಂತೋಷ ಆಗುತ್ತೆ ಸರ್.
3: ಗೆಳೆಯರೇ, ಈಗ ನಮ್ಮೊಟ್ಟಿಗೆ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಆನಂದಪುರ ಸಂಸ್ಥಾನ, ಬೆಕ್ಕನಕಲ್.

0: ಅನ್ಮಾಟ. ಇವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ಕಾರ.
1: ಚೆನ್ನಾಗಿದ್ದೀರಿ.
0: ಈಗ ತಾವು ಯಲವಟ್ಟಿಯಲ್ಲಿ ಪ್ರೌಢಶಾಲೆಯಲ್ಲಿ ಉಚಿತವಾದಂತಹ ಹಾಸ್ಟೆಲ್ಗಳನ್ನು ಕೂಡ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀರಿ, ಅದರಲ್ಲೂ ವಿಶೇಷವಾಗಿ ಬಾಲಕರಿಗೆ.
1: ಹೌದು.
0: ಮುಖ್ಯವಾಗಿ ಉದ್ದೇಶ ಏನಿದೆ ತಮ್ದು?
1: ಒಂದು, ಇದು 84ನೇ ಇಸ್ವಿಯಿಂದ ಆರಂಭವಾದಂತಹ ಪ್ರೌಢಶಾಲೆ. ಆವಾಗ ಆ ದಿನಗಳಲ್ಲಿ ಸುತ್ತಮುತ್ತ ಎಲ್ಲೂ ಪ್ರೌಢಶಾಲೆಗಳು ಇರಲಿಲ್ಲ. ಆ ಸಂದರ್ಭಕ್ಕೆ ನಾವು ಪ್ರೌಢಶಾಲೆಯನ್ನ ಆರಂಭ ಮಾಡಿದ್ವಿ. ಆ ಶಾಲೆ ಬಹಳ ಉತ್ತಮ ರೀತಿಯಿಂದ ನಡ್ಕೊಂಡು ಬಂತು. ಈ ಭಾಗದ ಎಲ್ಲ ಜನರು ಓದಿರೋದು ಹೆಚ್ಚು ಪಾಲು ಆ ಶಾಲೆನಲ್ಲಿನೇ. ಇವರೆಲ್ಲ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ, ಸೈನ್ಯದಲ್ಲಿ, ಬೇರೆ ಬೇರೆ ಕಡೆ ಇದ್ದಾರೆ. ಮತ್ತಿದು ಒಂದು ಒಳ್ಳೆ ಪರೀಕ್ಷಾ ಕೇಂದ್ರವಾಗಿತ್ತು. ಆಮೇಲೆ 100% ರಿಸಲ್ಟ್ ಯಾವಾಗ್ಲೂ ಬರ್ತಿತ್ತು. ಇಡೀ ತಾಲೂಕಿನಲ್ಲಿನೇ ಉತ್ತಮವಾದಂತಹ ಪ್ರೌಢಶಾಲೆ ಅಂತ ಹೆಸರು ತಗೊಂಡಿತ್ತು. ಅಂತ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಆಗಿರೋದ್ರಿಂದ ಇವತ್ತಿನ ಟ್ರೆಂಡ್ ಏನಿದೆ ಅಂದ್ರೆ ಎಲ್ಲ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬೇಕು ಅನ್ನುವಂತ ಮನೋಭಾವ ಹೆಚ್ಚಾಗಿರೋ ಸಂದರ್ಭದಲ್ಲಿ ಕನ್ನಡ ಶಾಲೆಗಳು ಇಂತ ಒಂದು ಪರಂಪರೆ ಇರುವಂತ ಶಾಲೆ ಮತ್ತೆ ಅದಕ್ಕೆ ಕ್ಷೀಣ ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬಡ ಮಕ್ಕಳಿಗೆ ಉಳ್ಳ ಒಳ್ಳೆ ಶಿಕ್ಷಣ ಕೊಡೋಣ. ಈಗ ಎಲ್ಲರಿಗೂ ಎಲ್ಲ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋಗಕ್ ಆಗಲ್ಲ ಆರ್ಥಿಕವಾಗಿ. ಆದ್ರೆ ಹಂಗಂತ ಹೇಳಿ ಅವರು ಆ ಶಿಕ್ಷಣದಿಂದ ವಂಚಿತರು ಆಗ್ಬಾರ್ದು. ಅದಕ್ಕೋಸ್ಕರ ನಾವು ಬಡ ಮಧ್ಯಮ ವರ್ಗದ ಮಕ್ಕಳಿಗೆ ಉಚಿತವಾಗಿ ಎಲ್ಲ ಶಿಕ್ಷಣ, ಅಲ್ಲೇನು ಶಿಕ್ಷಣ ದೊರೆಯುತ್ತೋ ಉತ್ತಮ ಶಾಲೆಗಳು ಅಂತ ಅವ್ರು ತಿಳ್ಕೊಂಡಿದಾರಲ್ಲ ಅಲ್ಲಿ, ಅದೇ ಶಿಕ್ಷಣವನ್ನ ನಾವು ಇಲ್ಲಿ ಕೂಡ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಇದನ್ನ ಆರಂಭ ಮಾಡಿದ್ದೇವೆ. ಮತ್ತೆ ಬಡ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತೇಳಿ 50 ಹುಡುಗರಿಗೆ ಉಚಿತವಾಗಿ ಊಟ, ವಸತಿ ಮತ್ತು ವಸ್ತ್ರ, ಸಮವಸ್ತ್ರ, ಪುಸ್ತಕ, ಫೀಸು ಎಲ್ಲದನ್ನು ಕೂಡ ನಾವು ಕೊಟ್ಟು 50 ಮಕ್ಕಳನ್ನ ಓದಿಸೋಣ ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದೇವೆ. ಅದಕ್ಕೆ ಆ ಶಾಲೆ ಇದ್ರ ಉಪಯೋಗವನ್ನ ಸಮಾಜದವರು ಪಡ್ಕೋಬೇಕು, ಸುತ್ತಮುತ್ತಲಿನ ನಾಡಿನವರು ಅಂತ ಅಪೇಕ್ಷೆ ಪಡ್ತಾ ಇದ್ದೀವಿ.
0: ಹಾಗೇನೆ ಇದರೊಟ್ಟಿಗೆ ಒಂದು ರೀತಿಯಲ್ಲಿ ತಮ್ಮ ದಾಸೋಹದ ಪ್ರಕ್ರಿಯೆಯು ಕೂಡ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೇವೆ.
1: ಯಾಕೆಂದ್ರೆ ಶ್ರೇಮಠದ ಎಲ್ಲಾ ಕಡೆಗಳು ಕೂಡ ದಾಸೋಹದ ವ್ಯವಸ್ಥೆ ಇದ್ದೇ ಇರುತ್ತೆ. ಆದ್ರೆ ಶಾಲಾ ಮಕ್ಕಳಿಗಾಗಿನೇ ಇದಕ್ಕೆ ವಿಶಿಷ್ಟವಾಗಿ ಇದನ್ನ ಆರಂಭ ಮಾಡ್ತಾ ಇರೋದು. ಶಾಲೆಯ ಆವರಣದಲ್ಲಿನೇ ಮಾಡಿದ್ದೇವೆ. ಬಹಳ ಸುಸಜ್ಜಿತವಾಗಿದೆ. ಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ನಾವು ಮಾಡಿದ್ದೇವೆ.
0: ಇದು ಕೇವಲ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಅಂದ್ಕೊಂಡಿದ್ದೀನಿ?
1: ಹೌದು, ಪ್ರೌಢಶಾಲಾ ಮಕ್ಕಳಿಗೆ ಮಾತ್ರ ಈಗ ಸದ್ಯ ಅಲ್ಲಿ.
0: ಹಾಗೇನೆ ಇಲ್ಲಿ ಕೇವಲ ನಮ್ಮ ಶಿವಮೊಗ್ಗದವರು ಮಾತ್ರ ಬರಬಹುದಾ, ಇಲ್ಲ ಸುತ್ತಮುತ್ತಲಿನ ಪ್ರದೇಶದವರು ಬರೋದಕ್ಕೆ ಅವಕಾಶ ಇದೆ?
1: ಎಲ್ಲಿಂದಲಾದ್ರೂ ಬರಬಹುದು. ಒಟ್ಟು 50 ಮಕ್ಕಳು ತನಕ ಮೊದಲು ಬಂದವರಿಗೆ ಆದ್ಯತೆ.
0: ಅದೇ ರೀತಿಯಲ್ಲಿ ಕನ್ನಡವನ್ನ ಉಳಿಸೋದಕ್ಕೂ ಹೊರಟಿದ್ದೀರಿ ಸ್ವಾಮೀಜಿ ತಾವು?
1: ಹೌದು, ಕನ್ನಡ ಮಾಧ್ಯಮ ಶಾಲೆಗಳನ್ನ ಉಳಿಸ್ಲಿಕ್ಕೂ ಕೂಡ ಇರುವ ಪ್ರಯತ್ನ.
0: ಯಾಕಂದ್ರೆ ನಾವು ಸಾಮಾನ್ಯವಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಬಾಯಿ ಮಾತಿಗೆ ಹೇಳ್ತಿರ್ತೀವಿ, ಆದ್ರೆ ತಾವು ಅದನ್ನ ಕೃತಿಗೆ ಇಳಿಸ್ತಾ ಇದ್ದೀರಿ.
1: ಹೌದು, ಯಾಕಂದ್ರೆ ನಾವು ಮೊದಲಿನಿಂದಲೂ ಉದ್ದೇಶ ಇಟ್ಕೊಂಡಿದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನುವಂತದ್ದು. ನೈತಿಕ ಹಿನ್ನೆಲೆಯಲ್ಲಿ ಅವರಿಗೆ ಸಾಂಸ್ಕೃತಿಕವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಶಾಲೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳಿಗೆ ಹೆಚ್ಚು ನಾವು ಮಹತ್ವ ಕೊಟ್ಟು ಆರಂಭ ಮಾಡಿದ್ದೇವೆ. ಈಗಾಗಲೇ ನಮ್ಮ ಸುಮಾರು 15 ಸಂಸ್ಥೆಗಳಿದಾವೆ ಈ ತರ.
0: ಅದೇ ರೀತಿಯಲ್ಲಿ ತಾವು ಕೇವಲ ಕನ್ನಡ ಮಾಧ್ಯಮದ ಶಾಲೆಯೊಟ್ಟೆ ನಡೆಸೋದೊಂದೇ ಅಲ್ಲ, ಸಾಂಸ್ಕೃತಿಕವಾಗಿ ಕೂಡ ಯೋಗ, ಧ್ಯಾನ ಇವನ್ನೆಲ್ಲವನ್ನ ಹೇಳ್ಕೊಡ್ತೀವಿ ಅಂತ ಕೇಳಿದೀವಿ.
1: ಹೌದು ಹೌದು ಹೌದು, ನಮ್ಮಲ್ಲಿ ಯೋಗ ಶಾಲೆ ಕೇಂದ್ರ ಇದೆ ಒಂದು ಶಿವಮೊಗ್ಗದಲ್ಲಿ. ಅಲ್ಲಿ ಅಧ್ಯಯನ ಮಾಡ್ತಿರುವಂತಹ ಹಿರಿಯರನ್ನ ನಾವು ಅಲ್ಲಿ ಇಲ್ಲಿಗೆ ನಾವು ಕಳಿಸಿ ಯೋಗನು ಕೂಡ ಅವರಿಗೆ ಕಲಿಸ್ತೀವಿ. ಸಂಗೀತ ಇದೆ, ಸಂಗೀತ ಶಿಕ್ಷಕರು ಇದಾರೆ ನಮ್ಮಲ್ಲಿ. ಈಗ ಎಲ್ಲಾ ದೃಷ್ಟಿಯಿಂದನು ಕಂಪ್ಯೂಟರ್ ಇದನ್ನು ಕೂಡ ನಾವು ಕೊಡಬೇಕು ಅನ್ನುವಂತಹ ಆಲೋಚನೆ ಎಲ್ಲ ಮಾಡ್ಕೊಂಡಿದ್ದೇವೆ. ವ್ಯವಸ್ಥೆಯನ್ನು ಜನಕ್ಕೆ ಇದು ಗೊತ್ತಾಗಿ ವಿಷಯಗಳ ಗಮನಕ್ಕೆ ಬರಲಿ, ಇದ್ರ ಉಪಯೋಗವನ್ನ ಪಡ್ಕೊಳ್ಳಿ. ಇವತ್ತು ಹೆಚ್ಚು ಹಣವನ್ನ ಕೊಟ್ಟ ಕ್ಷಣಕ್ಕೆನೆ ಆ ಶಾಲೆಗೆ ಸೇರಿದ್ರೆ ಒಳ್ಳೆಯವರಾಗ್ತಾರೆ ಅನ್ನುವಂತ ಭಾವನೆಯನ್ನ ಬಿಟ್ಟು ಇಂತಹ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತ ಮನೋಭಾವ ನಮ್ಮ ಪೋಷಕರಲ್ಲಿ ಎಲ್ಲರಲ್ಲೂ ಬರಲಿ. ಆ ಮೂಲಕ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡುವಂತೆ ಆಗ್ಲಿ, ಇಂತ ವ್ಯವಸ್ಥೆ ಪಡ್ಕೊಳ್ಳುವಂತ ಆಗ್ಲಿ ಅಂತ ಹಾರೈಸ್ತೇನೆ.
0: ಸ್ವಾಮೀಜಿ, ನೀವು ಈ ವರ್ಷದಲ್ಲಿ ಹೊಸ ಒಂದು ಪ್ರಯತ್ನಕ್ಕೆ ಕೈ ಹಾಕಿದಿರಿ, ಅದು ಯಶಸ್ವಿಯಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಈಗ ಸ್ವಾಮೀಜಿಗಳು ಹೇಳಿದ ಹಾಗೇನೆ ಈ ರೀತಿಯ ಉಚಿತ ಶಿಕ್ಷಣ ಎಲ್ಲ ಪ್ರಾರಂಭ ಮಾಡಿದಿರಿ, ಎಷ್ಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶ?
2: 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅಲ್ಲಿ ಇರ್ಬೋದು ಪ್ರೌಢಶಾಲೆಗಳಿಗೆ ಮಾತ್ರ ವ್ಯವಸ್ಥೆ ಇದೆ, ಅದು 50 ಬಾಲಕರಿಗೆ ಮಾತ್ರ. ಬಾಲಕರಿಗೆ ವ್ಯವಸ್ಥೆ ಮಾಡಲಿಲ್ಲ ಅಲ್ಲಿ, ಬಾಲಕರಿಗೆ ಮಾತ್ರ ವ್ಯವಸ್ಥೆ ಮಾಡಿದ್ದೇವೆ.
0: ಅಂದ್ರೆ ವಿದ್ಯಾರ್ಥಿ
2: ಅವಕಾಶ,
0: ಆದ್ರೆ ಶಾಲೆಗೆ ಯಾರು ಬೇಕಿದ್ರು
2: ಕೋ ಎಜುಕೇಶನ್ ಇದೆ ಅಲ್ಲಿ. ಕೋ ಎಜುಕೇಶನ್
0: ಶಾಲೆ ಕೋ ಎಜುಕೇಶನ್ ದಲ್ಲಿ ನಡೆಯುತ್ತೆ, ಹಾಸ್ಟೆಲ್ ಮಾತ್ರ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ, ವಿದ್ಯಾರ್ಥಿನಿಯರಿಗೆ ಇರೋದಿಲ್ಲ ಅನ್ನೋದನ್ನ ನಮ್ಮ ಕೇಳುವರು ಅರ್ಥ ಇಟ್ಕೊಂಡಿರ್ಲಿ. ತಮಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ಬಡತನ ಇದೆ,

0: ಇಂಥವರಿಗೂ ಕೂಡ ಉತ್ತಮವಂತ ಅವಕಾಶವನ್ನ ಕಲ್ಸ್ಕೊಡ್ತಾ ಇದ್ದೀರಿ. ಈಗ ಏನಾದ್ರೂ ಇದಕ್ಕೆ ಅಪ್ಲಿಕೇಶನ್ ಅದಕ್ಕೆ ಏನಾದ್ರು ಪ್ರೊಸೀಜರ್ ಇಟ್ಟಿದ್ದೀರಾ?
1: ಹೌದು ಇಟ್ಟಿದ್ದೇವೆ.
2: ಅದು ಏನು, ನಾವು ಶಿಕ್ಷಣ ರಂಗದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಏನು ಪ್ರಸ್ತುತವಾಗಿ ನಡೀತಾ ಇರುತ್ತೆ ಆ ಕಾನೂನಾತ್ಮಕವಾದಂತ ಅದೇ ರೀತಿಯ ವ್ಯವಸ್ಥೆ ಇಲ್ಲಿ ಇದೆ. ನಾಳೆ ಅವರು ಬೇರೆ ಶಾಲೆಗಳಿಗೆ ಸೇರ್ಬೇಕಾದ್ರೂ ತೊಂದರೆ ಆಗಬಾರ್ದು, ಕಾಲೇಜ್ಗಳಿಗೆ ಹೋಗ್ಬೇಕಾದ್ರೂ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಸರ್ಕಾರದ ನೀತಿ ನಿಯಮಗಳು ಏನಿದೆ ಅದನ್ನ ಪೂರ್ಣ ಇಲ್ಲಿ ನಾವು ಅಳವಡಿಸಿಕೊಂಡಿದ್ದೀವಿ. ಅದೇ ತರ ನಾವು ನಡ್ಕೊಳ್ತೀವಿ.
0: ಅದೇ ತರ ನಡ್ಕೋತಾ ಇದ್ದೀರಿ. ಒಂದು ನಿಮ್ಮ ಶಾಲೆಗೆ ಬಂದು ಅಡ್ಮಿಷನ್ ಮಾಡ್ಕೋಬೇಕು ಮತ್ತು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡ್ಕೋಬೇಕು ಅಂತಂದ್ರೆ ಅವ್ರು ಯಾರನ್ನ ಸಂಪರ್ಕ ಮಾಡಬೇಕು?
1: ನಮ್ಮ ಕಚೇರಿಯಲ್ಲಿ ಇರತಕ್ಕಂತ ಸಿಬ್ಬಂದಿ ವರ್ಗದಲ್ಲಿ ಶಾಲೆಯ ಮುಖ್ಯಸ್ಥರು ಮುಖ್ಯೋಪಾಧ್ಯಾಯರಿದ್ದಾರೆ, ಸಿಬ್ಬಂದಿ ವರ್ಗ ಇದೆ, ಅವರ ಫೋನ್ ನಂಬರ್ ಸಂಪರ್ಕ ವಿಳಾಸ, ಅವ್ರನ್ನ ಸಂಪರ್ಕಿಸಿದ್ರೆ ಅವ್ರ ಎಲ್ಲ ಮಾಹಿತಿಗಳನ್ನ ಮಕ್ಕಳಿಗೆ ಕೊಡ್ತಾರೆ.
0: ಈಗ ಯಲವಟ್ಟಿಗೆ ಬರಬೇಕು ಅಂತ ಹೇಗೆ ಬರಬೇಕು?
1: ಶಿವಮೊಗ್ಗಕ್ಕೆ ಬರಬೇಕು. ಶಿವಮೊಗ್ಗದಿಂದ ಕೇವಲ ಒಂದು 6 ಕಿಲೋಮೀಟರ್ ದೂರದಲ್ಲಿದೆ, ಬಸ್ಸಿನ ವ್ಯವಸ್ಥೆ ಇದೆ, ಹಾಗಾಗಿ ಏನ್ ತೊಂದರೆ ಇಲ್ಲ, ವಾಹನ ಸೌಕರ್ಯ ಇದೆ. ಶಿವಮೊಗ್ಗಕ್ಕೆ ಬಹಳ ಸಮೀಪದಲ್ಲಿರತಕ್ಕಂಥ ಗ್ರಾಮ ಅದು, ಎಲ್ಲ ಸೌಕರ್ಯಗಳು ಸಿಗುತ್ತೆ.
0: ಎಲ್ಲ ಸೌಕರ್ಯಗಳು ಸಿಗುತ್ತೆ ಅಂತಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಫೋನ್ ನಂಬರ್ ಹೇಳಿದ್ರೆ ಒಳ್ಳೇದು?
2: ಅದಿಲ್ಲಿ ಫೋನ್ ನಂಬರ್ ಅನ್ನ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ರಾಧಾಬಾಯಿ ಅವರು, ಅವರ ಫೋನ್ ನಂಬರ್ 9845158305580. ಹಾಗೇನೆ ಇನ್ನೊಬ್ಬ ಅವರು ಸಹ ಅಧ್ಯಾಪಕರು ಇದ್ದಾರೆ ನಿಜಗುಣಾರಾಧ್ಯ ಅಂತ, 9480 9480 30 30 26 26 64. ಇವರನ್ನ ಸಂಪರ್ಕಿಸಿದರೆ ಅವರಿಗೆ ಪೂರ್ಣ ಮಾಹಿತಿಯನ್ನು ಕೊಡ್ತಾರೆ, ಅವರಿಗೆ ಪೂರ್ಣ ವಿವರಗಳನ್ನು ಕೊಟ್ಟು ನೆರವನ್ನ ನೀಡ್ತಾರೆ ಸರ್.
0: ಅವರಿಗೆ ನೆರವನ್ನು ಕೂಡ ನೀಡೋದಕ್ಕೆ ಅವಕಾಶ ಆಗುತ್ತೆ. ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು.
2: ಹೌದು,
0: ಪ್ರಾಥಮಿಕ ಶಾಲೆಗೆ ಅವರ ವಿದ್ಯಾಭ್ಯಾಸ ಕುಂಠಿತ ಆಗಬಾರದು. ಅದೇ ರೀತಿಯಲ್ಲಿ ಮಾತೃಭಾಷೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡುವುದರೊಟ್ಟಿಗೆ ಸಾಂಸ್ಕೃತಿಕವಾಗಿಯೂ ಕೂಡ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೀನಿ ಅಂತಂದ್ರೆ
2: ಖಂಡಿತ ಸರ್.
0: ಅದೇ ರೀತಿಯಲ್ಲಿ ಫಲಿತಾಂಶ ಹೇಗೆ ಬರ್ತಾ ಇದೆ?
1: ಕಳೆದ ವರ್ಷದ ಫಲಿತಾಂಶವನ್ನ ತಮ್ಮ ಗಮನಕ್ಕೆ ತರೋದಾದ್ರೆ 100% ತಗೊಂಡಿದ್ದಾರೆ ನಮ್ಮ ಮಕ್ಕಳಲ್ಲಿ,
0: ಅಂದ್ರೆ 100 ಕ್ಕೆ 100
1: ಫಲಿತಾಂಶ ಬಂದಿದೆ.
2: ಉತ್ತಮ ಫಲಿತಾಂಶ ಮೊದಲಿಂದಲೂ ಕಾಯ್ದಿರಿಸಿಕೊಂಡಿದೆ ಸರ್. ಅದು ಮೊದಲನ್ನು ಕಾಯ್ದುಕೊಂಡಿದೆ. ಉತ್ತಮ ಒಂದು ಶಿಕ್ಷಣಕ್ಕೆ ಅದು ಹೆಸರಾದಂತಹ ಸಂಸ್ಥೆನೆ. ಅಲ್ಲಿ ಓದಿದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್.
0: ಅಂದ್ರೆ ಈ ರೀತಿಯ ಅತ್ಯುತ್ತಮವಾದಂತಹ ಉನ್ನತ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳೋದಕ್ಕೆ ಬುನಾದಿಯನ್ನ ಹಾಕೋದಕ್ಕೂ ಕೂಡ ಹೋಗ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಕೇವಲ ಶಿವಮೊಗ್ಗ ಅಂತಲ್ಲ, ಯಾವುದೇ ಪ್ರದೇಶದಿಂದ ಬಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಡ್ತಿದ್ದೀರಿ. ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸದೆ ಅತ್ಯುತ್ತಮವಾದ ಶಿಕ್ಷಣವನ್ನ ಪಡ್ಕೊಳ್ಳಿ ಎನ್ನುವ ಆಶಯ ನಮ್ದು ಕೂಡ. ನಮಸ್ಕಾರ.
3: ಇದುವರೆಗೂ ಶಿವಮೊಗ್ಗ ತಾಲೂಕು ಯಲವಟ್ಟಿ ಗ್ರಾಮದ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಯ ಬಾಲಕರ ಹಾಸ್ಟೆಲ್ ಹಾಗೂ ಉಚಿತ ಶಿಕ್ಷಣದ ಕುರಿತು ಬೆಕ್ಕಿನ ಕಲ್ಮಠದ ಸ್ವಾಮೀಜಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ಎಸ್ಜೆಜೆ ವಿದ್ಯಾಪೀಠದ ನಿರ್ದೇಶಕರುಗಳಾದ ಚಂದ್ರಶೇಖರಯ್ಯ ಎಚ್ಎಂ ಹಾಗೂ ಚಂದ್ರಪ್ಪ ಕೆ ಇವರೊಂದಿಗೆ ಸಂವಾದವನ್ನ ಕೇಳಿದಿರಿ. ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ.

0: ಮಾತ್ರ ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ?

ಸೇವೆ ಸಲ್ಲಿಸಿದ ಶ್ರೀಯುತ ಕೆಬಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದರಲ್ಲಿ ಭಾಗಿಯಾಗ್ತಿದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಮಯ 7:34. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರಕ್ಕಾಗಿ ಮಾರ್ಗಗಳ ಅನ್ವೇಷಣೆ ಕುರಿತು ಚರ್ಚೆ ನಡೆಯಲಿದೆ. ರೋಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತದ ತಾಂತ್ರಿಕ ಮತ್ತು ಕೈಗಾರಿಕಾ ಸಾಮರ್ಥ್ಯಗಳ ಬಗ್ಗೆ ಖುದ್ದು ಮಾಹಿತಿ ಪಡೆಯಲು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸಲು ವೆನೆಜುವೆಲಾದ ನಿಯೋಗವು ಇಂಧನ, ಔಷಧ ಮತ್ತು ಆಟೋ ವಲಯಗಳಿಗೆ ಸಂಬಂಧಿಸಿದ ಹಲವಾರು ತಾಣಗಳಿಗೆ ಭೇಟಿ ನೀಡಲಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ರೋಡ್ರಿಗಸ್ ಅವರ ಈ ಭೇಟಿಯು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲಾ ಯೋಗ ಉತ್ಸಾಹಿಗಳನ್ನು ಒಟ್ಟುಗೂಡಿಸಲಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲಿಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಲೆಕ್ಕ ಪರಿಶೋಧನೆಯು ಒಂದು ಪ್ರಮುಖ ಸಾಧನವಾಗಿದೆ ಮತ್ತು ಸಾರ್ವಜನಿಕರ ಹಣವನ್ನು ನ್ಯಾಯಸಮ್ಮತವಾಗಿ ಸಾರ್ವಜನಿಕ ಒಳಿತಿಗಾಗಿ ಬಳಸಲಾಗುತ್ತಿದೆ ಎಂದು ನಾಗರಿಕರಿಗೆ ಭರವಸೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ವೆನ್ ಆಡಿಟ್ ಮ್ಯಾಟರ್ಸ್ ಸಿಎಜಿ ಇಂಟರ್ವೆನ್ಸ್ ದಟ್ ಮೇಡ್ ಅ ಡಿಫರೆನ್ಸ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು

0: ಲೆಕ್ಕ ಪರಿಶೋಧನೆ ಸಹಾಯ ಮಾಡುವುದಲ್ಲದೆ ರಾಜ್ಯ ಮತ್ತು ನಾಗರಿಕರ ನಡುವಿನ ನಂಬಿಕೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ನಿನ್ನೆ ಲಾವೋ ಗಣರಾಜ್ಯದ ಉಪ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವ ತೊಂಗ್ಸವನ್ ಫೋಮ್ವಿ ಆನೆ ಅವರೊಂದಿಗೆ 10ನೇ ಭಾರತ ಲಾವೋ ಪಿಡಿಆರ್ ಜಂಟಿ ಆಯೋಗದ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ಆರೋಗ್ಯ, ಇಂಧನ, ಡಿಜಿಟಲ್ ಸಂಪರ್ಕ, ಅಭಿವೃದ್ದಿ ಪಾಲುದಾರಿಕೆ, ಸಾಮರ್ಥ್ಯವೃದ್ದಿ ಮತ್ತು ಸಂಸ್ಕೃತಿ ಸೇರಿ ವಿವಿಧ ಅಂಶಗಳ ಕುರಿತು ವಿವರವಾದ ಚರ್ಚೆ ನಡೆಸಿದರು. ಅವರು ಭಾರತ ಆಸಿಯಾನ್ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವುದರ ಜೊತೆಗೆ ಎರಡೂ ದೇಶಗಳ ಬೆಳವಣಿಗೆಗಳ ಬಗ್ಗೆಯೂ ಸಮಾಲೋಚಿಸಿದರು. ನಂತರ ಮಾತನಾಡಿದ ಡಾ ಜೈಶಂಕರ್, ಭಾರತ ಮತ್ತು ಲಾವೋ ಪಿಡಿಆರ್ ಬೌದ್ಧ ಧರ್ಮ ಮತ್ತು ರಾಮಾಯಣದ ಸಾಮಾನ್ಯ ಪರಂಪರೆಯಲ್ಲಿ ಪ್ರತಿಫಲಿಸುವ ನಿಕಟ ನಾಗರಿಕ ಸಂಬಂಧಗಳನ್ನು ಹೊಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ 2024ರಲ್ಲಿ ಲಾವೋ ಭೇಟಿ ನೀಡಿದ್ದರು. ಆ ವೇಳೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು ಎಂದು ಹೇಳಿದರು. ರಾಜಕೀಯ ಸಹಕಾರ, ಆರ್ಥಿಕ ಸಂಬಂಧಗಳು, ರಕ್ಷಣೆ, ಅಭಿವೃದ್ದಿ ಪಾಲುದಾರಿಕೆಗಳು, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಮತ್ತು ಬಹುಪಕ್ಷೀಯ ಸಹಕಾರ ಸೇರಿ ಹಲವು ಒಪ್ಪಂದಗಳ ಪ್ರಗತಿ ಪರಿಶೀಲಿಸಲು ಮತ್ತು ವ್ಯಾಪಕ ಶ್ರೇಣಿಯ ಕಾರ್ಯಸೂಚಿಯನ್ನು ಅನ್ವೇಷಿಸಲು ಎರಡೂ ದೇಶಗಳಿಗೆ ಅವಕಾಶವಿದೆ ಎಂದು ಹೇಳಲಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಇಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ದಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047ರ ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ರಾಜ್ಯ ಸಚಿವ ಸುಕಾಂತ್ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2 ದಿನಗಳ ತ್ರಿಪುರಾ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ಅಗರ್ತಲಾಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ಅಮಿತ್ ಶಾ ಅವರು ಪುಷ್ಪಬಂತ ಪ್ಯಾಲೇಸ್ ಹೋಟೆಲ್ನ ಶಿಲಾನ್ಯಾಸ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಲಂಕಾಮುರಾದಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಗಡಿ ಹೋರಾಟಾಣೆಗೆ ಭೇಟಿ ನೀಡಲಿದ್ದಾರೆ ಮತ್ತು ರಾಜ್ಯ ಮತ್ತು ಕೇಂದ್ರ ಭದ್ರತಾ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಬುದ್ದೇಪಲ್ಲಿಯಲ್ಲಿ ರೈತರ ತರಬೇತಿ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆಯನ್ನು ಉತ್ತೇಜಿಸಲು ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಕೇರಳ ಮತ್ತು ಮಾಹಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಂಭವವಿದ್ದು ಭಾರತೀಯ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಮುಂದಿನ 2 ದಿನಗಳಲ್ಲಿ ಉತ್ತರಾಖಂಡ, ಈಶಾನ್ಯ ಭಾರತದ ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಕರ್ನಾಟಕ, ಗೋವಾ, ತಮಿಳುನಾಡು, ಪುದುಚೇರಿ, ಕರೈಕಲ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳಲ್ಲಿಯೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ್, ಗಿಲಿಟ್ ಬಾಲ್ಟಿಸ್ತಾನ್, ಮುಜಾಫರ್ಬಾದ್ನಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಗೋವಾದ ಮಾರ್ಗೋದಲ್ಲಿರುವ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಸೆಮಿಫೈನಲ್ನಲ್ಲಿ ಭೂತಾನ್ ತಂಡವನ್ನು 1-0 ಗೋಲುಗಳಿಂದ ಸೋಲಿಸುವ ಮೂಲಕ ಭಾರತದ ಫುಟ್ಬಾಲ್ ತಂಡ ಫೈನಲ್ ತಲುಪಿದೆ.

0: ಸ್ಯಾನ್ಫಿಡಾಸ್ ನೋಂಗ್ರಾಮ್ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ದಾಖಲೆಯ 5 ಬಾರಿ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ ವಿಜೇತರಾದ ಭಾರತ 6 ವರ್ಷಗಳ ನಂತರ ಪಂದ್ಯಾವಳಿಯಲ್ಲಿ ಫೈನಲ್ ಆಡಲಿದೆ. ಕೊನೆಯ ಬಾರಿ ಭಾರತವು ನೇಪಾಳವನ್ನು ಸೋಲಿಸಿ 2019 ಆವೃತ್ತಿಯನ್ನು ಗೆದ್ದುಕೊಂಡಿತ್ತು. 2022 ಮತ್ತು 2024 ಆವೃತ್ತಿಗಳಲ್ಲಿ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವು ಸೆಮಿಫೈನಲ್ನಲ್ಲಿ ಹೊರಬಿದ್ದಿತ್ತು. ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ ನೇಪಾಳವನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸತತ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಇಂಡೋನೇಷ್ಯಾ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಆಯುಷ್ ಶೆಟ್ಟಿ ಚೀನಾದ ವೆಂಗ್ ಹಾಂಗ್ ಯಾಂಗ್ ಅವರನ್ನು 8-21, 22, 20, 21, 15 ಅಂತರದಲ್ಲಿ ಸೋಲಿಸುವ ಮೂಲಕ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಿಶ್ರ ಡಬಲ್ಸ್ನಲ್ಲಿಯೂ ಭಾರತ ಗಮನಾರ್ಹ ಗೆಲುವು ಸಾಧಿಸಿತು. ರೋಹನ್ ಕಪೂರ್ ಮತ್ತು ಋತ್ವಿಕ ಗಡ್ಡೆ ಚೈನೀಸ್ ತೈಪೆಯ ಯಾಂಗ್ ಪೋ ಹ್ಯುಯಾನ್ ಮತ್ತು ಹೂ ಲಿಂಗ್ ಫಾಂಗ್ ಅವರನ್ನು ಸೋಲಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ರೋಡ್ರಿಗಸ್ ನಡುವೆ ದೆಹಲಿಯಲ್ಲಿ ಇಂದು ಮಾತುಕತೆ. ಅಹಮದಾಬಾದ್ನಲ್ಲಿ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಆರಂಭ, ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಭಾಗಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಶಿಲ್ಲಾಂಗ್ನಲ್ಲಿ ಈಶಾನ್ಯ ರಾಜ್ಯಗಳ ಮಂಡಳಿಯ 73ನೇ ಸಭೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಯಾದಗಿರಿಯಲ್ಲಿ ಇಂದು ರೈತರ ತರಬೇತಿ ಮತ್ತು ಸೌಲಭ್ಯ ಕೇಂದ್ರ ಉದ್ಘಾಟನೆ. ಹಾಗೂ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಭೂತಾನ್ ವಿರುದ್ದ ಜಯಗಳಿಸಿ ಫೈನಲ್ ತಲುಪಿದ ಭಾರತದ ವನಿತೆಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಸಮಯ 7:45:40. ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದರೆ FM 103.5 ಹಾಗೂ 101.4 MHz ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.

0: ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಸಾಧನೆ ಮಾಡಿ ಸಾರ್ವಜನಿಕ ಸೇವೆ ಸಲ್ಲಿಸಿದಂತಹ ಶ್ರೀಯುತ ಕೆಬಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಅವರು. ಈಗ ಆಲಿಸೋಣ ಈ ಕಾರ್ಯಕ್ರಮದ ಒಂದು ಝಲಕನ್ನ.
1: ಈಗ 74-78 ಸಮಯದಲ್ಲಿ ತಾವು ಸಹಾಯಕ ಶಿಕ್ಷಣಾಧಿಕಾರಿಯಾಗಿ, ಅಂದ್ರೆ ಆವಾಗ ಎಇಒ ಅಂತ, ಆ ಎಇಒ ಪೋಸ್ಟ್ಗೆ ತಾವು ಸೆಲೆಕ್ಷನ್ ಆದ್ರಿ. ಈಗ ಬಿಇಒ ಅಂತ ಕರೀತಾರೆ, ಆಗ ಎಇಒ ಇತ್ತು, ಸೇರ್ಕೊಂಡ್ರಿ. ಆ ನಂತರದಲ್ಲಿ ಪುನಃ ನೀವು ವಿವಿಧ ತಾಲೂಕುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಹೋದ್ರಿ. ಆರಂಭದಲ್ಲಿ ಶಿಕಾರಿಪುರದಲ್ಲೇ ಎಇಒ ಆದವರು,
2: ನಮ್ಮ ಸ್ವಂತ ತಾಲೂಕಿನಲ್ಲಿ.
1: ಹೌದು, ಆ ಖುಷಿ ಹೇಗಿತ್ತು ರಮ್ಯಂಗಪ್ಪನವರೇ?
2: ಅದು ಬಹಳ ಚೆನ್ನಾಗಿತ್ತು ಸರ್. ಕಾರಣ ಇಷ್ಟೇನೆ, ಬಡತನದಲ್ಲಿ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ 3 ವರ್ಷದಲ್ಲಿ ಒಬ್ಬ ಅಧಿಕಾರಿಯಾಗಿ ಬರ್ತಾನೆ ಅಂತ ಹೇಳಂದ್ರೆ ಹೆಮ್ಮೆ ಪಡ್ಬೋದು.
1: ಅದು ತಾಲೂಕಿನ ಮಟ್ಟ,
2: ತಾಲೂಕು ನಮ್ಮ ಸ್ವಂತ ತಾಲೂಕಿನಲ್ಲಿ.
1: ಹೌದು,
2: ಸ್ವಂತ ತಾಲೂಕಿನಲ್ಲಿ ನಾನು ಬಂದಾಗ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ ಅಲ್ಲಿ ಒಂದು 50 ಕ್ಲಾಸ್ ರೂಮ್ಗಳನ್ನು ಕಟ್ಟಿಸ್ತೇನೆ ನಾನು ಎಇಒ ಆಗಿದ್ದಾಗ. ಆಮೇಲೆ ತಾಲೂಕಾ ಗುರುಭವನ ಅಂತೇಳಿ ಕಟ್ಟಿಸಿ ಶಿಕಾರಿಪುರದಲ್ಲಿ, ಅದು ಫಸ್ಟ್ ಇನ್ ದಿ ಸ್ಟೇಟ್.

0: ಯಾರೂ ಮಾಡಿರಲಿಲ್ಲ. ತಾಲೂಕು
1: ಗಮನಿಸಿ, ಈ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಮಯ ಈ ಬೆಳಿಗ್ಗೆ 8:30. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಚಿತ್ರ ಭಕ್ತ ಜ್ಞಾನದೇವ.

ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಆತ್ಮೀಯ ಕೇಳುಗರೆ, ಗಮನಿಸಿ, ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಸಾಧನೆ ಮಾಡಿ ಸಾರ್ವಜನಿಕ ಸೇವೆ ಸಲ್ಲಿಸಿದ ಶ್ರೀಯುತ ಕೆಬಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇನ್ನು 10:00 ಒಗಟು ಬಿಡಿಸಿ, ಒಗಟಿಗೆ ಉತ್ತರಿಸಿ. ನಾವು ಕೇಳುವಂತಹ ಒಗಟಿಗೆ ನೀವು ಉತ್ತರಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಮಧ್ಯಾಹ್ನ 1:20 ಚಿತ್ರಗೀತೆ, 2:40 ಭಾವಗೀತೆ, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, 5:00 ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ. ಸಮಯ 8:00. ಇನ್ನು ಮುಂದೆ ಹಿಂದಿಯಲ್ಲಿ, ಅನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Fires in Delhi in recent years. Hindustan Times writes, safety gaps spark another tragedy as 21 die in blaze that swept through the five-story hotel located in a narrow lane crowded locality in South Delhi. An editorial in the Hindu writes on how India scaled its startup industry from 2016 to 2025. The Startup India scheme has truly come of age due to the supportive policy environment, robust startup growth and a positive investment climate. Cabinet backs ordinance to ease tax rules for foreign investors in some securities, states the Times of India. The Economic Times comes up with a story on domestic travel demand remains strong despite rising fuel costs and airfares and fewer flights. Under the headline, summer travel plans take no break. And finally, the Tribune writes about a memorable moment when the Tibetan spiritual leader, the 14th Dalai Lama, was presented with a Grammy Award won by his audiobook Meditations, The Reflections of His Holiness. And with that, it's back to you, Manoja.
1: Thank you, Tanvi. And now before we end the bulletin, the headlines once again. Prime Minister Narendra Modi to hold talks with acting President of Venezuela, Delcy Rodriguez, in New Delhi today. Union Home Minister Amit Shah to chair 73rd plenary session of Northeastern Council in Shillong. U.S. Secretary of State Marco Rubio says United States and India are only weeks away from concluding a long-awaited trade agreement. IMD issues orange alert for heavy rain in Kerala and Mahi today. First World Yogasan Sports Championship to begin today in Ahmedabad. Prime Minister Narendra Modi to join the event. And in football, India advanced to the final of SAF Women's Championship, beating Bhutan 1-0 in Goa. And with that, we end the morning news. Have a nice day.
2: ಸಮಯ 8:30 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದ್ರಿ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆವಿ ರಾಮಲಿಂಗಪ್ಪ ಅವರೊಡನೆ ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.
4: ಕೇಳುಗರೆ, ಬಹಳಷ್ಟು ಜನರು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರೋ ಹಾಗೇನೆ ಅರಿವೇ ಗುರು ಅಂತ ಒಂದು ಹೇಳ್ತೀವಿ. ಅದೇ ರೀತಿಯಲ್ಲಿ ನಮಗೆ ಗುರಿ ಇರಬೇಕು, ಗುರಿಯನ್ನು ಸಾಧಿಸೋದಕ್ಕೆ ಗುರು ಇರಬೇಕು ಅನ್ನುವಂಥ ಮಾತು ಕೂಡ ಇದೆ. ಈಗ ಒಬ್ಬ ಗುರುವಾಗಿ ಕೇವಲ ಮಕ್ಕಳಿಗೆ ಪಾಠವನ್ನು ಮಾಡುವುದಷ್ಟೇ ಅಲ್ಲ, ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿಯೂ ಕೂಡ ತೊಡ್ಕೋಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮೊಟ್ಟಿಗೆ ಒಬ್ರು ಇದ್ದಾರೆ, ಅವರೇನೆ ಕೆಬಿ ರಾಮಲಿಂಗಪ್ಪನವರು. ಕೆಬಿ ರಾಮಲಿಂಗಪ್ಪನವರೇ, ನಮಸ್ಕಾರ ಹಾಗೂ ಸ್ವಾಗತ.
5: ನಮಸ್ಕಾರ ಸರ್.
4: ತಾವು ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು. ತಮ್ಮ ಮೂಲದಿಂದನೇ ಪ್ರಾರಂಭ ಮಾಡೋಣ. ತಮ್ಮ ಮೂಲವರು
5: ಕುಸ್ಕೂರು. ನಮ್ಮ ಮೂಲವರು, ನಾನು ಓದಿದ್ದು ಕುಸ್ಕೂರಿನಲ್ಲೇನೆ. 1-4 ತರಗತಿಯನ್ನು ಓದಿದ್ದು ಅಲ್ಲೇನೆ. ಅದು ಏಕೋಪಾಧ್ಯಾಯ ಶಾಲೆ. ಅವಾಗ ನಮಗೆ ಶಾಲೆ ಸಹ ಇರಲಿಲ್ಲ, ದೇವಸ್ಥಾನದಲ್ಲೇ ಶಾಲೆ ನಡೀತಾ ಇತ್ತು. ಅಲ್ಲಿ ಓದಿದ್ದು ನಾವು. ಬಹಳ ಕಷ್ಟಪಟ್ಟು ಹಳ್ಳಿಗಳಲ್ಲಿ ಅವಾಗ ಓದಿದ್ವಿ.
4: ಅಲ್ಲಿ ಕಷ್ಟಪಟ್ಟು ಓದ್ದಿ ಅಂತಂದ್ರೆ ಕುಸ್ಕೂರಿನಲ್ಲಿ ಅಂದ್ರೆ ಶಿಕಾರಿಪುರದಲ್ಲಿ.
5: ಹೌದು, ಶಿಕಾರಿಪುರ.
4: ಈ ಕುಸ್ಕೂರಿನಲ್ಲಿ 4 ಅಷ್ಟೇ ಯಾಕೆ ಓದಿದ್ರಿ?
5: ಅಲ್ಲಿ ಇದ್ದದ್ದೇ 4 ಆ ಊರಿನಲ್ಲಿ.
4: 1-4
5: ಹೌದು, ಅಷ್ಟೇ ಅಷ್ಟೇ ಇತ್ತು. ಆಮೇಲೆ ಬೇರೆ ಊರಿಗೆ, 5 ಬೇರೆ ಊರಿಗೆ ಹೋಗ.
4: ಬೇರೆ ಊರಿಗೆ ಅಂದ್ರೆ ಎಲ್ಲಿಗೆ ಹೋದ್ರಿ?
5: ನಮ್ಮ ತಾತನ ಮನೆಗೆ ಹೋದ್ವಿ.
4: ತಾತನ ಮನೆ ಎಲ್ಲಿ?
5: ಆನವಟ್ಟಿ.
4: ಆನವಟ್ಟಿ
5: ನೇರ್ಲಿಗೆ.
4: ಅಲ್ಲಿ ಶಿಕಾರಿಪುರದಲ್ಲಿ ಓದ್ಬೋದಿತ್ತಲ್ವಾ?
5: ನಾವು ಊಟದ ವ್ಯವಸ್ಥೆ ಅದೆಲ್ಲ ಇರಬೇಕಲ್ಲ ನಮ್ಮ ಬಡತನದ ಪರಿಸ್ಥಿತಿಯಲ್ಲಿ. ಅಲ್ಲಿಂದ ಓಡಾಡಿ, ಆನವಟ್ಟಿ ಓಡಾಡಿ ಓದೋದಕ್ಕೆ ಒಂದು ಅವಕಾಶ ಇತ್ತು.
4: ಅಲ್ಲ, ಶಿಕಾರಿಪುರದಲ್ಲಿ ಆವಾಗ
5: ಇತ್ತು, ಆದ್ರೆ ನಮಗೆ ಶಿಕಾರಿಪುರಕ್ಕೆ ನಮ್ಮ 15 ಆಗ್ತಾ ಇತ್ತು. ಬಸ್ ಇರಲಿಲ್ಲ, ಆಮೇಲೆ ರಸ್ತೆ ಸರಿ ಇರಲಿಲ್ಲ, ಅದು ತೊಂದರೆ ಆಗಲಿ, ಊಟದ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿ ಅಲ್ಲಿ ಹೋಗ್ಬೇಕಾಯ್ತು.
4: ಅಜ್ಜನ ಮನೆಯಲ್ಲಿ
5: ಊಟ
4: 10 ಓದಿದ್ರಿ?
5: ಓದಿದ್ರಿ.
4: ಆನವಟ್ಟಿಯಿಂದ ಮತ್ತೆ ಪುನಃ ಶಿವಮೊಗ್ಗಕ್ಕೆ ಬಂದ್ಬಿಟ್ರಲ್ಲ.
5: ಆನವಟ್ಟಿಯಿಂದ ಪಿ ಯು ಸಿಗೆ ಮತ್ತೆ ಎಲ್ಲಿ ಇರಲಿಲ್ಲ ಅವಾಗ. ಪಿ ಯು ಸಿ ಶಿವಮೊಗ್ಗ ಬಿಟ್ಟರೆ ಎಲ್ಲೂ ಇರಲಿಲ್ಲ. ಶಿವಮೊಗ್ಗದಲ್ಲಿ ಪಿ ಯು ಸಿ ಡಿಗ್ರಿಯನ್ನ ಶಿವಮೊಗ್ಗದಲ್ಲಿ ಮಾಡಿದ್ವಿ.
4: ಇದು ಯಾವ ಕಾಲಘಟ್ಟದಲ್ಲಿ
5: ಸರ್? 62-68 ಪಿ ಯು ಸಿ ಮತ್ತೆ ಡಿಗ್ರಿ.
4: ಸುಮಾರು 1962 ಸಮಯದಲ್ಲಿ ಶಿಕಾರಿಪುರದಲ್ಲಿ ಪಿ ಯು ಸಿ ಕೂಡ ಇರಲಿಲ್ಲ.
5: ಇಡೀ ನಮ್ಮ ಜಿಲ್ಲೆಯಲ್ಲೇ ಇರಲಿಲ್ಲ.
4: ಇಡೀ ಜಿಲ್ಲೆಯಲ್ಲಿ ಶಿವಮೊಗ್ಗಕ್ಕೆ
5: ಬರಬೇಕಾಯ್ತು.
4: ಪಿ ಯು ಸಿ ಓದಬೇಕು ಅಂತಂದ್ರು
5: ಓದೋರೆಲ್ಲ ಶಿವಮೊಗ್ಗಕ್ಕೆ ಬರಬೇಕಾಯ್ತು.
4: ಹೌದು. ಈಗ ತಮಗೆ ಹತ್ತಿರ 80 ಆಗಿದೆ ರಾಮಲಿಂಗಪ್ಪನವರೇ. ತಾವು ಬಡತನದಲ್ಲಿ ಓದ್ದಿನಿ ಅಂತಂದ್ರೆ,
5: ಹೌದು,
4: ಓದುವಾಗ ಏನೆಲ್ಲ ಕಷ್ಟವನ್ನು ಅನುಭವಿಸಿರಿ ತಾವು?
5: ಸರ್, ನಮಗೆ ಕಷ್ಟ ಅಂದ್ರೆ ಒಂದು ದೃಷ್ಟಿಯಲ್ಲಿ ಊಟಕ್ಕೂ ತೊಂದರೆ ಇತ್ತು.

ನಾನು ಡಿಗ್ರಿ ಓದ್ಬೇಕಾದ್ರೆ ನಮ್ಮ ತಂದೆಯವರು ಸೆಕೆಂಡ್ ಇಯರ್ ನಲ್ಲಿ ನಾನು ಓದ್ಬೇಕಾದ್ರೆ 67ರಲ್ಲಿ ತಿರ್ಕೊಂಡ್ರು. ಇವನು ಓದೋದನ್ನ ಡಿಸ್ಕಂಟಿನ್ಯೂ ಮಾಡಬೇಕು ಅಂತಕ್ಕಂತ ಒಂದು ಸ್ಥಿತಿಯಲ್ಲಿ ನಾನಿದ್ದೆ. ಯಾಕಂದ್ರೆ ನಮ್ಗೆ 3 ಜನ ತಂಗಿಯವರು, 2 ತಮ್ಮಂದಿರು, ನಮಗೆ ಬರ್ತಕ್ಕಂಥ ಆದಾಯ ಕಡಿಮೆ, ನಮ್ಮ ಸಂಬಂಧಿಕರೆಲ್ಲ ಎಲ್ಲ ಓದೋದು ಬೇಡ, ಸಣ್ಣ ಹುಡುಗರಿದ್ದಾರೆ.

0: ಸಿಂಗೇನರು ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು ಅವರು ನಮಗೆ ಹೆಚ್ಚುವಡಿ. ಒಂದಿನ ಅವರು ನಮ್ಮ ಕಜಿನ್ಗೆ ಹೇಳಿ ನನ್ನ ಕರೆ ಕಳಿಸ್ಕೊಂಡ್ರು, ಯಾಕಪ್ಪ ಕಾಲೇಜಿಗೆ ಬರ್ತಾ ಇಲ್ಲ? ಸರ್ ಇದೆಲ್ಲ ನನಗೆ ತೊಂದರೆ ಇದೆ, ನಮ್ಮ ಸಣ್ಣ ತಮ್ಮಗಳಿದ್ದಾರೆ, ಬಡತನ ಇದೆ, ನಮಗೆ ಸಾಲ ಗಿಲ ಆಗಿದೆ, ಹಾಗೆ ನಾವು ಪ್ರೊಫೆಸರ್ ಆಗಿದ್ದೀನಿ ಅನ್ನೋದು ನೆನಪಿದೆಯಾ ಅಥವಾ ಸತ್ತೋಗಿದೆಯೋ ಸತ್ತೋಗಿ ತಿಳ್ಕೊಡೋದು ಯಾಕೆ ಸರ್? ಅದು ನೀನು ತಿಂಗಳಿಗೆ ಒಂದು ಸರಿ ಕಾಲೇಜಿಗೆ ಬಾ, ನಾನು ಹಾಜರಿ ಕೊಡ್ತೇನೆ, ಡಿಗ್ರಿ ಮುಗಿಸು, ಪಾಸ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ಡಿಗ್ರಿ ಮುಗಿಸು ಅಂತ ಹೇಳಿದ್ರು. ಆಯ್ತು ಸರ್ ಅಂತೇಳಿ ಯಾವಾಗ ಬಂದು ನಾನು ಮೂರೇ ವರ್ಷದಲ್ಲಿ ಡಿಗ್ರಿಯನ್ನ ರಾತ್ರಿ ಆಗಲು ಓದಿ ಕಷ್ಟಪಟ್ಟು ಡಿಗ್ರಿಯನ್ನ ಮುಗಿಸ್ಕೊಂಡೆ. ಮುಗಿಸಿದ ತಕ್ಷಣ ಮತ್ತೆ ಮುಂದೇನ್ ಮಾಡ್ಬೇಕು? ಪ್ರೊಫೆಸರ್ ಲಂಕೇಶಪ್ಪನವರು, ತಾವ ಹೆಸರು ಕೇಳಿದ್ದೀರ, ಅವರು ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ರು. ನನಗೆ ಅವರು ಒಂದು ಲೆಟರ್ ಬರೆದ್ರು, ನೀನು ಎಂ ಎಗೆ ಬಂದ್ಬಿಡು ಬೆಂಗಳೂರಿಗೆ, ನಾನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ.
1: ಸಾಮರ್ಥ್ಯ ಇತ್ತ?
0: ಸಾಮರ್ಥ್ಯ ಇತ್ತು ಅಂದ್ರೆ ಹಣಕಾಸಿನ ತೊಂದರೆ ಇತ್ತು. ಅವಾಗ ಏನ್ ಮಾಡೋದು? ಇಲ್ಲ ಸರ್ ನನಗೆ ಬಹಳ ತೊಂದರೆ ಇದೆ ಹಣಕಾಸಿಂದು, ಅಲ್ಲಿ ಬಂದ ನಾನು ಓದೋದಕ್ಕೆ ಕಷ್ಟ ಆಗುತ್ತೆ, ನಮ್ಮ ಮನೆ ತಂದಲ್ಲಿ ಬಹಳ ಬಡತನ ಇದೆ, ತಮ್ಮಂದರು ತಂಗಿಯವರು ಎಲ್ಲ ಇದ್ದಾರೆ ಅಂತ. ಮತ್ತೆ ಏನ್ ಮಾಡ್ತೀಯ? ಅಲ್ಲಿ ಶಿರಾಳಕೊಪ್ಪದಲ್ಲಿ ಒಂದು TDB ಹೈಸ್ಕೂಲ್ ಇತ್ತು, ತಾಲೂಕು ಬೋರ್ಡ್ ಹೈಸ್ಕೂಲ್, ಅಲ್ಲಿಗೆ ಟೀಚರ್ ಅನ್ನ ಸೇರ್ಕೊಂಡೆ 68ರಲ್ಲೇನೆ. ಮೇಗೆ ಡಿಗ್ರಿ ಮುಗಿತು, ಜೂನ್ಗೆ ನೌಕರಿ ಸೇರ್ಕೊಂಡೆ. ಅಲ್ಲಿ ಒಂದು 2 ವರ್ಷ ಕೆಲಸ ಮಾಡಿ ಭದ್ರಾವತಿ ಗವರ್ಮೆಂಟ್ ಹೈಸ್ಕೂಲ್ ತರೀಕೆರೆ ರೋಡ್, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ದೇವ್ರದಯದಿಂದ ನನಗೆ BEd ಮತ್ತೆ BPed ಡೆಪ್ಯುಟೇಷನ್ ಸಿಕ್ತು ಇಲಾಖೆಯಿಂದ.
1: ಅಂದ್ರೆ ಇಲ್ಲಿ ನಮ್ಮ ಕೇಳುವರಿಗೆ ಒಂದನ್ನು ಸ್ಪಷ್ಟಪಡಿಸ್ಬೋಣ, ಆ ಕಾಲಘಟ್ಟದಲ್ಲಿ ಅಂದ್ರೆ 1968ರ ಸಮಯದಲ್ಲಿ ಡಿಗ್ರಿ ಆದವರು ಕೂಡ ಶಿಕ್ಷಕರಾಗಿ ನೇಮಕ ಹೊಂದುವುದಕ್ಕೆ ಅವಕಾಶ ಇತ್ತು.
0: ಅವಕಾಶ ಇತ್ತು,
1: ಈಗಿನ ತರ
0: BEd ಆಗಬೇಕು ಅಂತ ಇರಲಿಲ್ಲ,
1: ಅಂತ ಕಂಪಲ್ಸರಿ ಇರಲಿಲ್ಲ. ನಂತರದಲ್ಲಿ ಇನ್ ಸರ್ವಿಸ್ ನಲ್ಲಿ
0: BEd BPed ಮಾಡಿದೆ ನಾನು.
1: BEd ಮಾಡಿದ್ರೆ BPed ಮೇಲೆ ಯಾಕೆ ಆಸಕ್ತಿ ಬಂದ್ಬಿಡ್ತು?
0: BPed ಯಾಕೆ ಬಂತು ಅಂದ್ರೆ ಸರ್ ಅಲ್ಲಿ ನಾನು BEd ಸ್ಪೋರ್ಟ್ಸ್ ಅಲ್ಲಿ ನಾನು ಯಾವಾಗ್ಲೂ ಇಂಟ್ರೆಸ್ಟ್ ಇತ್ತು ನನಗೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ನಮ್ಮ BEd ಅಲ್ಲಿ ಆನ್ಯುವಲ್ ಡೇಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದಾಗ ಅಲ್ಲ ಅವ್ನು ಫಸ್ಟ್ ಬರ್ತಿದ್ದೆ ಅಲ್ಲ ನಾನು ಫಸ್ಟ್ ಬರ್ತಿದ್ದೆ, ಇದು ಹೆಂಗೆ ಅಂತ ಕೇಳಿದೆ. ಇಲ್ಲ ನಾನು ಹೋದ ವರ್ಷ BPed ಮಾಡಿದ್ದೆ ಅಂದ. ನಾನೇ ಯಾಕೆ BPed ಮಾಡಬಾರ್ದು ಅಂತ ಹೇಳಿದೆ. ಮಲ್ಲಪ್ಪನವರು ಅಂತೇಳಿ ನಮ್ಮ ಡೈರೆಕ್ಟ್ ಇದ್ರು ಶಿಕಾರಿಪುರದವರು, ಪರಪ್ಪ ಅಂತೇಳಿ ಪ್ರಿನ್ಸಿಪಾಲ್, ಅವರು ಅವರಿಬ್ರು ಫ್ರೆಂಡು, ಅವ್ರು ಹೇಳಿದ್ರು ಅವ್ರಿಗೆ, ಇಲ್ಲ ನಮ್ಮ ಹುಡುಗ ಸ್ಪೋರ್ಟ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ಅವನಿಗೆ, BPed ಸೆಲೆಕ್ಷನ್ ಮಾಡಿಬಿಡಪ್ಪ ಅಂದ್ರು. ಅದು ಡೆಪ್ಯುಟೇಷನ್ ಸಿಕ್ಕು, BPed ಮಾಡಿದೆ. ಅದೇ ಟೈಮ್ನಲ್ಲಿ Class 2 ಕಾನ್ಫರ್ಮ್ ಮಾಡಿದ್ರು, Class 2
1: ಹೈಸ್ಕೂಲ್ ಹೆಡ್ ಮಾಸ್ಟರ್,
0: ಹೈಸ್ಕೂಲ್ ಹೆಡ್ ಮಾಸ್ಟರ್ ಪೋಸ್ಟ್. ಅದಕ್ಕೆ ಅಪ್ಲೈ ಮಾಡಿಕೊಂಡೆ, ಅದು ದೇವರದಿಂದ ಸೆಲೆಕ್ಷನ್ ಆಯಿತು ನನಗೆ. ಅಲ್ಲಿಂದ AU ಆಗಿ ಬಂದೆ ಸರ್.
1: ಆಮೇಲೆ ಮಧ್ಯದಲ್ಲಿ ತಾವು EVG ಅಂತ ಅಂದ್ರೆ NCERT ಇದೇನೋ,
0: NCERT ನಾನು ಹಾನಗಲ್ನಲ್ಲಿ AU ಆಗಿದ್ದಾಗ NCERT ಅಲ್ಲಿ EVG ಅಂತ ಹೇಳಿದೆ, ಇಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು BEd. ಅಲ್ಲಿಗೆ ಡೆಪ್ಯುಟೇಷನ್ ಸಿಕ್ತು ನನಗೆ ಗೌರ್ಮೆಂಟ್ ಇಂದ. ಅಲ್ಲಿ 1 ವರ್ಷ ಡೆಲ್ಲಿಯಲ್ಲಿ NCERT EVG ಮಾಡಿದೆ. EVG ಮಾಡಾದ್ಮೇಲೆ ವಾಪಸ್ ಬಂದು ಮತ್ತೆ ದಾವಣಗೆರೆಗೆ ಅಯ್ಯುವಾದೆ.
1: ಈಗ 74-78 ಸಮಯದಲ್ಲಿ ತಾವು ಸಹಾಯಕ ಶಿಕ್ಷಣಾಧಿಕಾರಿಯಾಗಿ, ಅಂದ್ರೆ ಆವಾಗ AU
0: ಪೋಸ್ಟ್,
1: ಆ AU ಪೋಸ್ಟ್ಗೆ ತಾವು ಸೆಲೆಕ್ಷನ್ ಆದ್ರಿ. ಈಗ BU ಅಂತ ಕರೀತಾರೆ, ಆಗ AU ಇತ್ತು, ಸೇರ್ಕೊಂಡ್ರಿ. ಆ ನಂತರದಲ್ಲಿ ಪುನಃ ನೀವು ವಿವಿಧ ತಾಲೂಕುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಹೋದ್ರಿ. ಆರಂಭದಲ್ಲಿ ಶಿಕಾರಿಪುರದಲ್ಲೇ AU ಆದವರು,
0: ನಮ್ಮ ಸ್ವಂತ ತಾಲೂಕಿನಲ್ಲಿ.
1: ಹೌದು, ಆ ಖುಷಿ ಹೇಗಿತ್ತು ರಮ್ಯಪ್ಪನವರೇ?
0: ಅದು ಬಹಳ ಚೆನ್ನಾಗಿತ್ತು ಸರ್. ಕಾರಣ ಇಷ್ಟೇನೆ, ಬಡತನದಲ್ಲಿ ಓದಿರ್ತಕ್ಕಂತ ಒಬ್ಬ ವ್ಯಕ್ತಿ ಮೂರೇ ವರ್ಷದಲ್ಲಿ ಒಬ್ಬ ಅಧಿಕಾರಿಯಾಗಿ ಬರ್ತಾನೆ ಅಂತ ಹೇಳಂದ್ರೆ ಹೆಮ್ಮೆ ಪಡ್ಬೋದು.
1: ಅದು ತಾಲೂಕಿನ ಮಟ್ಟಕ್ಕೆ,
0: ತಾಲೂಕು ನಮ್ಮ ಸ್ವಂತ ತಾಲೂಕಿನಲ್ಲಿ.
1: ಹೌದು,
0: ಸ್ವಂತ ತಾಲೂಕಿನಲ್ಲಿ ನಾನು ಯೋಗ ಬಂದಾಗ ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ ಅಲ್ಲಿ ಒಂದು 50 ಕ್ಲಾಸ್ರೂಮ್ಗಳನ್ನು ಕಟ್ಟಿಸ್ತೇನೆ ನಾನು AU ಆಗಿದ್ದಾಗ. ಆಮೇಲೆ ತಾಲೂಕಾ ಗುರುಭವನ ಅಂತೇಳಿ ಕಟ್ಟಿಸಿ ಶಿಕಾರಿಪುರದಲ್ಲಿ, ಅದು ಫಸ್ಟ್ ಇನ್ ದಿ ಸ್ಟೇಟ್, ಯಾರು ಮಾಡಿರ್ಲಿಲ್ಲ ತಾಲೂಕು ಲೆವೆಲ್ ಅಲ್ಲಿ.
1: ಜಿಲ್ಲಾ ಮಟ್ಟದಲ್ಲಿ ಇರ್ತಾ ಇತ್ತು ಗುರುಭವನಗಳು,
0: ಜಿಲ್ಲಾ ಮಟ್ಟದಲ್ಲಿ ಇರ್ತಾ ಇತ್ತು. ತಾಲೂಕು ಮಟ್ಟದಲ್ಲಿ ಫಸ್ಟ್ ಕಟ್ಟಿಸಿರ್ತಕ್ಕಂಥದ್ದು ನಾನೇ ರಾಜ್ಯದಲ್ಲಿ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ 8 ಗುರುಭವನವನ್ನು ಕಟ್ಟಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಈವರೆಗೆ ನಾನು ಒಬ್ಬನೇ, ಯಾರೂ ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ. ಅಂತ ಒಂದು ಒಳ್ಳೆ ಕೆಲಸವನ್ನ ಶಿಕ್ಷಕರ ಸಹಾಯದಿಂದ ನಾನು ಮಾಡೋದಕ್ಕೆ ಸಹ ಅನುಕೂಲ ಆಯ್ತು ನನಗೆ.
1: ಶಿಕ್ಷಕರ ಕಷ್ಟಗಳನ್ನ ಅರಿತು ತಾವು ಬಡತನದ ಬೇಗೆಯಲ್ಲಿ ಓದಿದ್ರು ಕೂಡ ಶಿಕ್ಷಣದಲ್ಲಿ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಡ್ಬಿಟ್ರಿ. ಅದೇ ರೀತಿಯಲ್ಲಿ ತಮಗೆ ಪದೋನ್ನತಿಯು ಕೂಡ ಬರ್ತಾ ಹೋಯ್ತು. ತಾವು ಡಯಟ್ ನ ಪ್ರಾಂಶುಪಾಲರು ಆಗಿದ್ರಿ, DDPI ಕೆಲಸ ಮಾಡಿದ್ರಿ ಅಂತ ಕಾಣುತ್ತೆ.
0: DDPI ಮಾಡಿ,
1: ಯಾವ ಇದರಲ್ಲಿ DDPI ಆಗಿದ್ರಿ?
0: ಫಸ್ಟ್ ಹಾವೇರಿ ಸರ್, ಕೊಪ್ಪಳ, ದಾವಣಗೆರೆ, 3 ಜಿಲ್ಲೆಗಳಲ್ಲಿ DDPI ಕೆಲಸ ಮಾಡಿದ್ದೇನೆ. ಮಂಗಳೂರು BEd ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೇನೆ.
1: ಅದೇ ರೀತಿಯಲ್ಲಿ ವಿಧಾನಸೌಧಕ್ಕೂ ಕಾಲಿಟ್ಬಿಟ್ರಲ್ಲ, ಹೇಗೆ ಇದು?
0: ನಮ್ಮ ನಾಗಮ್ಮ ಕೇಶವಮೂರ್ತಿ ಮಿನಿಸ್ಟರ್ ಆಗಿದ್ದಾಗ ಫಸ್ಟ್ ಟೈಮ್ ಮಿನಿಸ್ಟರ್

0: ಆಗಿದ್ದಾಗ ಎ ಯು ಆಗಿದ್ದೆ ಅವ್ರ ತಾಲೂಕ್ನಲ್ಲಿ. ಆಮೇಲೆ ಅವರು ಸೆಕೆಂಡ್ ಟೈಮ್ ಮಿನಿಸ್ಟರ್ ಆದಾಗ ನನಗೆ ಫೋನ್ ಮಾಡಿದ್ರು, ನೀನ್ ಬಂದ್ಬಿಡಪ್ಪ ಇಲ್ಲಿ ಅಂತಂದ್ರು. ಹೋದೆ, ಅವ್ರು ಒಂದೇ ಮಾತು ಹೇಳಿದ್ರು, ಮತ್ತೆ ಹೆಂಗಿದೆ ಅಂತ ಕೇಳಿದ್ರು. ಮೇಡಮ್ ನನಗೆ ಒಂದು ಟ್ರಾನ್ಸ್ಫರ್ ಕೊಡಿ ಅಂದೆ. ಏ ಬೇಡ ಬೇಡ, ಟ್ರಾನ್ಸ್ಫರ್ ಬೇಡ, ನನ್ನ ಆಫೀಸ್ನಲ್ಲೇ ಇದ್ಬಿಡು ನೀನು ಅಂದ್ರು. ಅಲ್ಲೇ ಇಟ್ಕೊಂಡ್ರು ನನಗೆ. 2 ವರ್ಷ ಅವ್ರ ಆಫೀಸ್ನಲ್ಲೇನೆ ನಾನು ಎಸ್ ಓ ಡಿ ಆಗಿ ಕೆಲಸ, ಓಎಸ್ ಡಿ ಆಗಿ ಕೆಲಸ ಮಾಡಿದೆ. ಬಹಳಷ್ಟು ಕೆಲಸಗಳನ್ನ ಮಾಡಿದ್ವಿ ಸರ್ ಅವಾಗ ನಮ್ಮ ಇಲಾಖೆಯಲ್ಲಿ. ದಾವಣಗೆರೆ ತಾಲೂಕಿಗಂತೂ ಸುಮಾರು 20 ಹೈಸ್ಕೂಲ್ಗಳನ್ನ ಶಾಂಕ್ಷನ್ ಮಾಡಿಕೊಟ್ವಿ.
1: ಆಮೇಲೆ ದಾವಣಗೆರೆ ಡಿಡಿಪಿ ಆಗಿ
0: ಬಂದ್ಬಿಟ್ಟು, ಡಿಡಿಪಿ ಆಗಿ ಬಂದ. ಆಮೇಲೆ ನಾಗಮ್ಮ ಅವರೇ ಮಿನಿಸ್ಟರ್ ಆಗಿದ್ದಾಗ ಈ ಎ ಯು ಆಫೀಸ್ಗಳಿಗೆ ನಾವು ಫೋನ್ ಟೆಲಿಫೋನ್ ಅನ್ನು ಕೊಟ್ವಿ. ನಾವು ಟೆಲಿಫೋನ್ ಇರಲಿಲ್ಲ,
1: ಅಲ್ಲಿವರೆಗೆ ಟೆಲಿಫೋನ್ ಇರಲಿಲ್ಲ.
0: ಆಮೇಲೆ ಮಿನಿಸ್ಟರ್ ಆಫೀಸ್ ಇದ್ದಾಗ ಏನಾಯ್ತು ಅಂದ್ರೆ, ನಮ್ಮ ಇಲಾಖೆಯಲ್ಲಿ ದುಡ್ಡು ಉಳಿತು ಮಾರ್ಚ್ ಎಂಡ್ಗೆ. ನೋಡಪ್ಪ ದುಡ್ಡು ಉಳಿದಿದೆ, ಪಿ ಡಬ್ಲ್ಯೂ ಅವರು ಕೇಳ್ತಾ ಇದಾರಂತೆ ಸಿ ಎಂ ಕೊಡ್ತೀವಿ ಅಂತಾರೆ, ಏನ್ ಮಾಡ ಬೇಡಮ್ಮ ನಮಗೆ ಇಟ್ಕೊಳ್ಳೋಣ ಅದನ್ನ, ಏನ್ ಮಾಡ್ತೀಯಾ ಹೇಳು ಇಟ್ಕೊಂಡು. ಮೇಡಮ್ ತಹಸೀಲ್ದಾರಿ ಜೀಪ್ ಇದೆ, ಪಿ ಡಿ ಓಗ್ ಜೀಪ್ ಇದೆ, ಎ ಓಗ್ ಜೀಪ್ ಇಲ್ಲ.
1: ತಾಲೂಕಾ ಮಟ್ಟದ ಅಧಿಕಾರಿ
0: ಅವ್ರು ಎಲ್ಲಿ, ನಮ್ಗೆ ಮಾತ್ರ ಇಲ್ಲ, ಒಂದು ಜೀಪ್ ಮಾಡೋಣ. ಆಯ್ತು ಹಾಗಾದ್ರೆ ಪ್ರಪೋಸಲ್ ಕಳಿಸ್ರ ಅಂತ ಕಳಿಸಿದ್ವಿ ಸರ್. ಫಸ್ಟ್ ಫೇಸ್ ಅಲ್ಲಿ 60 ಜೀಪ್ ನಮಗೆ ಶಾಂಕ್ಷನ್ ಆಯ್ತು. ಅವ್ರ ಕಾಲದಲ್ಲಿ ನಮ್ಮ ಇಲಾಖೆಯನ್ನ ರಿಆರ್ಗನೈಸ್ ಮಾಡಿದ್ವಿ ನಾವು. ಎ ಯು ಪೋಸ್ಟ್ ಅನ್ನ ಬಿ ಓ ಪೋಸ್ಟ್ ಮಾಡಿದ್ವಿ. ಅವ್ರ ತಾಲೂಕು ಅವ್ರ ಕಾಲದಲ್ಲಿ ನಾವು ಪ್ರಪೋಸಲ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಹಾಗಾಗಿ ಜೊತೆಗೆ ಅವರಿದ್ದಾಗ ಸಾಕಷ್ಟು ಕೆಲಸಗಳನ್ನ ನಮ್ಮ ಇಲಾಖೆಯಲ್ಲಿ ಈ ಏಜ್ ಆದವರಿಗೆ ಅಪಾಯಿಂಟ್ಮೆಂಟ್ ಅನ್ನು ಮಾಡ್ತಕ್ಕಂಥ ಯೋಜನೆಯನ್ನ ಜಾರಿ ತಂದ್ವಿ ಅವಾಗ. ಹಾಗಾಗಿ ಶಿಕ್ಷಕರಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ವಿ ಅವಾಗ.
1: ಹಾಗೇನೆ ದಾವಣಗೆರೆಯಲ್ಲಿ ಇರಬೇಕಿದ್ರೆ ಡಿಡಿಪಿಐ ಕಚೇರಿಯನ್ನು ಕೂಡ,
0: ಡಿಡಿಪಿಐ ಕಚೇರಿಯನ್ನ ಇಡೀ ರಾಜ್ಯದಲ್ಲಿ 2 ಕಚೇರಿಯನ್ನ ಡಿಡಿಪಿಐ ಕಚೇರಿ ಕಟ್ಟಿಸಿರೋದು ನಾನು ಒಬ್ಬನೇ ಸರ್. ಕೊಪ್ಪದಲ್ಲಿ ಕಟ್ಟಿಸಿದ್ದೇನೆ, ದಾವಣಗೆರೆ ಕಟ್ಟಿಸಿದ್ದೇನೆ, 2 ಕಚೇರಿಯನ್ನ ಕಟ್ಟಿಸಿದ್ವಿ. ಆಮೇಲೆ ಈ ಗೋಡೆ ಬರಹ ತಮಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂತ ಕೆಲಸವನ್ನ ಕೊಪ್ಪಳದಲ್ಲಿ ನಾನು ಗೋಡೆ ಬರಹವನ್ನ ಮಾಡಿಸ್ದೆ. ನಮ್ಮ ವಿಜಯ ಭಾಸ್ಕರ್ ಸಾಹೇಬರು ಚೀಫ್ ಸೆಕ್ರೆಟರಿ ಆಗಿದ್ರು, ಅವರೇ ಅಲ್ಲಿ ಬಂದು 3 ಇದ್ದು ಎಲ್ಲ ನೋಡಿ ಬಹಳ ಸಂತೋಷ ಪಟ್ರು. ಸಂತೋಷ ಪಟ್ಟ ಆದ್ಮೇಲೆ ಡಿಡಿಪಿ ಅಂತ ಅವಾರ್ಡ್ ಕೊಡಿಸಿದ್ರು ನನಗೆ, ಡಿಡಿಪಿ ಅಂತೇಳಿ.
1: ಒಳ್ಳೆ ಡಿಡಿಪಿ,
0: ಒಳ್ಳೆ ಡಿಡಿಪಿ. 7 ಬೆಸ್ಟ್ ಎ ಯು ಅಂತೇಳಿ ಅವಾರ್ಡ್ ಸಿಕ್ಕಿದೆ. ಅದಲ್ಲದೆ ಸಾಕಷ್ಟು ಬೇರೆ ಪ್ರಶಸ್ತಿಗಳು ಸಹ ಸಿಕ್ಕಿವೆ.
1: ಯಾಕಂದ್ರೆ ನಿಮ್ಗೆ ಸಿಕ್ಕಿರತಕ್ಕಂತ ಪ್ರಶಸ್ತಿ ನೋಡಿದ್ರೆ ಸಹಾಯಕ ಶಿಕ್ಷಣಾಧಿಕಾರಿ ನಿಮ್ಗೆ ಸುಮಾರು 8 ಬಾರಿ ಸಿಕ್ಕಿದೆ, ಅತ್ಯುತ್ತಮ ಸಹಾಯಕ ಶಿಕ್ಷಣಾಧಿಕಾರಿ ಅಂತ. ಹಾಗೇನೆ ಉಪನಿರ್ದೇಶಕರಾಗೂ ಕೂಡ ಅತ್ಯುತ್ತಮ ಉಪನಿರ್ದೇಶಕ ಸಿಕ್ತು. ಅದೇನದು ಟಿ ಎನ್ ಚತುರ್ವೇದಿ ರಾಜ್ಯಪಾಲರು ಕೊಡುವಂತ ಒಂದು ಪ್ರಶಸ್ತಿ ಕೂಡ ತಮಗೆ ಬಂದಿದೆ.
0: ಹೌದು ಸರ್, ಅದೊಂದು ಪ್ರೈವೇಟ್ ಸಂಘ ಇದೆ, ಅವರು ಅದನ್ನ ನನಗೆ ಕೊಟ್ಟರು. ಅದಕ್ಕೆ ಚತುರ್ವೇದಿ ಅವರೇ ಬಂದಿದ್ರು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ.
1: ಆಮೇಲೆ ಅಕ್ಷರಶ್ರೀ ಅಂತ ಪ್ರಶಸ್ತಿ,
0: ಅದು ಸರಿ, ಸರಳಕೊಪ್ಪದಲ್ಲಿ ಒಂದು ಅಕ್ಷರಶ್ರೀ ಅಂತ ಮಾಡಿ ಅದ್ರದ್ದು ಒಂದು ಪ್ರಶಸ್ತಿ ಕೊಟ್ಟರು ಸರ್.
1: ತರಳಬಾಳದು ಈ ತರದ ಹಲವಾರು ಪ್ರಶಸ್ತಿಗಳು ತಮಗೆ ಬಂದಿದೆ ರಾಮಲಿಂಗಪ್ಪನವರೇ. ಇನ್ನು ಬಹಳ ವಿಶೇಷವಾಗಿ ತಮ್ಮ ಒಂದು ಯೋಜನೆಯಲ್ಲಿ, ಈಗ ಆ ಯೋಜನೆ ನಿಂತರೂ ಕೂಡ ಡಿಪಿಇಪಿ ಯೋಜನೆ ಆ ಒಂದು ಕಾಲದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಯೋಜನೆ ಆಗಿತ್ತು. ಅಕ್ಷರವನ್ನು ಕಲಿಸುವುದಕ್ಕೋಸ್ಕರನೇ ವಿಶೇಷವಾಗಿ ಹಮ್ಮಿಕೊಂಡಂತಹ ಒಂದು ಯೋಜನೆ. ಹೌದು, ಅದರಲ್ಲಿ ನೀವು ಅನಿತಾ ಕೌಲ್ ಒಟ್ಟಿಗೆ ಕೆಲಸ ಮಾಡಿದ್ರಿ ಅಂತ ಕಾಣುತ್ತೆ. ಹೇಗಿತ್ತು ಅದು
0: ಸರ್? ಅವಾಗ ಅದೇನಾಯ್ತು ಅಂದ್ರೆ, ಡಿಪಿಪಿ ಪ್ರೋಗ್ರಾಮ್ ಬಂದಾಗ ನಮ್ಮ ರಾಜ್ಯದಲ್ಲಿ ಡಿಪಿಪಿ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಡೆಲ್ಲಿಯಿಂದ, ಫಿನ್ಲ್ಯಾಂಡ್ ಇಂದ, ಆಮೇಲೆ ಇನ್ನೊಂದು 2 ದೇಶಗಳಿಂದ ವಿಸಿಟ್ ಬಂದ್ರು ನಮ್ಮ ರಾಜ್ಯಕ್ಕೆ. ರಾಜ್ಯಕ್ಕೆ ಬಂದಾಗ ಅಲ್ಲಿ ಏನಾಯ್ತು ಅಂದ್ರೆ, ವಲ್ಲತ್ರಯ್ ಅಂತ ಹೇಳಿ ಡೈರೆಕ್ಟ್
1: ಇದ್ರು,
0: ರಾಯಚೂರು ಅಲ್ಲೆಲ್ಲ ಹೋಗಿ ನೋಡ್ಕೊಂಡ್ಬಂದ್ರು. ಅವ್ರಿಗೆ ಯಾಕೋ ಮನಸ್ಸಿಗೆ ಅಷ್ಟು ಹಿಡಿಸ್ಲಿಲ್ಲ, ನನ್ನ ಜಿಲ್ಲೆಗೆ ಬಂದ್ರು. ಸರ್ ಬಿಡಿ ನಾನು ಮ್ಯಾನೇಜ್ ಮಾಡ್ತೇನೆ ಅಂದೆ. ನನ್ನ ಜಿಲ್ಲೆಯಲ್ಲಿ ಅವ್ರು ಬಂದಾಗ ನನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳನ್ನ, ಗೋಡೆ ಬರಹವನ್ನ, ಶಾಲಾ ಶಿಕ್ಷಕ ಕೆಲಸ ಮಾಡಿದ ಎಲ್ಲದನ್ನು ನೋಡಿ ಮತ್ತೆ 5 ಎಕ್ಸ್ಟೆಂಡ್ ಮಾಡಿದ್ರು. ಡಿಪಿ ಪ್ರೋಗ್ರಾಮ್ ಕ್ಲೋಸ್ ಮಾಡಬೇಕು ಅಂತಿದ್ದನ್ನು 5 ಎಕ್ಸ್ಟೆಂಡ್ ಮಾಡಿ ನಮ್ಮ ರಾಜ್ಯದಲ್ಲಿ ಆ ಪ್ರೋಗ್ರಾಮ್ ಅನ್ನ ಜಾರಿಗೆ ತಗೊಂಬಂದ್ರು. ಇದಾದಾಗ ನೆಕ್ಸ್ಟ್ ಬಂದಾಗ ನಮ್ಮ ರಾಜ್ಯಕ್ಕೆ ಸಾಕಷ್ಟು ದುಡ್ಡು ಶಾಂಕ್ಷನ್ ಆಯ್ತು ಈ ಡಿಪಿಪಿ ಪ್ರೋಗ್ರಾಮ್. ಇದಾದ್ಮೇಲೆ ನಮ್ಮ ಮೀಟಿಂಗ್ ಕರೆದ್ರು ವಿಜಯ ಭಾಸ್ಕರ್ ಸಾಹೇಬ್ರ, ಅವಾಗ ನಮ್ಮ ಸಿಪಿ ಆಗಿದ್ರು. ಮೀಟಿಂಗ್ ಕರೆದ್ರು, ಏನಪ್ಪಾ ಇಷ್ಟು ದುಡ್ಡೆಲ್ಲ ಬಂದಿದೆ, ಯಾರಿಗೆ ಬೇಕು, ಯಾರು ತಗೊಳ್ತಾರೆ, ಯಾರು ತಗೊಳ್ತಾರೆ? ಸರ್ ನಂಗೂ ಬೇಡ, ನಂಗೂ ಬೇಡ. ನಾನು ಯೂಶ್ವಲಿ ಮೀಟಿಂಗ್ ಲೇಟಾಗಿ ಹೋಗ್ತಿರ್ಲಿಲ್ಲ, ಅವತ್ತು ಯಾಕೋ ಸ್ವಲ್ಪ ಲೇಟ್ ಆಗ್ಬಿಡ್ತು. ಹಿಂದೆ ಕುತ್ಕೊಂಡಿದ್ದೆ, ಕರೆದ್ರು, ಏ ಬಾರಪ್ಪ ಇಲ್ಲಿ, ಇಲ್ಲಿ ರಾಮಿಗಪ್ಪ ಇಲ್ಲಿ, ಸರ್ ಇಲ್ಲಿದ್ದೇನೆ, ನೀನು ಬಾ ಇಲ್ಲಿ, ಇಲ್ಲಿ ಕುತ್ಕೊ. ನೋಡಪ್ಪ ಅವ್ರು ಯಾರು ಬೇಡ ಅಂತಾರೆ, ನೀನು ತಗೊಳ್ತೀಯಾ? ಎಸ್ ಸರ್, ನಾ ತಗೊಳ್ತೇನೆ. ಅವರೆಲ್ಲ ಬೇಡ ಅಂತಾರೆ, ಸರ್ ನಾ ತಗೊಳ್ತೇನೆ ಸರ್, ಮಾಡ್ತೀನಿ ಅಂದೆ. ಅದು ಕ್ಲೋಸ್ ಟುಗೆದರ್ ದುಡ್ಡು ಬಂತು. ಬಂದಾಗ ಎಲ್ಲ ಎಮ್ ಎಲ್ ಎಗಳಿಗೆ ಗೊತ್ತಾಗ್ಬಿಡ್ತದೆ. ಎಮ್ ಎಲ್ ಎಗಳಿಗೆ ಗೊತ್ತಾದಾಗ ಎಮ್ ಎಲ್ ಎಗಳು ಏನ್ ಮಾಡಿದ್ರು, ಏ ನಮಗೂ ಬೇಕು, ನಮಗೂ ಬೇಕು. ಕಡೆಗೆ ಸರ್ ನಾನು ಕೊಪ್ಪಳದಲ್ಲಿ ಡಿಡಿಪಿ ಆಗಿದೆ, 4 ತಾಲೂಕು ನನಗೆ, ಏಳು

0: ಕೋಟಿ ದುಡ್ಡು ಕೊಟ್ರು ವಿಜಯ ಭಾಸ್ಕರ್ ಸಾಹೇಬ್ರು. ಇವತ್ತು ಕೊಪ್ಪಳದವ್ರು ನಾನು ನೆನೆಸ್ತಾರಲ್ಲಿ ಹೋದ್ರೆ
1: ಅಂದ್ರಲ್ಲಿ ಏನ್ ಮಾಡಿದ್ರು,
0: ಶಾಲಾ ಕಟ್ಟಡಗಳ ನಿರ್ಮಾಣ, ಸಾಕಷ್ಟು ಶಾಲಾ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ವಿ. ಹತ್ತತ್ರ ಒಂದು 1,000 ಶಾಲಾ ಕೊಠಡಿಗಳನ್ನ ಕಟ್ಸೇನೆ ಸರ್ ನನ್ನ ಸರ್ವಿಸ್ದಲ್ಲಿ. ಜೊತೆಗೆ ಮಿಂಚಿನ ಸಂಚಾರ ಅಂತ ಒಂದು ಸಂಚಾರವನ್ನು ಮಾಡಿದ್ವಿ ಸರ್. ಕಾರಣ ಅಂದ್ರೆ ಕೊಪ್ಪದಲ್ಲಿ ಟೀಚರ್ ಶಾಲೆಗೆ ಹೋಗ್ತಿರ್ಲಿಲ್ಲ. ಒಂದು ದಿನಕ್ಕೆ, ಯಾರು ನಂಬಲ್ಲ ನಾನು ಹೇಳಿದ್ರೆ, 1,000 ಶಾಲೆಗಳನ್ನ ಭೇಟಿ ಮಾಡಿದ್ವಿ
1: ಒಂದು ದಿನಕ್ಕೆ. ನಿಮಿಷದ ಲೆಕ್ಕಾಚಾರ ಹಾಕೊಂಡ್ರು ರಾಮಲಿಂಗಪ್ಪನವ್ರೆ, 1,000 ಶಾಲೆಗಳನ್ನ ನಿಮಿಷಕ್ಕೊಂದು ಭೇಟಿ ಮಾಡಿದ್ರು ಕೂಡ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಬರುತ್ತೆ.
0: ಎಲ್ಲ ಆಫೀಸರ್ಸ್ಗಳನ್ನ ಒಟ್ಟಾಕಿ, ನೀನು ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನು 10 ಶಾಲೆ ವಿಸಿಟ್ ಮಾಡ್ಬೇಕು, ನೀನು 20 ಶಾಲೆ ಮಾಡ್ಬೇಕು, ನೀನು 30 ಶಾಲೆ ಮಾಡ್ಬೇಕು, ನಿನ್ನ ಹತ್ರ ಗಾಡಿ ಇದೆ, ನೀನು ಇಷ್ಟು ಶಾಲೆ ಮಾಡ್ಬೇಕು, ಏನೋ ನೋಡಂಗಿಲ್ಲ. ಶಾಲೆ ಬಾಗಿಲು ತೆಗೆದಿದ್ಯಾ, ಶಿಕ್ಷಕರು ಎಲ್ಲರೂ ಇದಾರೆ ಈ ತರದಲ್ಲಿ. ಇದು ಎಸ್ ಎಂ ಕೃಷ್ಣ ಅವ್ರ ಗಮನಕ್ಕೆ ಹೋಯ್ತು. ಏನ್ ಹಂಗಂದ್ರೆ ಸರ್ ಈ ತರ ಇದೆ, ಅದ್ರ ಮೇಲೆ ನನ್ನ ಹೆಸರು ಮೇಲೆ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ರು, ಈ ತರ ಎಲ್ಲ DDP ಯಾಕೆ ಮಾಡೋದಿಲ್ಲ, ಮಾಡಿ ಅಂತೇಳಿ ಈ ತರ ಆಯ್ತು ಸರ್.
1: ಆಮೇಲೆ ಈಗ SSLC ಪರೀಕ್ಷೆಯ ಫಲಿತಾಂಶ ಉತ್ತಮಗೊಳಿಸೋದಕ್ಕೆ ಬಹಳ ವಿವಿಧ ರೀತಿಯ ಪ್ರಯತ್ನಗಳು ಪ್ರಯೋಗಗಳು ಎಲ್ಲ ನಡೀತಾ ಇವೆ ರಾಮಲಿಂಗಪ್ಪನವರೇ. ಈಗ ವೆಬ್ ಕಾಸ್ಟಿಂಗ್ ಕೂಡ ಆರಂಭ ಆಗಿದೆ, ಆದ್ರೆ ತಾವು ಆವಾಗ ವೈರ್ಲೆಸ್ ಅನ್ನು ತಂದ್ಬಿಟ್ರೆ ಇದೇನಿದು
0: ಸರ್? ಅದೇನಾಯ್ತು, ಕೊಪ್ಪಳಕ್ಕೆ ಹೋದಾಗ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಶಿಕ್ಷಕರು ಕಾಪಿ ಹೊಡಿಸಿದೆ ಒಂದು ದಂಧೆ ಮಾಡ್ಕೊಂಡಿದ್ರು. ನಾನಲ್ಲಿ ಹೋದಾಗ ಯಾವ ಶಾಲೆಗೆ ಹೋದ್ರು ಕಾಪಿ. ನಾನು ಒಂದು ಸೆಂಟ್ರಿಗೆ ಹೋದೆ, ನಮ್ಮ ಆಫೀಸರ್ಸ್ ಎಲ್ಲ, ಸರ್ ದಯಮಾಡಿ ಇವ್ರಿಗೆ ಹೋಗೋದು ಬೇಡ, ಯಾಕಪ್ಪ ಸರ್ ಹೋದ ವರ್ಷ ಹೊಡೆದಿದ್ರು ಇಲ್ಲಿ ಆಫೀಸರ್ಸ್ ಅನ್ನ. ನಾನು ಆಮೇಲೆ SPDC ಹತ್ರ ಮಾತಾಡಿದೆ, ಸರ್ ಈ ತರ ಪರಿಸ್ಥಿತಿ ಇದೆ. SP ಪಾಪ ಒಳ್ಳೆಯವರಿದ್ರು, ಅವ್ರು ಏನ್ ಮಾಡಿದ್ರು, ವೈರ್ಲೆಸ್ ಸೆಟ್ ಕೊಟ್ಬಿಡೋಣ ಅಂತ ಹೇಳಿ ಪ್ರತಿ ಸೆಂಟ್ರಿ ವೈರ್ಲೆಸ್ ಸೆಟ್ ಕೊಟ್ಟು ಪರೀಕ್ಷೆ ನಡೆಸಿದೆ ಸರ್. ಈವರೆಗೆ ಯಾರು ಆ ತರ ಕೆಲಸ ಮಾಡಿಲ್ಲ ನನ್ನ ಇಲಾಖೆ.
1: ವೈರ್ಲೆಸ್ ಅನ್ನು ಯಾರಿಗೆ ಕೊಡ್ತಾ ಇದ್ರಿ?
0: ನಾನೊಂದು ಇಟ್ಕೊಂಡಿದ್ದೆ, ಸೆಂಟ್ರಿಗೆ ಒಂದು ಕೊಟ್ಟಿದ್ವಿ, ಅದಲ್ಲದೆ 3 ರಿಸರ್ವ್ ವ್ಯಾನ್ ಇಟ್ಕೊಂಡಿದ್ವಿ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆ ಎಲ್ಲ. ಹಾಗಾಗಿ ಕಾಪಿ ರೈತ ಜಿಲ್ಲೆ ಅನ್ನೋದನ್ನ ಪ್ರೂವ್ ಮಾಡಿದೆ ನಾನಲ್ಲಿ.
1: ಆಮೇಲೆ ಪರೀಕ್ಷೆ ಫಲಿತಾಂಶಕ್ಕಾಗೂ ಕೂಡ ಉತ್ತಮ ಪ್ರಯತ್ನ ಮಾಡಿರ್ಬೇಕು.
0: ಮಾಡಿದ್ರು ಸರ್. ಮಂಗಳೂರಿನಿಂದ ನಮ್ಮ ಶಿಕ್ಷಕರ ಗುಂಪಿತ್ತು, ಅವ್ರನ್ನ ಕರ್ಕೊಂಡ್ಬಂದು ಕೊಪ್ಪಳದಲ್ಲಿ, ಹಾವೇರಿಯಲ್ಲಿ, ಆಮೇಲೆ ದಾವಣಗೆರೆಯಲ್ಲಿ ಅವರಿಗೆಲ್ಲ ಟ್ರೈನಿಂಗ್ ಕೊಡಿಸ್ತೇನೆ ನಾನು, ಹೌ ಟು ಇಂಪ್ರೂವ್ ದಿ ರಿಸಲ್ಟ್ ಅಂತ.
1: ಈಗಲೂ ಕೂಡ ಆ ತರದ ವಿವಿಧ ರೀತಿಯ ಪ್ರಯತ್ನಗಳು ಮುಂದುವರಿತಾ ಇವೆ. ಈಗ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ವಿ, ಸಾಧನೆಯನ್ನು ಮಾಡುವುದಕ್ಕೆ ರಾಮಲಿಂಗಪ್ಪನವರೇ, ನಾವು ಸಾಮಾನ್ಯವಾಗಿ ಒಂದು ಮಾತನ್ನ ಹೇಳ್ತಿರ್ತೀವಿ, ನಮಗೆ ಗುರು ಇದ್ದ ಗುರಿಯ ಕಡೆಗೆ ಹೋದ್ವಿ ಅನ್ನೋಂತ ಮಾತು ಶಿಕ್ಷಣ ಇಲಾಖೆಯಲ್ಲಿ ಸಾಮಾನ್ಯವಾದದ್ದು. ಆದ್ರೂ ಕೂಡ ನಮಗೆ ಬೆಂಬಲವಾಗಿ ನಿಲ್ಲುವಂತ ಒಬ್ಬ ವ್ಯಕ್ತಿ ನೆನೆಸ್ಕೊಳ್ಳೋದ್ರೆ ತಾವು ಯಾರನ್ನ ನೆನೆಸ್ಕೋತೀವಿ
0: ಸರ್? ನಮ್ಮ ಶ್ರೀಮತಿ ಅವರನ್ನ, ಅವ್ರ ಹೆಸರು ಲಲಿತಾ ಅಂತ ಹೇಳಿ. ನಾನು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರು ಸಹ ಅದಕ್ಕೆ ಬೆಂಬಲವಾಗಿ ಪ್ರೋತ್ಸಾಹವಾಗಿ ಏನೇ ಕಷ್ಟ ಸುಖಗಳು ಬಂದರೂ ಸಹ ಅದನ್ನ ಎದುರಿಸಿ ನನಗೆ ಬೆಂಬಲ ಕೊಟ್ಟಿದ್ರಿಂದ ನಾನು ಈ ತರ ಬೆಳೆಯೋದಕ್ಕೆ ಸಾಧ್ಯ ಆಯ್ತು.
1: ಅಲ್ಲಿ ಎಲ್ಲ ಯಾಕಂದ್ರೆ ನೀವು ಫುಲ್ ಟ್ರಾನ್ಸ್ಫರ್ ಆಗಿ ಒಂದು ಕಡೆ ಸುಮಾರು ನೀವೇ ನೋಡ್ತಾ ಇದ್ಲೇನೆ, ಸುಮಾರು 7-8
0: ಜಿಲ್ಲೆಗಳಿಗೆ ಹೋದ,
1: ಹಾಗೇನೆ 11 ಜಿಲ್ಲೆಯಲ್ಲಿ ಕೆಲಸ ಮಾಡುವಂತವ್ರು ತಾವು. ಆ ಒಂದು ಕೆಲಸ ಮಾಡುವಂತ ಸಮಯದಲ್ಲಿ ನಿಮಗೆ ಬೆಂಬಲವಾಗಿ
0: ಕೆಲಸ ಮಾಡಿ ಇದ್ರು,
1: ಸಮಸ್ಯೆ ಇರಲಿಲ್ಲ. ಹಾಗೇನೆ ತಾವು ಇತ್ತೀಚಿನ ದಿನದಲ್ಲಿ ಬಿಸಿ ಊಟದ ಪ್ರಾರಂಭ ಆಗಿದೆ, ತಮ್ಮ ಕಾಲದಲ್ಲಿ ಹೇಗಿತ್ತು ಅದು?
0: ಸರ್, ಬಿಸಿ ಊಟ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಶ್ನೆ ಬಂದಾಗ ನಮ್ಮ ರಾಜ್ಯದಲ್ಲಿ ವಿಜಯ ಭಾಸ್ಕರ್ ಸಾಹೇಬರು ನಮ್ಮ ಆಯುಕ್ತರಾಗಿದ್ರು. ಒಂದು ಟೀಮ್ ಮಾಡ್ಕೊಂಡು ನಾವು ಮಡ್ರಾಸ್ ಹೋದ್ವಿ, ಅಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಡ್ ಬಂದ್ವಿ. ಸ್ಟಡಿ ಮಾಡ್ಕೊಂಡ್ಬಂದು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅದನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ಅದು 6 ಜಿಲ್ಲೆಗಳಲ್ಲಿ,
1: ರಾಯಚೂರು,
0: ಈಶಾನ್ಯ, ಅಲ್ಲಿ ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ವಿ. ಅವಾಗ ಕೆಲವೆಲ್ಲ ವ್ಯಕ್ತಿಗಳು ಅದನ್ನು ಕೆಡಿಸ್ಬೇಕು ಅಂತಲೇ ಪ್ರಯತ್ನ ಪಟ್ರು. ನಾವೆಲ್ಲ ಶಿಕ್ಷಕರನ್ನ ಏನು ವಿನಂತಿ ಮಾಡ್ಕೊಂಡ್ವಿ ಅಂದ್ರೆ, ನೋಡಪ್ಪ ಇವತ್ತು ಅನ್ನದಾನ ಮಾಡ್ತೀವಿ, ವಿದ್ಯಾದಾನ ಮಾಡ್ತೇವೆ, ಅನ್ನದಾನ ಮಾಡ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ಸರ್ಕಾರ ದುಡ್ಡಲ್ಲಿ ನೀವು ಅನ್ನದಾನ ಮಾಡ್ತಾ ಇದ್ದೀರಾ, ಆದ್ರಿಂದ ಒಳ್ಳೆ ಊಟ ಹಾಕಿ ಮಕ್ಕಳಿಗೆ ಅಂತ ಹೇಳ್ತಿದ್ವಿ. ನಾನು ಟೂರ್ ಹೋದಾಗ, ವಿಸಿಟ್ ಹೋದಾಗ ನಾನು ಊಟ ಮಧ್ಯಾಹ್ನ ಊಟನೇ ಮಾಡ್ತಾ ಇದ್ದೆ, ಹೋಟ್ಲಿಗೆ ಹೋಗ್ತಿರ್ಲಿಲ್ಲ. ಉದ್ದೇಶ ಇಷ್ಟೇ ನಂದು, ನಾನು ಊಟಕ್ಕೆ ಹೋಗ್ತೀನಿ ಅಂದ್ರೆ ಅವ್ರು ಒಳ್ಳೆ ಸಾಂಬಾರು ಮಾಡ್ತಾರೆ, ಆ ಸಾಂಬಾರು ಮಾಡಿದ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ದೃಷ್ಟಿಯಿಂದ ಹೋಗ್ತಾ ಇದ್ವಿ. ಆ ಮಕ್ಕಳನ್ನ ನೋಡಿದಾಗ ಏನ್ ಅನ್ಸುತ್ತೋ ಅಂದ್ರೆ, ಮಕ್ಕಳಿಗೆ ರಾತ್ರಿ ಹೊತ್ತು ಮನೆಯಲ್ಲಿ ಊಟ ಇಲ್ಲ, ಅವ್ರು ನಾಳೆ ಬೆಳಿಗ್ಗೆ ನಮ್ಮ ಶಾಲೆಗೆ ಬಂದಾಗೆ ಬಹಳಷ್ಟು ಜನ ಮಕ್ಕಳು ಊಟ ಮಾಡ್ತಾ ಇದ್ರು. 2-3 ಸರಿ ತಟ್ಟೆ ತುಂಬಾ ಹಾಕ್ಸೆಂಡ್ ಊಟ ಮಾಡೋದನ್ನ ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತಾ ಇತ್ತು. ನಮ್ಮ ಹಾಜರಾತಿನೂ ಇಂಪ್ರೂವ್ ಆಯ್ತು ಅದರಿಂದ. ಅದು ನಮಗೆ ಮೂಲ ಉದ್ದೇಶ, ಹಾಜರಾತಿ ಇಂಪ್ರೂವ್ ಆಗಬೇಕು ಅನ್ನೋ ನಮ್ಮ ಉದ್ದೇಶ. ಅದು ಆಯ್ತು ಅವಾಗ ಖಂಡಿತವಾಗ್ಲೂ, ಈಗಲೂ ಅದು ನಡೀತಾ ಇದೆ. ಬಹಳ ಒಳ್ಳೆ ಕಾರ್ಯಕ್ರಮ ಅದು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ.

0: ಪೋಷಣೆಯಿಂದ ಅವರು ದೇಹವನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅಂತ ಒಂದು ಪೋಷಕಯುಕ್ತ ಆಹಾರವನ್ನ ಸೇವಿಸುವುದರ ಮುಖಾಂತರ ಆರೋಗ್ಯದಲ್ಲಿನೂ ಕೂಡ ವೃದ್ಧಿ
1: ಇಂಪ್ರೂವ್ಮೆಂಟ್
0: ಸಾಧ್ಯ,
1: ಆರೋಗ್ಯದಲ್ಲೂ ಅವ್ರಿಗೆ ಇಂಪ್ರೂವ್ಮೆಂಟ್ ಆಯ್ತು. ಅದು ಊಟಕ್ಕೋಸ್ಕರನೇ ಒಂದೇ ಅಲ್ಲ, ಊಟ ಸಿಗುತ್ತೆ ಅಂತ ನಮ್ಮ ಶಾಲೆಗೆ ಬರೋದ್ರಿಂದ ನಮ್ಮ ಹಾಜರಾತಿ ಇಂಪ್ರೂವ್ ಆಯ್ತು, ಶಾಲೆಗಳು ಇಂಪ್ರೂವ್ ಆದವು, ಮಕ್ಕಳ ಭೌತಿಕ ಮಟ್ಟ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಯ್ತು.
0: ಬಡತನದ ಬೇಗೆಯಿಂದ ವಿದ್ಯೆ ಹೊರಕ್ಕೆ ಇರುವುದನ್ನು ತಪ್ಪಿಸಿ ಶಾಲಾ ಆವರಣಕ್ಕೆ ಮಕ್ಕಳು ಬರೋದಕ್ಕೆ ಸಾಧ್ಯ ಆಯ್ತು ಈ ಮೂಲಕ ಅನ್ನೋದನ್ನ ನಾವು ಕೆಲವರಿಗೆ ಹೇಳಬಹುದು. ಇವೆಲ್ಲವೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಆಯ್ತು ರಾಮಲಿಂಗಪ್ಪನ. ಆದರೆ ತಾವು ಮೂಲತಃ ಬಡತನದಲ್ಲಿ ಓದಿದಂತವರಾಗಿರೋದ್ರಿಂದ ಹತ್ತಾರು ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ತೊಡಕೊಂಡ್ರಿ ಅಂತ ಕೇಳಿದ್ವಿ. ಯಾವ್ಯಾವ ರೀತಿಯ ಸಮಸ್ಯೆ ಏನ್ ಮಾಡೋದಕ್ಕೆ ಹೊರಟ್ರಿ ಆಫ್ಟರ್ ರಿಟೈರ್ಮೆಂಟ್?
1: ಆಫ್ಟರ್ ರಿಟೈರ್ಮೆಂಟ್ ಏನಾಯ್ತು ಅನ್ಸರ್ ಇದಕ್ಕೆ ನಾನು ವಿಚಾರ ಮಾಡಿದೆ. ನಾನು ಇಲಾಖೆದಿಲ್ಲದಾಗ ಸಾಕಷ್ಟು ಗುರುಬೋರ್ವರನ್ನ ಶಿಕ್ಷಕರ ಸಹಾಯದಿಂದ ಕಟ್ಟಿಸಿದ್ದೇನೆ. ಹೌದಪ್ಪ, ನೀನೇನು ಮಾಡಿದೆ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಏನಾದ್ರು ಉತ್ತರ ಬೇಕಲ್ಲ. ಅನ್ನದ್ರೇಣ, ತಂದೆ ತಾಯಿರೇಣ, ನೀರಿನ ಭೂಮಿ ರೇಣ, ಊರಿನ ಋಣ ಅಂತ ಹೇಳ್ತಾರೆ. ಅರೇಣ ತೀರ್ಸಕ್ಕೆ ಏನಾದ್ರು ಮಾಡಬೇಕಲ್ಲ ನಾನು ಅಂತ ವಿಚಾರ ಮಾಡಿ ನಮ್ಮೂರಿನಲ್ಲಿ ಒಂದು ಸಮುದಾಯ ಭವನ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಸರ್. ಸ್ಟಾರ್ಟ್ ಮಾಡಿದಾಗ ಸಮುದಾಯ ಭವನಕ್ಕೆ ಏನಾಯ್ತು ಅಂದ್ರೆ ಈ ಊರಿನವರಿಂದ ದುಡ್ಡು ಕೇಳಕ್ ಹೋರಪ್ಪ ಯಾರು ಕೊಡೋದಿಲ್ಲ, ಬಹಳ ಕಷ್ಟ, ಅವ್ರ ಜೀವನ ಕಷ್ಟ ಇದೆ, ಏನ್ ಮಾಡಬೇಕು? ಸರ್ಕಾರದಿಂದ ಒಂದು 50 ಲಕ್ಷ ರೂಪಾಯಿಯನ್ನ ಸರ್ಕಾರದಿಂದ ತಗೊಂಡು ಹತ್ರ 1 ಕೋಟಿ ರೂಪಾಯಿಯನ್ನ ನಾನು ಮತ್ತೆ ನನ್ನ ತಮ್ಮ ಸೇರ್ಕೊಂಡು ಹಾಕಿ ಒಳ್ಳೆ ಒಂದು ಸಮುದಾಯ ಭವನವನ್ನ 3 ಫ್ಲೋರ್ ಇರತಕ್ಕಂಥ ಸಮುದಾಯ ಭವನವನ್ನ ಕಟ್ಟಿಸಿ ಅದರ ಬರೋ ಇನ್ಕಮ್ ಎಲ್ಲ ದೇವಸ್ಥಾನ ಮತ್ತೆ ಊರಿನವ್ರಿಗೆ ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಸರ್. ಹಾಗಾಗಿ ಅಲ್ಲಿ ನಾವು ಬರೀ 20,000 ಅಷ್ಟೇ ಚಾರ್ಜ್ ಮಾಡ್ತೀವಿ, ಜಾಸ್ತಿ ಮಾಡೋದಿಲ್ಲ, ಎಲ್ಲ ಫ್ರೀ, ಬಾಕಿದೆಲ್ಲ ಫ್ರೀ.
0: ಆಮೇಲೆ ದೇವಸ್ಥಾನವನ್ನು ಕೂಡ ನಿರ್ಮಾಣ
1: ಮಾಡಿ, 2 ದೇವಸ್ಥಾನವನ್ನು ಸಹ ಕಟ್ಟಿಸಿದ್ದು ಸರ್ ಅಲ್ಲಿ ಊರಿನಲ್ಲಿ. ಆಮೇಲೆ ಒಂದು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ತರ ಸಮಾಜದ ಕಾರ್ಯಗಳನ್ನ ಜನಸೇವೆಯನ್ನ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್.
0: ಜನಸೇವೆಯನ್ನ ಮಾಡ್ತಾ ಇದ್ದೀರಿ. ಶಿಕ್ಷಣ ಇಲಾಖೆಯಲ್ಲಿ ಇರುವಾಗ ಅಧಿಕಾರಿಯಾಗಿ ಮಾಡಿದ ಕೆಲಸ ಒಂದು ರೀತಿ, ರಿಟೈರ್ಡ್ ಆದ ನಂತರದಲ್ಲಿ ಮತ್ತೆ ಪುನಃ ಇನ್ನೊಂದಿಷ್ಟು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಕೊಂಡ್ರಿ. ಒಂದು ಕುತೂಹಲಕ್ಕಾಗಿ ಕೇಳ್ತೀನಿ ರಾಮಲಿಂಗಪ್ಪ, ಈಗ ತಾವು ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ತಮ್ಮ ಮಕ್ಕಳು
1: ಸರ್ ಒಂದೇನಿದೆ, ಅನ್ಫಾರ್ಚುನೇಟ್ಲಿ ಯಾವನೋ ಇಶ್ಯೂಸ್, ನಾವು ಇಬ್ಬರೇ ಇರೋದು ಆದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಏನಾದ್ರು ಒಂದು ಒಳ್ಳೆ ಕೆಲಸ ನಾವು ಮಾಡೋಣ ಜೀವನದಲ್ಲಿ. ಇರೋದು ಹುಟ್ಟಿದಾಗ ಬ್ರೇಕೆಯಿಂದ ಬರ್ತವೆ, ಹೋಗ್ಬೇಕಾದ್ರೆ ಬ್ರೇಕೆಯಿಂದ ಬರ್ತವೆ, ಇರ್ತಕ್ಕಂತ 4 ದಿನದಲ್ಲಿ ಏನು ಮಾಡಿದೀಯ ಅನ್ನೋದನ್ನ ಪ್ರೂವ್ ಮಾಡೋಣ, ಅದಕ್ಕೊಂದು ಏನಾದ್ರು ಒಂದು ಅವಕಾಶ ಮಾಡೋಣ ಅಂತ ಹೇಳಿ ಕೆಲಸ ಮಾಡ್ತಾ ಇದೀವಿ. ವಿನಃ ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಂಡು ಮಾಡಿಲ್ಲ ಸರ್.
0: ಅಲ್ಲ ಅಲ್ಲ, ಅದಕ್ಕೇನು ಹೇಳಿದ್ದು, ನೀವು ಮಗು ಇದ್ದರೆ ಒಂದೇ ಇರ್ತಾ ಇತ್ತೇನೋ, ಇಲ್ಲ 2 ಇರ್ಬೋದಿತ್ತೇನೋ ರಾಮಲಿಂಗಪ್ಪನವ್ರೆ. ಈಗ ಊರಿನಲ್ಲಿ ಇರೋರೆಲ್ಲರನ್ನೂ ಕೂಡ ನೀವು ಮಕ್ಕಳೋಪಾದಿಯಲ್ಲಿ ನೋಡ್ತಾ ಇರೋದ್ರಿಂದ
1: ಖಂಡಿತ ಸರ್, ಖಂಡಿತ
0: ಅದರಲ್ಲಿ ತೃಪ್ತಿಯನ್ನ ಕಾಣ್ತಾ ಇದ್ದೀರಲ್ವಾ?
1: ಹೌದು, ತೃಪ್ತಿಯನ್ನ ಕಾಣ್ತಾ ಇದ್ವಿ. ನಾನು ಇವನ್ನು ನೌಕರಿ ಇದ್ದಾಗಲೂ ಶಿಕ್ಷಕರು ಅದನ್ನೇ ಹೇಳ್ತಾ ಇದ್ದೆ, ನೋಡಪ್ಪ ಒಂದು ಒಳ್ಳೆ ಅವಕಾಶ ಇದೆ. ಯಾರು ನೆನೆಸ್ತಾ ಇದ್ರು ಜೀವನದಲ್ಲಿ ಶಿಕ್ಷಕರನ್ನ ನೆನೆಸ್ತಾರೆ, ಅವ್ರಿಗೆ ತಲೆ ಬಾಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಅವ್ರು ರಾಷ್ಟ್ರಪತಿ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅವ್ನ ತಲೆ ಬಾಗೋದು ಶಿಕ್ಷಕರಿಗೆ ಮಾತ್ರ, ಒಳ್ಳೆ ಕೆಲಸ ಇದೆ ಮಾಡಿ ಅಂತ.
0: ಇಷ್ಟೆಲ್ಲ ಆದ ನಂತರ ರಾಮಲಿಂಗಪ್ಪನವರು, ತಾವು ಹಿಂದಿನ ಕಾಲದ ಶಿಕ್ಷಣವನ್ನು ನೋಡಿದ್ದೀರಿ, ಈಗ ಆಧುನಿಕ ಶಿಕ್ಷಣವನ್ನು ಕೂಡ ನೋಡ್ತಾ ಇದ್ದೀರಿ, ಏನಾದ್ರೂ ವ್ಯತ್ಯಾಸ ನೋಡ್ತಾ ಇದ್ದೀರಿ ಅಲ್ಲಿ?
1: ಸರ್ ಬಹಳಷ್ಟು ವ್ಯತ್ಯಾಸ ಇದೆ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಶಿಕ್ಷಕರಿಗೆ ಬೆಲೆ ಇತ್ತು. ಇವತ್ತು ಮಕ್ಕಳೇ ದೇವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ರು. ಇವತ್ತು ಆ ಪರಿಸ್ಥಿತಿ ನಮ್ಮ ಶಾಲೆಯಲ್ಲಿ ಉಳಿದಿಲ್ಲ,
0: ಕಾಣಿಸ್ತಾ ಇಲ್ಲ ಅಂತ.
1: ಕಾಣಿಸ್ತಾ ಇಲ್ಲ, ಈ ಮೊಬೈಲ್ ಹಾವಳಿ, ವೆಹಿಕಲ್ ಹಾವಳಿ, ಅದು ಇದು ಹುಡ್ಕೊಂಡು ಕಾಣ್ತಾ ಇಲ್ಲ ಸರ್.
0: ಬಟ್ ನಿಮ್ಮ ಕಾಲದಲ್ಲಿ ಓದುವುದಕ್ಕೆ ಸೌಲಭ್ಯಗಳಿರಲಿಲ್ಲ,
1: ಸೌಲಭ್ಯಗಳಿರಲಿಲ್ಲ.
0: ಆದ್ರೆ ಈಗ ಎಲ್ಲ ಸೌಲಭ್ಯಗಳಿದೆ,
1: ಎಲ್ಲ ಇದೆ,
0: ಓದುವ ಕಲೆ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಈಗಿನವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ತಾವು?
1: ಸರ್ ಈಗ ಶಿಕ್ಷಣ ಎಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನ ರೂಪಿಸ್ತಕ್ಕಂತ ಒಂದು
0: ಮಾರ್ಗ ಅಂತ ಹೇಳ್ಬೋದು.
1: ಮಾರ್ಗ, ಪ್ರತಿಯೊಬ್ಬ ವ್ಯಕ್ತಿ ಅವನ ಶಿಕ್ಷಣವನ್ನ ಪಡೆದೇ ಇದ್ರೆ ಅವನು ಎಷ್ಟೇ ದೊಡ್ಡ ಸಾವುಕಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅವನಿಗೆ ಬೆಲೆ ಸಿಕ್ಕಲ್ಲ. ಇದು ಯಾರೂ ಕದಿದೇ ಇರತಕ್ಕಂತ ಒಂದು ವಸ್ತು ಇದು. ಆದ್ರಿಂದ ಪ್ರತಿಯೊಬ್ಬೊಂದು ಮಗುವನ್ನು ಸಹ ತಂದೆ ತಾಯಿಗಳು ಅವರಿಗೆ ಆಸ್ತಿ ಮಾಡೋದು ಅದು ಮಾಡೋದನ್ನ ಬಿಟ್ಟು ತಮ್ಮ ಪ್ರತಿಯೊಬ್ಬ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನ ಕೊಟ್ಟರೆ ಅದೇ ದೊಡ್ಡ ಆಸ್ತಿ.
0: ಹೌದು,
1: ಅದರಿಂದ ಏನ್ ಬೇಕಾದರೂ ಸಾಧನೆ ಅವರು ಮಾಡಬಲ್ಲರು. ಇವತ್ತು ನಾವು ನೆಲದ ಮೇಲಿಲ್ಲ, ಆಕಾಶದಲ್ಲಿ ಇದೀವಿ ನಾವು. ಅಲ್ಲಿ ಹೋಗೋದಕ್ಕೆ ಶಿಕ್ಷಣ ಕಾರಣ ವಿನಃ ನಮ್ಮ ಹಣ ಅಲ್ಲ. ಅದನ್ನ ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಗಳು ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಟ್ಟರೆ ಅವರ ಜನ್ಮ ಸಾರ್ಥಕ ಆಗುತ್ತೆ ಅಂತ ಒಂದು ಕೆಲಸ ಮಾಡಿ ಅಂತೇಳಿ ನಾನು ತಂದೆ ತಾಯಿಗಳು

0: ಇನ್ನೂ ಬಳಸ್ಕೊಳ್ತೇನೆ, ಮಕ್ಕಳಲ್ಲೂ ಅಷ್ಟೇನೆ. ಈ ಇರ್ತಕ್ಕಂಥ ಒಂದು 25 ವರ್ಷ ಏನಿದೆ, ಇದು ಬಹಳ ಅತ್ಯುತ್ತಮವಾದ ಒಂದು ಕಾಲ ನಿಮ್ಮ ಜೀವನ ಘಟ್ಟದಲ್ಲಿ,
1: ಗೋಲ್ಡನ್ ಪೀರಿಯಡ್.
0: ಗೋಲ್ಡನ್ ಪೀರಿಯಡ್, ಆ ಒಂದು ಗೋಲ್ಡನ್ ಪೀರಿಯಡ್ ಅನ್ನ ಸರಿಯಾದ ರೀತಿ ನೀವು ಉಪಯೋಗಿಸ್ಕೊಂಡಿದ್ದಾದ್ರೆ ಮುಂದಿನ ನಿಮ್ಮ ಜೀವನ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮನೆತನ, ಈ ದೇಶ ಎಲ್ಲದೂ ಸಹ ತನ್ನದೇ ಆದ ಒಂದು ಸ್ಥಿತಿಯನ್ನು ಮುಟ್ಟೋದಕ್ಕೆ ಪ್ರಪಂಚದ ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ಹೋರಾಟ ಮಾಡೋದಕ್ಕೆ, ಅವ್ರ ಜೊತೆಗೆ ನಾವು ಪೈಪೋಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಶಿಕ್ಷಣವೇ ಶಕ್ತಿ ಅಂತಕ್ಕಂಥದ್ದನ್ನು ನೀವು ದೃಷ್ಟಿಯಲ್ಲಿ ಇಟ್ಟುಕೊಂಡು ತಾವು ಮಕ್ಕಳು ವಿಚಾರ ಮಾಡಿ ಓದೋದ್ರ ಬಗ್ಗೆನೇ ಗಮನ ಕೊಡಿ. ನಿಮ್ಮ ಮೊಬೈಲು ಅದು ಇದು ಇವುಗಳನ್ನೆಲ್ಲ ಬಿಟ್ಟುಬಿಡಿ, ಅದರಿಂದ ಭಾಳ ಆಗೋದಿಲ್ಲ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ನಮ್ಮ ಶಿಕ್ಷಣ ಸರಿಯಾದ ಶಿಕ್ಷಣ ಪಡೆದ್ರೆ ತಲೆ ಎತ್ತಿ ನಿಲ್ತೇವೆ, ಮೊಬೈಲಿಗೆ ನಾವು ಹೋದ್ರೆ ತಲೆ ಬಗ್ಸಿ ನಿಲ್ತೇವೆ.
1: ಯಾಕಂದ್ರೆ ಮೊಬೈಲ್ ನೋಡ್ಬೇಕಿದ್ರೆ ತಲೆ ಬಗ್ಸಲೇ,
0: ಆ ಬಗ್ಸೆ ಕೆಲಸ ಮಾಡಬೇಡಿ, ತಲೆ ಎತ್ತಂತ ಕೆಲಸವನ್ನು ಮಾಡಿ. ನಿಮಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ, ನಿಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯ ಒಂದು ಸ್ಥಾನಮಾನವನ್ನು ಸಿಕ್ಕುವಾಗ ಮಾಡಿ ಪ್ರಪಂಚದ ಮಟ್ಟದಲ್ಲಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಇನ್ನೊಂದು ರಾಮಲಿಂಗಪ್ಪನವರೇ, ತಾವು ಬಿ ಎಡ್ ಮಾಡಿದ್ದೀರಿ, ಬಿ ಪಿ ಎಡ್ ಮಾಡಿದ್ದೀರಿ, ಬಿ ಪಿ ಎಡ್ ಹಾಗೇನೆ ತಾವು ಬೇಸಿಕಲಿ ಸ್ಪೋರ್ಟ್ಸ್ ಪರ್ಸನ್ ಕೂಡ ಹೇಳ್ತಾ ಇರೋದ್ರಿಂದ ಇತ್ತೀಚಿನ ದಿನದಲ್ಲಿ ಶಾಲಾ ಶಿಕ್ಷಣದಲ್ಲಿ ನಾವು ಕ್ರೀಡೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಎಲ್ಲಾದರೂ ಅನಿಸುತ್ತಾ?
0: ಸರ್, ಖಂಡಿತ ಕೊಡ್ತಾ ಇಲ್ಲ.
1: ಓದಿನ ಕಡೆಗೆ ಗಮನ, ಅಂಕದ ಕಡೆಗೆ ಗಮನ,
0: ಅಂಕ
1: ಅದನ್ನ ಬಿಟ್ಟು ನಾವು ಹೊರಗೆ ಬರ್ತಾನೆ ಇಲ್ಲ ಅಂತ ಅನ್ಸೋದಿಲ್ವಾ?
0: ಖಂಡಿತ ಖಂಡಿತ ಸರ್, ನೀವು ಹೇಳಿದ್ದು ಅಕ್ಷರಶಃ ನಿಜ. ನಾನು ಡಿ ಡಿ ಪಿ ಆಗಿದ್ದಾಗ, ಎಇಒ ಆಗಿದ್ದಾಗ ಶಿಕ್ಷಕರಿಗೆ ಫಿಸಿಕಲ್ ಎಜುಕೇಶನ್ ತರಬೇತಿ ಕೊಡ್ತಾ ಇದ್ದೆ. ನನ್ನ ತರಬೇತಿ ಆಗಿದ್ರಿಂದ ಒಂದು ವಾರಗಟ್ಟಲೆ ಅವ್ರಿಗೆ ತರಬೇತಿ ಕೊಟ್ಟು ರಾಷ್ಟ್ರಗೀತೆ ಹಾಡೋದು ಹೇಗೆ, ಡ್ರಮ್ ಸೆಟ್ ಮಾಡೋದು ಹೇಗೆ, ಲೇಜಿಮ್ಮು, ಈ ಪ್ರತಿಯೊಂದನ್ನು ತರಬೇತಿ ಕೊಟ್ಟು ಮಕ್ಕಳಿಗೆ ಶಾಲೆಗಳಲ್ಲಿ ನಾನು ಅದನ್ನು ಕಂಪಲ್ಸರಿ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೆ. ಆದರೆ ಈಗ ಅದು ಇಲ್ಲ. ಈಗ ಏನಿದ್ರು ಅಂಕನೇ ಎಲ್ಲದಕ್ಕೂ ಮೂಲ ಅಂತಕ್ಕಂಥ ಒಂದು ಸ್ಥಿತಿ ಬಂದಿದ್ದರಿಂದ ಮಕ್ಕಳಿಗೂ ಏನಾಗಿದೆ, ದೈಹಿಕವಾಗಿ ಅವರು ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆಂದರೆ ದೃಢವಾದ ದೇಹದಲ್ಲಿ ದೃಢವಾದ ಮನಸ್ಸಿದೆ ಅಂತ ಹೇಳ್ತಾರೆ, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಲಾಖೆನೂ ಮೊನ್ನೆ ಏನೋ ಒಂದು ನಾನು ಸ್ಟೇಟ್ಮೆಂಟ್ ನೋಡಿದೆ, ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಲಾಖೆ ಇಟ್ಕೊಂಡಿದೆ. ಅದು ಒಳ್ಳೆಯ ತೀರ್ಮಾನ.
1: ಹೌದು, ನಮ್ಮಲ್ಲಿ ಇತ್ತೀಚಿನ ದಿನದಲ್ಲಿ ನಾವು ಅಂಕದ ಹಿಂದೆ ಬಿದ್ದು ಶಿಕ್ಷಣದ ಮೂಲ ಉದ್ದೇಶ ಏನಿದೆಯೋ
0: ಅದನ್ನು
1: ಸರ್ವತೋಮುಖ ಅಭಿವೃದ್ಧಿ ಅಂತ ಶಿಕ್ಷಣ ಹೇಳುತ್ತೆ. ಆದರೆ ನಾವು ಏಕಮುಖವಾಗಿ ಮಾತ್ರ ಅಂಕದ ಹಿಂದೆ ಬಿದ್ದಿದ್ದೀವಿ. ಅಂಕ ಒಂದೇ ಮಾರ್ಗ ಅಲ್ಲ, ಓದು ಅಕ್ಷರದಷ್ಟೇ ಪ್ರಾಮುಖ್ಯತೆ ಇರುವುದು ಜ್ಞಾನ.
0: ಜ್ಞಾನ,
1: ನಾವು ಎಲ್ಲ ರೀತಿಯ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರ ಮುಂದುವರಿಯೋದಕ್ಕೆ ಸಾಧ್ಯ.
0: ಖಂಡಿತ ಖಂಡಿತ, ನೀವು ಹೇಳಿ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ, ಅದಾಗಬೇಕು ಅಂದ್ರೆ ಎಲ್ಲ ರೀತಿಯಲ್ಲೂ ನಾವು ಬೆಳವಣಿಗೆಯನ್ನು ಹೊಂದಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ.
1: ಹೌದು. ಆಮೇಲೆ ತಮ್ಮದೇ ಒಂದು ಜೀವನದ ಯಶೋಗಾಥೆಯನ್ನು ನೋಡ್ತಾ ಹೋದ್ರೆ ರಾಮಲಿಂಗಪ್ಪನವರೇ, ಕಷ್ಟವಿದ್ದರೂ ಓದಿನಿಂದ ಮೇಲಕ್ಕೆ ಬರಬಹುದು, ಉನ್ನತ ಅಧಿಕಾರವನ್ನು ಹೊಂದಬಹುದು ಅನ್ನೋದಕ್ಕೆ ತಾವು ಸಾಕ್ಷಿಭೂತರಾಗಿದ್ದೀರಿ. ಅದೇ ರೀತಿಯಲ್ಲಿ ಉಳಿದವರು ಕೂಡ ತಮ್ಮಂತಹ ಮಾರ್ಗವನ್ನು ಹಿಡಿಯಲಿ. ಯಾಕೆಂತಂದ್ರೆ ಕೇವಲ ತನಗೆ ಕಷ್ಟ ಇದೆ ಕಷ್ಟ ಇದೆ ಅಂತಂದ್ರೆ ಕಷ್ಟ ಬೆನ್ನತ್ತಿ ಬಂದಿರುತ್ತೆ. ಕಷ್ಟವನ್ನು ಮೆಟ್ಟಿ ನಿಲ್ತೀನಿ ಅನ್ನುವಂಥ ಧೈರ್ಯ ಇದ್ರೆ ತಾವೇ ಹೇಳಿದಾಗ್ಲೇ ಮುಖವನ್ನು ತಲೆಯನ್ನು ಮೇಲೆ ಕೆತ್ತಿ ಮೇಲಕ್ಕೆ ಹಾರುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್.
2: ಇದುವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆಬಿ ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಈ ಸಂವಾದದಲ್ಲಿ ಪಾಲ್ಗೊಂಡವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್,

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.

0: ವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
2: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ. ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಒಂದಿಷ್ಟು ಮಧುರವಾದ ಹಾಡುಗಳು, ಹಾಗೆಯೇ ಈ ದಿನದ ವಿಶೇಷತೆಗಳ ಕಡೆಗೆ ಗಮನ ಕೊಡುವಂತೆ ಇವತ್ತು ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಜೂನ್ 4ನೇ ತಾರೀಕು ನಾನಾ ರೀತಿಯ ಒಂದು ಹಿಂಸೆಗೆ ಒಳಗಾದಂತಹ, ದೌರ್ಜನ್ಯಕ್ಕೆ ಒಳಗಾದಂತಹ ಮಕ್ಕಳನ್ನು ಕುರಿತು, ಆ ಮುಕ್ತ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋದಕ್ಕಾಗಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಈ ಒಂದು ಜೂನ್ 4ರಂದು ಅಂತಾರಾಷ್ಟ್ರೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನ ಅಂತ ಘೋಷಣೆ ಮಾಡಿದೆ ವಿಶ್ವಸಂಸ್ಥೆ. ಸೊ ಅದರ ಪ್ರಕಾರ ಇವತ್ತು ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಮಕ್ಕಳ ಮೇಲೆ ನಡೀತಾ ಇರುವಂತಹ ಒಂದು ದೌರ್ಜನ್ಯಗಳೇನಿದ್ದಾವೆ, ಹಿಂಸೆ ಏನಿದೆ, ಅವೆಲ್ಲ ಒಂದು ತಡೆಯುವಂತಹ ನಿಟ್ಟಿನಲ್ಲಿ ಈ ಒಂದು ಆಚರಣೆ ಆಗ್ತಾ ಇದೆ. ಈ ಆಚರಣೆ ಅರ್ಥಪೂರ್ಣವಾಗಿ ಜಾರಿಗೆ ಬರಲಿ, ಅನುಷ್ಠಾನಕ್ಕೆ ಬರಲಿ ಅಂತ ಹೇಳಿ ನಾವು ನೀವು ಪ್ರಯತ್ನ ಪಡೋಣ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಆರಂಭ ಮಾಡೋಣ.

ಸಮಯ 9:13:08:10 ಆತ್ಮೀಯ ಕೇಳಿದ್ರೆ ತಾವೆಲ್ಲೇ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 MHz ಗಳ ಆಕಾಶವಾಣಿಯ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡಿ ಬರ್ತದೆ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಇವತ್ತೇನು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹುಟ್ಟುತ್ತಬ್ಬ. ಇವತ್ತು ಕೆಲವೊಂದು ವ್ಯಕ್ತಿತ್ವನ 5 ನಿಮಿಷ, 10 ನಿಮಿಷ, 1 ಗಂಟೆ, 1 ದಿವಸದಲ್ಲಿ ಮುಗಿಸೋಕೆ ಆಗದೇ ಇಲ್ಲ. ಅವರು ಸಮಾಜಕ್ಕೆ ಕೊಟ್ಟಂತಹ ಅಪಾರ ಕೊಡುಗೆಗಳೇನಿದಾವಲ್ಲ, ಅದು ದಿನ ಇಡೀ, ವಾರ ಇಡೀ, ತಿಂಗಳುಗಟ್ಟಲೆ ಹೇಳ್ಬೋದು. ಅಷ್ಟು ಅವಿಶ್ರಾಂತವಾಗಿ ದುಡಿದಂತಹ ಮಹನೀಯರು, ಮಹಾನ್ ವ್ಯಕ್ತಿತ್ವಗಳು ನಮ್ಮ ಹಿಂದೆ ಮುಂದೆ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದಲ್ಲಿ ಅವಿರತವಾಗಿದೆ ಇವತ್ತಿಗೂ ಕೂಡ. ಅಂತಹ ಒಂದು ಸಾಲಿಗೆ ಸೇರಿದವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1884 ಜೂನ್ 4 ಅವರು ಜನಿಸ್ತಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು, ಅಪಾರವಾದಂತಹ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ರಾಜಶ್ರೀ ಅಂತ ಹೇಳಿ ಹೊಗಳಿಸ್ಕೊಂಡಂತಹ ವ್ಯಕ್ತಿತ್ವ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು. 24ನೇ ಮಹಾರಾಜರಾಗಿ ಇವರು ಅಧಿಕಾರವನ್ನು ನಡೆಸ್ತಾರೆ. ಇವರ ಆಳ್ವಿಕೆ ಏನಿದೆಯಲ್ಲ, ಇವರ ಆಳ್ವಿಕೆಯನ್ನು ಸುವರ್ಣಯುಗ ಅಂತ ಹೇಳಿ ಗುರುತು ಮಾಡಿದೆ. ಇವತ್ತಿಗೂ ಕೂಡ ಆಧುನಿಕ ಕರ್ನಾಟಕದ ನಿರ್ಮಾತೃ ಅಂತಲೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕರೀತಾರೆ. ಹಾಗೆಯೇ ಇವರು 1916 ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಈ ಬಾಲಕಾರ್ಮಿಕ ಪದ್ಧತಿ ಅಂತ ಏನಿರುತ್ತಲ್ಲ ಅದನ್ನು ರದ್ದು ಮಾಡ್ತಾರೆ. ಹಾಗೆಯೇ ಪ್ರಾಥಮಿಕವಾಗಿ ಶಿಕ್ಷಣವನ್ನು ಕಡ್ಡಾಯ ಮಾಡ್ತಾರೆ. ಅಷ್ಟೇ ಅಲ್ಲ, ಉಚಿತವಾಗಿ ಆ ಶಿಕ್ಷಣವನ್ನು ನೀಡ್ತಾರೆ. ಹಾಗೆಯೇ KRS ಅನ್ನು ನಿರ್ಮಾಣ ಮಾಡ್ತಾರೆ, ಭದ್ರಾವತಿಯ ಕಬ್ಬಿಣ ಕಾರ್ಖಾನೆ, ಮೈಸೂರು ಸಾಬೂನು ಕಾರ್ಖಾನೆ, ಈ ಒಂದು ಎರಡಲ್ಲ ಸಹ ಸಾಕಷ್ಟು ಅವಿರತವಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಮೈಸೂರು ಸಕ್ಕರೆ ಕಾರ್ಖಾನೆ, KR ಮಿಲ್, ಬೆಂಗಳೂರಿನ ವಾಣಿ ವಿಲಾಸ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸ್ಥಾಪನೆ, ಹಾಗೆಯೇ ಬೆಂಗಳೂರಿನಲ್ಲಿ ಮೈಸೂರು ಲ್ಯಾಂಪ್ಸು, ಬೆಳಗೊಳದಲ್ಲಿ ಮೈಸೂರು ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆ, ಬೆಂಗಳೂರಿನಲ್ಲಿ ಮಹಾರಾಣಿ ಕಾಲೇಜು, ಒಂದೋ ಎರಡೋ ನೂರಾರು ಸಾಧನೆಗಳನ್ನು ಮಾಡಿದಂತಹ ಮಹನೀಯರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಗೌರವ ಡಾಕ್ಟರೇಟ್ ಪದವಿ ಮೈಸೂರು ವಿಶ್ವವಿದ್ಯಾಲಯ ನೀಡ್ತಾರೆ. ಹಾಗೆಯೇ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಸಹ ನೀಡುತ್ತೆ. ಸ್ಮಾರಕಗಳು ಕೂಡ ಇವರು ರಚನೆ ಮಾಡಿದ್ದಾರೆ. ಅವರ ಒಂದು ಸ್ಮರಣಾರ್ಥ KRS ಆಣೆಕಟ್ಟಿಗೆ ಹೋದರೆ ಮೈಸೂರು KR ವೃತ್ತದಲ್ಲಿ ಅಲ್ಲೊಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು. ಹಾಗೆಯೇ KR ಮಾರ್ಕೆಟ್ ಬೆಂಗಳೂರಿಗೆ ನೀವು ಹೋದರೆ ಅಲ್ಲಿ KR ಪುರದ ಬೆಂಗಳೂರಿನಲ್ಲಿ ಇದೆ. ಹಾಗೆಯೇ KR ಪೇಟೆ ಮಂಡ್ಯದಲ್ಲೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಇಂತಹ ಒಂದು ಮಹಾನ್ ಮೇಧಾವಿ, ಮಹಾನ್ ವ್ಯಕ್ತಿತ್ವ ಮೈಸೂರು ರಾಜ್ಯವನ್ನು, ಮೈಸೂರು ರಾಜ್ಯದ ಜನತೆಯನ್ನು ಒಂದು ಉತ್ತುಂಗ ಸ್ಥಿತಿಗೆ ತಗೊಂಡು ಹೋದಂತಹ ಒಬ್ಬ ಮಹನೀಯ ಪ್ರಾತಸ್ಮರಣೀಯ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಈ ಒಂದು ಹಾಡನ್ನು ಆಲಿಸೋಣಂತೆ.

ಎಸ್, ಸಮಯ 9:23 ಆಗ್ತಾ ಇದೆ. ತಾವೆಲ್ಲ ಟ್ಯೂನ್ ಮಾಡಿದ್ರಿ ಆತ್ಮೀಯ ಕೇಳಿದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡ್ ಬರುತ್ತಿರುವಂತಹ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಜೊತೆಗೆ ಈ ದಿನದ ವಿಶೇಷತೆಗಳು. ಈ ದಿನ ಇನ್ನೊಂದು ವಿಶೇಷ ಏನು, ಇನ್ನೊಬ್ಬ ಮಹಾನ್ ವ್ಯಕ್ತಿಯ ಜನ್ಮದಿನ. ಹಾಗೇನೆ ಬಂದ್ರೆ ಒಟ್ಟೊಟ್ಟಾಗಿ ಬಂದ್ಬಿಡ್ತವೆ. ಅದ್ ಏನು ಹೇಳಕ್ಕೆ, 1 ನಿಮಿಷ 2 ನಿಮಿಷ 5 ನಿಮಿಷ 1 ಗಂಟೆ ಸಾಕಾಗೋದಿಲ್ಲ, ಒಂದ್ ದಿವಸನೂ ಸಾಕಾಗಲ್ಲ. ಅಷ್ಟು ಅವರು ಅಮೋಘವಾದ ಸೇವೆಯನ್ನು ಅವರವರ ಕ್ಷೇತ್ರದಲ್ಲಿ ಮಾಡಿರ್ತಾರೆ. ಆದರೆ ಕಾಲವನ್ನು ನಿರ್ಧರಿಸಿ ಮೊಟಕಗೊಳಿಸಿ ನಾವು ಮಾಡಲೇಬೇಕಾದ, ಸ್ಮರಿಸ್ಕೊಳ್ಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ಇನ್ನೊಬ್ಬ ಮಹಾನ್

వ్యక్తి శ్రీపతి పండితారాధ్యుల బాలసుబ్రహ్మణ్యం. ಸ್ವಲ್ಪ ಸ್ವಲ್ಪ ಕ್ಲೂ ಸಿಗ್ತಾ ಅಂತ ಕಾಣುತ್ತಲ್ಲ. ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ, ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಕರೆಕ್ಟ್, ಅವ್ರನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಹೇಳೋದು ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಅಂಥೇಳಿ. ಜೂನ್ 4, 1946 ಅವರು ಜನ್ಮ ತಾಳ್ತಾರೆ. ಎಂಥ ಅಮೋಘವಾದ ಸಾಧನೆ ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಹಿನ್ನೆಲೆ ಗಾಯಕನಾಗಿ, ನಟನಾಗಿ, ನಿರೂಪಕನಾಗಿ, ಸಂಗೀತ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಹಿಂದಿ, ಹೀಗೆ ಸುಮಾರು 16 ಭಾಷೆಗಳಲ್ಲಿ 50,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆಯನ್ನ ಮಾಡಿದಂತಹ ಮಹಾನ್ ವ್ಯಕ್ತಿತ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. 16 ಭಾಷೆ ಅಂತಂದ್ರೆ ಕಡಿಮೆ ಆಯ್ತೇನ್ರಿ. ದೂರದರ್ಶನದಲ್ಲಿ ನಿರೂಪಕ ನಟನ ಆಗ್ತಾರೆ, ಹಾಗೆಯೇ ಕನ್ನಡ ಕೆಲವೊಂದು ಚಿತ್ರಗಳಲ್ಲಿ ನಟನಾಗೂ ಅವರು ಪಾತ್ರವನ್ನು ನಿರ್ವಹಿಸ್ತಾರೆ. ಸಾಕಷ್ಟು ಕೃಷಿಯನ್ನು ಮಾಡ್ತಾರೆ ತಮ್ಮ ಗಾಯನದ ಮೂಲಕ. ಈ ಶಂಕರನಾಗ್ ಸಿನಿಮಾ ಅಂತಂದರೆ ಶಂಕರನಾಗ್ ಮಾತಿನ ತಕ್ಕನಂಗೆ ಹಾಡು ಹೇಳೋದು, ಅಂಬರೀಷ್ ಅಂದರೆ ಅಂಬರೀಷ್ ನಟನೆಗೆ ತಕ್ಕನಂತೆ ಹಾಡು ಹೇಳೋದು, ಅನಂತನಾಗು ಅನಂತನಾಗ್ ತಕ್ಕನಂಗೆ ಹಾಡು ಹೇಳೋದು, ಆ ಥರ ಒಂದು ಮೈಗೂಡಿಸ್ಕೊಂಡ್ಬಿಟ್ಟಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಬಹಳಷ್ಟು ಕೃಷಿಯನ್ನು ಮಾಡಿದಂತಹ ಒಂದು ವ್ಯಕ್ತಿತ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹೇಳಿದ್ನಲ್ಲ, 1 ನಿಮಿಷ, 2 ನಿಮಿಷ, 3 ನಿಮಿಷ ಸಾಕಾಗಲ್ಲ, ಸಾಕಷ್ಟು ಕೃಷಿಯನ್ನು ಮಾಡಿದ್ದಾರೆ. ಅವರು ಎಂತೆಂಥ ಹಾಡುಗಳನ್ನು ಹೇಳಿದ್ದಾರೆ ಅಂತಂದರೆ ಸಂಗೀತಮಯ ಹಾಡುಗಳನ್ನು ಹೇಳಿದ್ದಾರೆ, ಅಳುವ ಹಾಡನ್ನು ಹೇಳಿದ್ದಾರೆ, ಹಾಗೆಯೇ ಜೋಶಿರೋ ಹಾಡುಗಳನ್ನು ಹೇಳಿದ್ದಾರೆ. ಬಹಳಷ್ಟು ಹಾಡುಗಳನ್ನು ವಿವಿಧ ಪ್ರಕಾರಗಳಲ್ಲಿ ಅವರು ಹೇಳಿದ್ದಾರೆ. ದೂರದರ್ಶನ ಅಂತಂದರೆ ಅವರಿಗೆ ಬಹಳ ಅಪ್ಯಾಯಮಾನವಾಗಿತ್ತು. ದೂರದರ್ಶನದಲ್ಲೂ ಕೂಡ ತಮ್ಮ ಸಂಗೀತಮಯವನ್ನು ವಿಸ್ತರಣೆ ಮಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನಿರ್ದೇಶನ ಮಾಡಿ, ನಟನೆ ಮಾಡಿ, ಡಬ್ಬಿಂಗ್ ಮಾಡಿ ಅನೇಕ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. 2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದರೆ 2011ರಲ್ಲಿ ಪದ್ಮಭೂಷಣ, ಹಾಗೆಯೇ 2021ರಲ್ಲಿ ಅವರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಓಕೆ, ಇನ್ನೂ ಸಾಕಷ್ಟು ಇದೆ, ಆದರೆ ಸಮಯ ಹೇಳಿದ್ನಲ್ಲ ನಾನು. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈ ಒಂದು ಹಿಂದಿ ಗೀತೆಯನ್ನು ಆಲಿಸೋಣಂತೆ.

ಓಕೆ. ಇನ್ನು ಪ್ರಿಯಾಮಣಿ ರಾಜ್ ಅಂತ ಹೇಳಿ ಇವರು ಕೂಡ ಕನ್ನಡ, ತಮಿಳು, ಮಲಯಾಳ ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂತ ಒಬ್ಬ ಭಾರತೀಯ ನಟಿ. ಇವರು ಕೂಡ 1984 ಜೂನ್ 4 ಅಂದ್ರೆ ಇವತ್ತಿನ ದಿವಸ ಜನ್ಮ ತಾಳ್ತಾರೆ. ಇವರು 2003 ತೆಲುಗು ಚಿತ್ರ ಇವರೇ ಆಟಗಾಡು ಅನ್ನೋದ್ರ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ. ಅತ್ಯುತ್ತಮ ನಟಿಗಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡ್ಕೊಳ್ತಾರೆ, ಫಿಲ್ಮ್ಫೇರ್ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಹಾಗೆಯೇ ಅಂದಿನಿಂದ ಇಂದಿನವರೆಗೂ ಕೂಡ ಅನೇಕ ಚಿತ್ರಗಳಲ್ಲಿ ನಟಿಸಿ ತಮ್ಮದೇ ಆದಂತಹ ಒಂದು ಛಾಪನ್ನು ಉಳಿಸ್ಕೊಂಡಿದ್ದಾರೆ ನಟಿ ಪ್ರಿಯಾಮಣಿ ರಾಜ್ ಅವರು. ಇನ್ನೋರ್ವ ಇವತ್ತು ಜನ ಅಂತಂದ್ರೆ ಅನಿಲ್ ಅಂಬಾನಿ, ಅನಿಲ್ ಧೀರಜ್ ಲಾಲ್ ಅಂಬಾನಿ ಅಂತ ಹೇಳಿ ಭಾರತೀಯ ಒಬ್ಬ ಉದ್ಯಮಿಯವರು, ರಿಲಯನ್ಸ್ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕರು. ಇವರು ಕೂಡ ಒಂದು ಉದ್ಯಮ ಕ್ಷೇತ್ರದಲ್ಲಿ ಹೆಸರುವಾಸಿಯನ್ನಾಗಿ ಮಾಡಿ ಭಾರತದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಾರೆ ಅನಿಲ್ ಅಂಬಾನಿ. ಇನ್ನು ಪ್ರಶಾಂತ್ ರಾಜ್,

0: ಹೀಗೆ ಚಲನಚಿತ್ರ ನಿರ್ದೇಶಕನಾಗಿ ಚಿತ್ರ ಕಥೆಗಾರರಾಗಿ ಇಂದಿಗೂ ಕೂಡ ಸೇವೆಯನ್ನು ಸಲ್ಲಿಸ್ತಿರೋರು ಪ್ರಶಾಂತ್ ನೀಲ್ ರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭವನ್ನು ಕೋರ್ತಾ ಇವತ್ತಿನ ಈ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಈ ಹಾಡಿನೊಂದಿಗೆ ಆಲಿಸ್ತಾ ಇರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು.
1: ಅರೆ ಯಾರ್ರಿ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ಪನೆ ಇದ್ದು ಪ್ರೀತಿ

ಆತ್ಮೀಯರಿಗೆ ಸಾಕಷ್ಟು ಸಂದೇಶಗಳನ್ನ ನೀವು ಬೆಳಗ್ಗೆಯಿಂದ ಕಾರ್ಯಕ್ರಮವನ್ನು ಕೇಳಿ ಕಳಿಸ್ತಾ ಇದ್ದೀರಿ. ಕಳಿಸಿ ನಿಮ್ಮೆಲ್ಲ ಸಂದೇಶಗಳನ್ನು 9:50 ತಗೊಳ್ತೀನಿ ಅಂತ ಹೇಳ್ತಾ ಈಗ ಒಂದೆರಡು ಭಾವಗೀತೆಗಳನ್ನು ಆಲಿಸೋಣ. ಮೊದಲನೇದಾಗಿ ರತ್ನಮಾಲ ಪ್ರಕಾಶ್ ಹಾಗೂ ಅರ್ಚನಾ ಉಡುಪ ಅವರ ಧ್ವನಿಗಳಲ್ಲಿ ಜಂಬಣ್ಣ ಅಮರಚಿಂತ ಅವರ ಕವನ ಮೆದುವಾಗಬೇಕು.

ಮದ್ರಿಯಾಡಕ ಹತ್ಯಾರಲ್ಲ, ಸತ್ತವರೆಲ್ಲ ಮದ್ರಿಯಾಡಕ ಹತ್ಯಾರಲ್ಲ, ಹಾಳು ಹಾಳಿನ ಮ್ಯಾಲೆ ಗೋಳಿನ ಬಳ್ಳಿ ಹಬ್ಬವಲ್ಲ.

ಅಂಬಿಕಾ ತನಿ ದತ್ತ ಅವರ ಕವನವನ್ನು ಹಾಡಿದ್ದಾರೆ ಜಯಶ್ರೀ ರಂಗನಾಥ್. ಮುಗಿಲ ಮಾರಿಗೆ ರಾಗ ರತಿಯ ನಂಜ ಏರಿದ್ದ ಆಗ ಸಂಜೆಯಾಗಿದ್ದ.

ಭಾವಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಭಾವಗೀತೆಗಳನ್ನು ನಮ್ಮ ನಿಲಯದಿಂದ 11:35 ಕೇಳುವಿರಿ. ಓಕೆ, ನಿಮ್ದೆಲ್ಲ ಸಂದೇಶಗಳು ಬಂದಿದ್ದಾವೆ. ನಾನು ಹೇಳಿದ್ದೆ ಸಂದೇಶಗಳನ್ನೆಲ್ಲ ತಗೊಳ್ತೀನಿ 9:55 ಅಂತ ಹೇಳ್ತಾ. ಯಾರ್ಯಾರು ಬೆಳಿಗ್ಗಿನ ಕಾರ್ಯಕ್ರಮವನ್ನು ಆಲಿಸಿ ಸಂದೇಶವನ್ನು ಕಳಿಸಿದ್ದಾರೆ ಒಂದ್ಸಲ ನೋಡೋಣಂತೆ. ಸುಮಿತ್ರಾ ಮಾಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಹಾಗೆಯೇ ಎಸ್ ಓಕೆ ಹೊನ್ನೂರು ಆಲಿ ಹನುಮಂತಾಪುರದಿಂದ, ಮಂಜುಳಾಬಾಯಿ ಚಂದ್ರಹಾಸ ಗಡದೆ ಬೀರ್ನಹಳ್ಳಿಯಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಇಂದು ಇವತ್ತಿನ ಗೀತಾಲಯದಲ್ಲಿ ನಾರಾಯಣ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾಹಿತಿ, ಕರ್ಜಗಿ ಅವರ ಕಥಾನಕದಲ್ಲಿ ಟಿ ಎಸ್ ವೆಂಕಣ್ಣಯ್ಯ ಅವರ ಕರ್ತವ್ಯ ಪ್ರಜ್ಞೆ ಒಂದು ಅಂಶವಾದರೂ ಬಂದರೆ ನಮ್ಮ ದೇಶ ಅಭಿವೃದ್ಧಿ ಕಾಣುತ್ತೆ ಅನ್ನೋ ಕಿವಿ ಹೇಳಿದ್ರು, ಚೆನ್ನಾಗಿತ್ತು ಅಂತಾರೆ ಪ್ರತಿಮಾನ.

ಶಿವಮೊಗ್ಗದಿಂದ. ಓಕೆ, ಹಾಗೇನೆ ಕೃಷ್ಣನಗರದಿಂದ ಈರಣ್ಣವರು, ಬೆಕ್ಕಿನ ಕಲ್ಮಠದ ವತಿಯಿಂದ ನಡೆಯುತ್ತಿದ್ದ ಯಲವಟ್ಟಿಯ ಸಚ್ಚಿದಾನಂದ ವಸತಿ ಪ್ರೌಢಶಾಲೆ ಕುರಿತು ಈ ಬೆಳಿಗ್ಗೆ 7:00 ಪ್ರಸಾರವಾದ ಸಂದರ್ಶನ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾರು? ಜೈನ್ ಬಸವರಾಜಪ್ಪ, ಹೊಸಮನೆ ಭದ್ರಾವತಿಯಿಂದ. ಇನ್ನು ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಅವರು, ಗುರುವಾರ ಹೋಗಿದ್ ಗೊತ್ತಾಗ್ಲಿಲ್ಲ, ಬಂದಿದ್ದು ಗೊತ್ತಾಗ್ಲಿಲ್ಲ. ಓಕೆ, ನೀವು ಬಂದ್ರೆ ಏನೋ ಒಂಥರ ಖುಷಿ, ನಿಮ್ಮ ಧ್ವನಿ ಇದೆಯಲ್ಲ ಹೇಳ್ತೀರ, ಆಯ್ತು. ನೀವು ಹೇಗಿದ್ದೀರಾ ಅಂತ ಸಾಕಷ್ಟು ಜನರು ನಿಮ್ಮನ್ನು ನೋಡಬೇಕು ಅಂತ ಇದ್ದಾರೆ. ಎಲ್ಲಿಗೆ ಬರಬೇಕು, ಯಾವ ಅದಕ್ಕೆಲ್ಲ ದಿವಸ ಫಿಕ್ಸ್ ಮಾಡ್ತೀನಿ. ಯೋಗ, ನಕ್ಷತ್ರ, ಕರ್ಣ, ತಿಥಿ ಎಲ್ಲ ಫಿಕ್ಸ್ ಮಾಡಿ ನಾನೇ ಒಂದು ದಿವಸ ನಿಮ್ಗೆಲ್ಲ ಕಾಲ್ ಮಾಡ್ತೀನಿ, ಅವಾಗ ನೀವೇ ಬಂದ್ಬಿಡದಂತೆ ನನ್ನ ನೋಡಕ್ಕೆ. ಓಕೆ, ಒಳ್ಳೆ ಗಾಂಧಿ ವಿಜಯಕುಮಾರ್ ನ್ಯಾಮತಿ ಗಾಂಧಿ ರಸ್ತೆಯಿಂದ. ಓಕೆ, ಇನ್ನು ಶಿವಮುಂಜಾನೆ ಗುರುಗಳೇ ಹೇಗಿದ್ದೀರಾ? ಯಾರು ಎಸ್ ಆರ್ ಭಟ್ ಅವರು ಬೆಳಿಗ್ಗೆ ನಡೆಸಿಕೊಟ್ಟಂತಹ ಸಂದರ್ಶನಗಳು ಚೆನ್ನಾಗಿ ಮೂಡ್ ಬಂದವು. ರಾಮಲಿಂಗಪ್ಪ ಸರ್ ಅವರ ಮನದಾಳ ಮಾತುಗಳು ನಮಗೆ ತುಂಬಾ ಖುಷಿ ಆಯಿತು. ಇನ್ನು ಒಗ್ಗಟ್ಟು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ, ಶಾರದಾ ಚಿಕ್ಕ ಪರಮೇಶ್ವರ ಶಿವಮೊಗ್ಗದಿಂದ. ಓಕೆ, ಇನ್ನು ಗುಡ್ ಮಾರ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆ. ಎಸ್, ಓಕೆ, ಎಸ್ ಎಸ್ ಮುದಿಗೌಂಡ್ರು ಇನಾಮ ಹೊಂಗಲ ಸೌದತ್ತಿ. ಓಕೆ, ಶಿಕ್ಷಣ ಇಲಾಖೆ ನಿವೃತ್ತ ಅಧಿಕಾರಿ ರಾಮಲಿಂಗಪ್ಪ ಅವ್ರ ಜೊತೆ ನಡೆಸಿಕೊಟ್ಟಂತಹ ಎಸ್ ಆರ್ ಭಟ್ರು ಸಂವಾದ ಕಾರ್ಯಕ್ರಮ ಬಹಳ ಚಲೋ ಐತ್ರಿ, ಬಹಳ ಮನಸ್ಸಿಗೆ ಹಿಡಿಸ್ತ್ರಿ. ಓಕೆ, ಧನ್ಯವಾದ. ಹಾಗೇನೆ ರೂಪ ಹೆಚ್ಚು ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಇಂದ ಬೆಳಗಿನ ಶುಭೋದಯಗಳು. ಬೆಳಗ್ಗೆ 7:40 ಪ್ರಸಾರದ ಚಿತ್ರಗೀತೆ ಭಾವಪೂರ್ಣವಾಗಿದ್ದು ಮನಸ್ಸಿಗೆ ಹಿತವಾಯಿತು. ಹಾಗೇನೆ 8:30 ಪ್ರಸಾರವಾದಂತಹ ಎಸ್ ಆರ್ ಭಟ್ರು ನಡೆಸಿಕೊಟ್ಟಂತಹ ಸಂದರ್ಶನದಲ್ಲಿ ರಾಮಲಿಂಗಪ್ಪನವರ ಜೀವನದ ಸಾಧನೆ ಕೇಳಿ ತುಂಬಾ ಸಂತೋಷವಾಯಿತು. ಈಗಿನ ವಿದ್ಯಾರ್ಥಿಗಳು ಮೊಬೈಲ್ ನೋಡಿದ್ರೆ ತಲೆ ತಗ್ಗಿಸಬೇಕಾಗುತ್ತೆ, ಉತ್ತಮ ಶಿಕ್ಷಣ ಪಡೆದ್ರೆ ತಲೆ ಎತ್ತಿ ನಿಲ್ಲಬಹುದು. ಅವರ ಮಾತುಗಳು ತುಂಬಾ ಇಷ್ಟ ಆಯಿತು. ಎಸ್, ಧನ್ಯವಾದ. ನಮ್ಮ ಮೈಸೂರು ರಾಜ್ಯದ ನಿರ್ಮಾತೃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು. ಅವರ ಕೊಡುಗೆ ಅಪಾರ, ಕರ್ನಾಟಕದ ಜನ ಮರೆಯುವಂತೆ ಇಲ್ಲ, ಖಂಡಿತವಾಗಿ ಹೌದು. ಹಾಗೆಯೇ ಈ ಬೆಳಗ್ಗೆ 7:00 ಪ್ರಸಾರವಾದಂತಹ ಮಲ್ಲಿಕಾರ್ಜುನ ಸ್ವಾಮಿಯೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು, ಬಡವರಿಗೆ ಶಾಲೆ ಅನುಕೂಲವಾಗಿದೆ. ಹಾಗೇನೆ 8:30 ರಾಮಲಿಂಗಪ್ಪ ಅವರ ಜೊತೆ ನಡೆಸಿದ ಸಂದರ್ಶನ ಕೂಡ ಚೆನ್ನಾಗಿತ್ತು. ಎಸ್ ಆರ್ ಭಟ್ರಿಗೆ ಧನ್ಯವಾದ ಅಂತಾರೆ ಹಂಪಣ್ಣ ಅವರು ನ್ಯಾಮತಿಯಿಂದ. ಓಕೆ, ಇನ್ನು ಶಿವಮೊಗ್ಗದಿಂದ ರೋಟಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಬೆಳಗಿನ ಕಾರ್ಯಕ್ರಮ ಆಲಿಸಿ, ನೀವು ಆಕಾಶವಾಣಿ ಕಾಲಿಟ್ಟರೆ ಒಳ್ಳೆ ಹಿಂದಿ ಹಾಡುಗಳು ಉದುರುತ್ತವಂತೆ ಮೇಲಿಂದನಾ ಆಕಾಶದಿಂದ. ಹಾಗೆ ನಿಮ್ಮ ಪ್ರಯೋಗನ ಕಾಯ್ತಿದೀವಿ, ಯಾವ ಬರ್ತೀರ? ಆಯ್ತು, ಹೇಳೋಣ, ಟೈಮ್ ಫಿಕ್ಸ್ ಮಾಡ್ತೀನಿ, ನಾನೇ ಬರ್ತೀನಿ. ಓಕೆ, ಇನ್ನು ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡ್ ಬರ್ತಾ ಇದೆ. ಹಾಗೆ ಹೆಸರು ಬಟ್ಟು ನಡೆಸಿಕೊಟ್ಟಂತಹ ರಾಮಲಿಂಗಪ್ಪ ಅವರ ಜೊತೆಗಿನ ಸಂದರ್ಶನ ಚೆನ್ನಾಗಿತ್ತು. ಮೈಸೂರು ಮಹಾರಾಜರ ಸಮಗ್ರ ಮಾಹಿತಿ, ಅವರ ಸೇವೆಗಳು ರಾಜ್ಯಕ್ಕೆ ಬಹಳ ವಿಶೇಷವಾದ ಕೊಡುಗೆ ನೀಡಿದವೆ ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ತಮಗೂ ಕೂಡ. ಇನ್ನು ಬ್ರಹ್ಮಾನಂದ ರಾನಡೆ ಅವರು ಸಂದೇಶವನ್ನು ಕಳಿಸ್ತಾ, ಶುಭ ಮುಂಜಾನೆ. ಎಸ್, ಶುಭ ಮುಂಜಾನೆ. 7:30 ಪ್ರಸಾದ ಅಂತಹ ಬೆಕ್ಕಿನ ಕಲ್ಮಠ ವತಿ ನಡೆಸಿರುವ ಪ್ರೌಢಶಾಲೆ ನಿರ್ಗತಿಕ ಮಕ್ಕಳಿಗೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಹಾಗೆ 7:30 ಚಿತ್ರಗೀತೆಗಳು ಚೆನ್ನಾಗಿದ್ದು, 8:30 ಸಂದರ್ಶನ ರಾಮಲಿಂಗಪ್ಪ ಅವ್ರ ಜೊತೆ ನಡೆಸಿದ್ದು ಚೆನ್ನಾಗಿತ್ತು. ಎಸ್ ಆರ್ ಭಟ್ ಅವರು ನಡೆಸಿಕೊಟ್ಟಿದ್ದು. ಭದ್ರಾವತಿ ಆಕಾಶವಾಣಿ ಶಿವಮೊಗ್ಗ ಹೆಮ್ಮೆಯ ಕಾರ್ಯಕ್ರಮ, ಮಿಸ್ ಮೆಲೋಡಿ ಹಾಡುಗಳು ಸೂಪರ್ ಆಗಿತ್ತು, ನಾನು ಕೂಡ ಕೇಳ್ತಾ ಇದ್ದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ಗಾಯಕ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ, ಅವರಿಗೆಲ್ಲ ವಿಶೇಷವಾಗಿ ನಾವೆಲ್ಲ ಅಭಿನಂದನೆಯನ್ನು ಸಲ್ಲಿಸೋಣ, ನಮನವನ್ನು ಸಲ್ಲಿಸೋಣ ಅಂತಾರೆ. ಓಕೆ, ಬ್ರಹ್ಮಾನಂದ ರಾನಡೆ ಶಿವಮೊಗ್ಗದಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಮಿಕ್ಸ್ ಮೆಲೋಡಿ ಗೀತಾರಾಧನೆ ಚೆನ್ನಾಗಿ, ಓಕೆ ರೈಟ್, ಚೆನ್ನಾಗಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಮತಾ ಅವರು ಭದ್ರಾವತಿಯಿಂದ. ಹಾಗೆಯೇ ಮಂಜುನಾಥ್ ಲಕ್ಷ್ಮೀಶೇಖರ್ ಶಾಬ್ ಜನ್ನಾಪುರದಿಂದ, ಕೆ ಪಿ ದಿನೇಶ್ ಪ್ರವಚನ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ. ಇನ್ನು ಪ್ರೀತಿಯ ಗುರುಗಳೇ, ಗುರುವಾರದ ವಂದನೆಗಳು. ಓಕೆ, ವಂದೇ ಮಾತ್ರ ನಂತರ ನಿಮ್ಮ ಹಿತವಚನದಲ್ಲಿ ಗೀತಾರದಲ್ಲಿ ರಾಯರ ಹಾಡುಗಳು. ಮೈಸೂರು ಅರಸರ ಪರಿಚಯಾತ್ಮಕ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು, ಖುಷಿಯಿಂದ ಕೇಳಿದ್ದೀವಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ರಾಜಶೇಖರ್ ಅಂತ ಆಯ್ತಪ್ಪ, ಭಗವಂತನ ಆಶೀರ್ವಾದ ಇದ್ರೆ ಆಯಿತು. ಇನ್ನು ನಾಗಶ್ರೀ ಜಯಂತಿ ಗಣಪತಿ ಗ್ರಾಮ ಬೇರ್ಗೊಡ್ಗೆಯಿಂದ ಸಂದೇಶನ ಕಳಿಸಿದ ಪುಟ್ಟಿ ಏನು ಕಳಿಸಿದೆ, ಒಂದು ಚುಟುಕು ಕಳಿಸ್ಬಿಟ್ಟಿದೆ. ಮೈಸೂರು ಸಂಸ್ಥಾನದ ದೊರೆಯಾಗಿ ಮೆರೆದರು ನಮ್ಮ ಮಹಾರಾಜರು, ಅವರೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಶವಾಶ್.
ஓகே.

ಶುಭ ಮುಂಜಾನೆಯ ಮಾಸ್ತಿಯವರ ನೋಡಿ ಗೀತಾರಾಧನ ಕಾರ್ಯಕ್ರಮದಲ್ಲಿ ನಾಡೋಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಮಾಹಿತಿ, ಕರುಣಾಳ ಬಾವಳಿಕೆ ನೇಗಿಲು ಮಿಡಿತ, ಹೀಗೆ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಬಂತು ಅಂತ ಹೇಳಿ ಅಭಿಪ್ರಾಯ ಏರ್ಪಡಿಸಿದೆ. ನಾಗಶ್ರೀ ಜಯಂತಿ ಗಣಪತಿ ಕಾರ್ಯಕ್ರಮ ಬೇರ್ಕೊಡುಗೆಯಿಂದ. ಇನ್ನು ವರ್ಣಿಕ್ ಜೀವನ್ ಅರಳಿಹಳ್ಳಿಯಿಂದ, ಹಾಗೇನೆ ಆಶಾ ಪ್ರಕಾಶ್ ನಂದಿನಿ ಕೋಲಾರ, ಪದ್ಮಾ ಶ್ರೀಧರ್ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆ ಮೂಡ್ಲು ವಿಟ್ಲಾಪುರದಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು ಸಂದೇಶವನ್ನು ಕಳಿಸ್ತಾ, ಬೆಳಿಗ್ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ತೊನ್ನಿನ ಬಗ್ಗೆ ಮಾಹಿತಿ ತುಂಬಾ ಉಪಯುಕ್ತವಾಯಿತು. ಹಾಗೇನೆ ಪ್ರತಿದಿನ ಬೆಳಿಗ್ಗೆ ನೀವು ಮಿಕ್ಸ್ ಮೆಲೋಡಿ ಗೀತೆಗಳನ್ನು ಪ್ರಸಾರ ಮಾಡೇ ಮಾಡ್ತೀರಿ, ಸಂಜೆ 4 ಗಂಟೆಗೆ ಬೇರೆ ಯಾವ್ದಾದ್ರು ಜನಜಾಗೃತಿ ಅಥವಾ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಪ್ರಸಾರ ಮಾಡೋದು ತುಂಬಾ ಚೆನ್ನಾಗಿರುತ್ತಲ್ವಾ, ಇದು ನನ್ನ ಅನಿಸಿಕೆ. ಇದನ್ನು ನೀವು ಮುಖ್ಯಸ್ಥರ ಬಳಿ ಮಾತನಾಡಿ ಅನ್ನೋದು ನನ್ನ ಅಭಿಪ್ರಾಯ. ಏನಂತೀರಾ ಗುರುಗಳೇ ಅಂತಾರೆ, ಆಯ್ತು ನಮ್ಮ ದೊಡ್ಡವ್ರ ಗಮನ ತರ್ತೀನಿ, ನಿಮ್ಮ ಅಭಿಪ್ರಾಯ ಸರಿ. ಯಾಕಂದ್ರೆ ಬೆಳಿಗ್ಗೆ ಪ್ರಸಾರ ಆಗುತ್ತೆ ಮಿಕ್ಸ್ ಮೆಲೋಡಿ, ಸಂಜೆ 4 ಗಂಟೆಗೆ ಯಾವ್ದೊಂದು ಅರಿವು ಮೂಡಿಸುವ ಕಾರ್ಯಕ್ರಮ ಅಲ್ವಾ, ಎಸ್ ಜಾಗೃತಿ ಕಾರ್ಯಕ್ರಮ. ಓಕೆ, ದೊಡ್ಡವ್ರ ಗಮನಕ್ಕೆ ತರ್ತೀನಿ, ಹೇಳ್ತೀನಿ ಚಂದ್ರಿಕಾ ನೇರ್ಲಗುಂಡಿಯವರೇ. ಇನ್ನು ಸಮಯ 10 ಗಂಟೆ ಆಗೋಯ್ತಲ್ವಾ, ಸ್ವಲ್ಪ ಸಂಕ್ಷಿಪ್ತವಾಗಿ ಹೋಗೋಣ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಪ್ರವೀಣ್, ಓಕೆ, ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸುದೀರ್ಘವಾದ ಸಂದೇಶವನ್ನು ಕಳಿಸಿದ್ದಾರೆ. 2 ಲೈನ್ 3 ಲೈನ್ ಆದರೆ ಓದ್ಬೋದು, ಬಟ್ 15-20 ಲೈನ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಅದಕ್ಕೆ 3-4 ನಿಮಿಷ ಟೈಮ್ ತಗೊಳುತ್ತೆ. ಬಟ್ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುರಳೀಧರ್ ಶಿವಮೊಗ್ಗದಿಂದ, ಅವರು ಕೂಡ ಚೆನ್ನಾಗಿ ಬರ್ತಾ ಇದೆ, ಎಸ್. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿ, ಗುರುವಾರದ ಶುಭ ದಿನ, ನಿಮ್ಮ ಧ್ವನಿ ನಮಗೆ ಫಾಸ್ಟ್ ಬೂಸ್ಟರ್, ಓಹೋ ಚಂದ ಮೂಡಿ ಬಂದಿದೆ, ಆಯ್ತು ಹೇಳ್ರಪ್ಪ ಏನೇನು ಹೇಳ್ತೀರ, ಧನ್ಯವಾದ. ಬಿ ಸತ್ಯನಾರಾಯಣ್ ಜಯೇಶ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಹಾಗೆಯೇ ಚಿತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮತ್ತೆ ನಾಲ್ನೋಡಿ ರಾಜಶ್ರೀ ನಾಲ್ನೋಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಜನ್ಮದಿನದ ಶುಭಾಶಯಗಳು, ಇಬ್ಬರೂ ಧೀಮಂತ ವ್ಯಕ್ತಿತ್ವ ಉಳ್ಳವರು, ಅದೇನು ಸತ್ಯ ಬಿಡಿ. ಕೇಶವಮೂರ್ತಿ BTM ಲೇಔಟ್ ಬೆಂಗಳೂರಿನಿಂದ, ಸುಜಾತ ಕಾಲ ಕರ್ಕುಚ್ಚಿಯಿಂದ, ಸುಜಾತ ಮಾಲ ಅಂತ ಅನ್ನೋದು, ಸುಜಾತ ಮಾಲ ಕರ್ಕುಚ್ಚಿಯಿಂದ, ಓಕೆ. ಹಾಗೇನೆ ವೀಣಾ ಗಾಡಿಕೋಪ ಶಿವಮೊಗ್ಗದಿಂದ, ಓಕೆ, ಎಸ್. ನಿಮ್ಮೆಲ್ಲ ಸಂದೇಶಗಳನ್ನು ಓದಿದ್ದೀನಿ, ಬೆಳಗಿನ ಸಂದೇಶವನ್ನು ಕಳಿಸಿ ಆಲಿಸಿದಿರಲ್ಲ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಿರಿ, ನಿಮಗೆಲ್ಲ ಧನ್ಯವಾದ ಹೇಳ್ತಾ ಈಗ ಒಗಟು ಬಿಡಿಸಿ ಒಗಟಿ ಉದ್ದರಿಸಿ ಕಾರ್ಯಕ್ರಮಕ್ಕೆ ಹೋಗೋಣಂತೆ, ಈ ಒಂದು ಕಮರ್ಷಿಯಲ್ ಬ್ರೇಕ್ ನಂತರ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಉದ್ದರಿಸಿ ಒಗಟಿ ಉತ್ತರಿಸಿ. ನಾವುಗಳಂತಹ ಒಟ್ಟಿಗೆ ನೀವು ಉತ್ತರಿಸಿಕೆ ನಿಮ್ಮ ವಾಟ್ಸ್ಆಪ್ ಸಂಖ್ಯೆ 9481720600 ಸೊ ಎಲ್ಲ ಸಿದ್ಧವಾಗಿದ್ದೀರಲ್ವಾ? ಸಿದ್ಧವಾಗಿರುತ್ತಾನೆ. ಎಸ್, ಓಕೆ. ಒಂದು ವಿಷಯ ಜ್ಞಾಪಕಕ್ಕೆ ಬರ್ತಾ ಇದೆ, ತಾಳಿ ನೋಡೋಣ. ಸ್ವಾಮಿ ವಿವೇಕಾನಂದರು ನಮ್ಮ ಭಾರತ ದಿಟ್ಟ ಸನ್ಯಾಸಿ, ಅಮೆರಿಕಾದ ಚಿಕ್ಕವರ ನಗರದಾಗ ಹೋಗಿ ಅಮೆರಿಕಾದ ಸಹೋದರ ಸಹೋದರಿಯರೇ ಅಂತ ಹೇಳಿದಂತಹ ಮಹಾನ್ ವ್ಯಕ್ತಿತ್ವ, ದೇಶ ಸಂಚಾರ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂತಹ ಒಬ್ಬ ಆಧ್ಯಾತ್ಮಿಕ ಸಂತ ಸ್ವಾಮಿ ವಿವೇಕಾನಂದರು. ಅವರು ಹೇಗೆ ನಮ್ಮ ದೇಶವನ್ನು ಸಂಚಾರ ಮಾಡ್ತಿರ್ಬೇಕಾದ್ರೆ, ಒಂದು ಸಲ ಏನಾಗುತ್ತೆ, ಮದ್ರಾಸಲ್ಲಿ ಒಂದು ಲಾ ಕಾಲೇಜ್ ಇದೆ, ಕಾನೂನು ಕಾಲೇಜು. ಆ ಕಾಲೇಜಿಗೆ ಒಂದ್ಸಲ ಭೇಟಿ ಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ಹೋದ ತಕ್ಷಣನೇ ಅಲ್ಲಿ ವಿದ್ಯಾರ್ಥಿಗಳು ಎದ್ದು ನಿಂತ್ಕೊಳ್ತಾರೆ, ಹಾಗೆಯೇ ಸ್ವಾಮಿ ವಿವೇಕಾನಂದರು ಎಲ್ಲರನ್ನೂ ಗಮನಿಸ್ತಾರೆ. ಆ ಗೋಡೆ ಮೇಲೆ ಒಂದು ಶ್ರೀಕೃಷ್ಣನ ಚಿತ್ರ ಇರುತ್ತೆ ಆ ಕಾಲೇಜಿನ ಆ ಕೊಠಡಿಯ ಗೋಡೆಯ ಮೇಲೆ. ಆ ಚಿತ್ರವನ್ನು ಗಮನಿಸಿದಂತಹ ಸ್ವಾಮಿ ವಿವೇಕಾನಂದರು ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಶ್ರೀಕೃಷ್ಣ ಅವನ ಚಿತ್ರ ಅಥವಾ ಶ್ರೀಕೃಷ್ಣ ಯಾವಾಗಲೂ ನೀಲಿ ಬಣ್ಣದಲ್ಲಿ ಯಾಕಿರ್ತಾನೆ? ಹುಡುಗರೆಲ್ಲ ಸುಮ್ಮನಾಗ್ಬಿಡ್ತಾರೆ, ಯಾರು ಉತ್ತರ ಕೊಡಲ್ಲ. ಅದರಲ್ಲಿ ಒಬ್ಬ ಹುಡುಗ ನಿಂತ್ಕೊಳ್ತಾನೆ, ಅವಾಗ ಹೇಳ್ತಾನೆ, ಸರ್ ಸಮುದ್ರ ಅಪಾರ ಅನನ್ಯ, ಅದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ, ಅದ್ರ ಬಣ್ಣ ನೀಲಿ. ಆಕಾಶವೂ ಅಷ್ಟೇ, ಅದು ಕೂಡ ಅನನ್ಯ ಅಪಾರ, ಅದಕ್ಕೂ ಕೂಡ ಒಂದು ಕೊನೆ ಅನ್ನೋದಿಲ್ಲ. ಹಾಗಾಗಿ ಶ್ರೀಕೃಷ್ಣನು ಕೂಡ ಆದಿ ಅಂತ್ಯ ಅವನಿಗೇನೂ ಇಲ್ಲ ಸರ್, ಹಾಗಾಗಿ ಆತನ ಬಣ್ಣನೂ ಕೂಡ ನೀಲಿ ಇದೆ ಅಂತ. ಸ್ವಾಮಿ ವಿವೇಕಾನಂದರಿಗೆ ಬಹಳ ಖುಷಿಯಾಗುತ್ತೆ. ಆ ಹುಡುಗ ಎಷ್ಟು ಆಳವಾಗಿ ಯೋಚನೆ ಮಾಡಿ ಉತ್ತರ ಕೊಟ್ಟನಲ್ಲ, ಅವಾಗ ಆ ಹುಡುಗನಿಗೆ ತಲೆ ಮೇಲೆ ಕೈ ಇಟ್ಟು ಬೆನ್ನು ನೆವರಿಸಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ತುಂಬ ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯ, ಪ್ರಸಿದ್ಧ ಆಗ್ತೀಯ, ಶ್ರೇಷ್ಠತೆಯನ್ನು ಪಡಿತೀಯ ಅಂತ ಹೇಳಿ ನಿಖರವಾಗಿ ಭವಿಷ್ಯ ನುಡಿತಾರೆ ಆ ಹುಡುಗನ ಬಗ್ಗೆ. ನಿಜವಾಗ್ಲೂ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಆ ಹುಡುಗ ತುಂಬ ಶ್ರೇಷ್ಠತೆಗೆ ಹೋಗ್ತಾನೆ, ಬಹಳ ಪ್ರಸಿದ್ಧಿ ಆಗ್ತಾನೆ. ಅವರೇ ನಮ್ಮ ಭಾರತದ ರಾಜನೀತಿಜ್ಞರಾಗಿ ಮತ್ತು ಒಬ್ಬ ಖ್ಯಾತ ಬರಹಗಾರರಾಗಿ ವಕೀಲರಾಗಿ ಮತ್ತು ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗಿಯಾಗಿ ಭಾರತದ ಕೊನೆಯ ಗವರ್ನರ್ ಜನರಲ್ಲಾಗಿದ್ದವರು ಚಕ್ರವರ್ತಿ ರಾಜಗೋಪಾಲಾಚಾರಿ, ಸಿ ರಾಜಗೋಪಾಲಾಚಾರಿ. ಅವರನ್ನ ರಾಜಾಜಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಕರೀತಾ ಇದ್ರು. ಭಾರತದ ಒಂದು ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನಿಜ ಅಲ್ಲ, ಭಾರತ ರತ್ನವನ್ನು ಪಡೆದಂತಹ ಮೊದಲ ವ್ಯಕ್ತಿ ಸಿ ರಾಜಗೋಪಾಲಾಚಾರಿ. ಹಾಗಾಗಿ ಜ್ಞಾಪಕ ಬಂತು ಈ ಸಂದರ್ಭದಲ್ಲಿ ಹೇಳಿದೆ. ಓಕೆ, ಶುರು ಮಾಡೋಣ ಒಗ್ಗಟ್ಟಿನ ಕಾರ್ಯಕ್ರಮ. ಮೊದಲನೇ ಒಗ್ಗಟ್ಟು ಬರ್ತಾ ಇದೆ, ನಾವುಗಳು ಸಣ್ಣ ಜೀವಿಗಳು, ಎಲ್ಲೆಂದರಲ್ಲಿ ಅಲ್ಲಿ ನಾವಿರುವೆವು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅರಿತು ದುಡಿಯುವವರು ನಾವು, ಬಲ್ಲಿದರೆ ಹೇಳಿ ನಮ್ಮ ಹೆಸರು. ನಾವುಗಳು ಸಣ್ಣ ಜೀವಿಗಳು, ಎಲ್ಲೆಂದರಲ್ಲಿ ಅಲ್ಲಿ ನಾವಿರುವೆವು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅರಿತು ದುಡಿಯುವವರು ನಾವು, ಬಲ್ಲಿದರೆ ಹೇಳಿ ನಮ್ಮ ಹೆಸರು. ಇದು ಮೊದಲನೇ ಓಟು. ಕೊಳವೆಂದರೆ ಕೆಸರೆಂದರೆ ನನಗೆ ಬಹಳ ಇಷ್ಟ, ನಾನೆಂದರೆ ಲಕ್ಷ್ಮೀ ನಾರಾಯಣರಿಗೂ ಪ್ರೀತಿ, ಪ್ರೀತಿಯಿಂದ ಹೇಳುವಿರ ನನ್ನ ನಾಮಧೇಯವ. ಕೊಳವೆಂದರೆ ಕೆಸರೆಂದರೆ ನನಗೆ ಬಹಳ ಇಷ್ಟ, ನಾನೆಂದರೆ ಲಕ್ಷ್ಮೀ ನಾರಾಯಣರಿಗೂ ಪ್ರೀತಿ, ಪ್ರೀತಿಯಿಂದ ಹೇಳುವಿರ ನನ್ನ ನಾಮಧೇಯವ. ಇದು ಎರಡು ಒಗಟು, ಎರಡೆರಡು ಸಲ ಹೇಳಿದ್ದೀನಿ ಅವಾಗ, ಈ ಎರಡನ್ನೇ ಸಹ ಇನ್ನೊಂದು ಸಲ ಹೇಳ್ತೀನಿ. ನಾವುಗಳು ಸಣ್ಣ ಜೀವಿಗಳು, ಎಲ್ಲೆಂದರಲ್ಲಿ ನಾವು ಇರುವೆವು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅರಿತು ದುಡಿಯುವವರು ನಾವು, ಬಲ್ಲಿದರೆ ಹೇಳಿ ನಮ್ಮ ಹೆಸರು. ಇದು ಮೊದಲನೇ ಒಗಟು. ಕೊಳವೆಂದರೆ ಕೆಸರೆಂದರೆ ನನಗೆ ಬಹಳ ಇಷ್ಟ, ನಾನೆಂದರೆ ಲಕ್ಷ್ಮೀ ನಾರಾಯಣರಿಗೂ ಪ್ರೀತಿ, ಪ್ರೀತಿಯಿಂದ ಹೇಳುವಿರ ನನ್ನ ನಾಮಧೇಯವ. ಎರಡು ಒಗಟಿಗೂ ಉತ್ತರವನ್ನು ಕೊಡಿ. ಉತ್ತರವನ್ನು ಕೊಡಬೇಕಾದಂತಹ ವಾಟ್ಸಪ್ ಸಂಖ್ಯೆ 9481720602.

ಓಕೆ, ಯಾರ್ಯಾರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಒಂದ್ಸಲ ಹೇಳ್ತಾ ಹೋಗ್ಬಿಡ್ತೀನಿ. ಹಂಪಣ್ಣ ನ್ಯಾಮತಿಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಮಂಜುಳಾ ಹರೀಶ್ ಮಕ್ಕಳದ ವಂಶೇ ಮನಸ್ವಿನಿ ತರೀಕೆರೆಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಸುರೇಶ್ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಸರಿಯಾದ ಉತ್ತರ ಬಂದಿದ್ದಾವೆ. ಮತ್ತೆ ಹೆಸರು ಇಲ್ಲ, ಊರು ಇಲ್ಲ. 3-1-5-1-8-3-1-5-1 ಇಂದ ಎಂಡ್ ಆಗುತ್ತೆ. ಕಲ್ಪನಾ ಹೊನ್ನಾಳಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಶ್ರುತಿ ಸಂತೋಷ್ ಭದ್ರಾವತಿಯಿಂದ, ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಆದಿತ್ಯ ಜವಳಿ, ಆರುಷ್ ಜವಳಿ, ಚೇತನ, ಪ್ರವೀಣ್ ಜವಳಿ, ಜಾನಕಮ್ಮ, ಮಲ್ಲಿಕಾರ್ಜುನ್ ಜವಳಿ ಹಾರನಹಳ್ಳಿ ಸಹಕಾರಿ ನಗರ ಶಿವಮೊಗ್ಗದಿಂದ, ಗೀತಾ ಮಲಗೋಪದಿಂದ, ರೇಖಾ ಬೆಂಗಳೂರಿನಿಂದ, ಬಿ ಸತ್ಯನಾರಾಯಣ್ ಜಯೇಶ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ್ ಅನ್ವಯ್ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಎಸ್ ಎಸ್ ಮುದಿಗೌಡ ಇನಾಮಹಂಗಲ ಸವದತ್ತಿಯಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಮುರಳೀಧರ್ ಶಿವಮೊಗ್ಗದಿಂದ, ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ನಂದಿನಿ ಬಸವರಾಜ್ ಭದ್ರಾವತಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ವಿರೂಪಾಕ್ಷ ಹುರುಗಡ್ಲೆ ನ್ಯಾಮತಿಯಿಂದ, ಶ್ವೇತಾ ಸಚಿನ್ ಅಗಸರಬೀದಿ ವೋಲ್ಟೋನ್ ಭದ್ರಾವತಿಯಿಂದ, ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ, ಪಂಚಾಕ್ಷರಿ ಪುರ್ಲೆಯಿಂದ, ಮಮತಾ ಅವರು ಭದ್ರಾವತಿಯಿಂದ, ಮಂಜುಳಾ ಜನ್ನಾಪುರದಿಂದ, ನೇವಿ ಡಿಸೋಜಾ ರಾಜೇಂದ್ರನಗರ ಶಿವಮೊಗ್ಗದಿಂದ, ರಂಗರಾಮೇಗೌಡ ಮಲೋಗಪ್ಪ ಶಿವಮೊಗ್ಗದಿಂದ, ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ, ಲತಾ ಭದ್ರಾವತಿಯಿಂದ, ಸುಮಿತ್ರಾ ಮಾಂಡೇನಾಗರ ಶಿವಮೊಗ್ಗದಿಂದ, ವಿಜಯಲಕ್ಷ್ಮಿ ಗುಬೇರಾಚ ರಾಜಪ್ಪ ಲೇಔಟ್ ಜನಾಪುರ ಭದ್ರಾವತಿಯಿಂದ, ದಿನೇಶ್ ಭಟ್ ಕೆ ಪಿ ದಿನೇಶ್ ಭಟ್ ರಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಹಿತೈಷಿ ಕಲಾಕರ್ಣ ಚಿನ್ಮಯಿ ನ್ಯಾಮತಿಯಿಂದ, ವಂದನಾ ಸುರೇಖಾ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ತರೀಕೆರೆಯಿಂದ, ಭದ್ರಾವತಿ ಕಾಗನಗರದಿಂದ ಕನಕ ಸೋಮಶೇಖರ್, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪರೂತ ಭದ್ರಾವತಿಯಿಂದ, ಸುಮಾ ಸದಾಶಿವ ಶಿವಮೊಗ್ಗದಿಂದ, ಪಾರ್ವತಮ್ಮ ಕೆವಿ ಜನ್ನಾಪುರ ಭದ್ರಾವತಿಯಿಂದ, ಸವಿತಾ ದೇವಧರ್ ಶಿವಮೊಗ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಶಿವಮೊಗ್ಗ

ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಮಹೇಶ್ ಹೊಸೂರಿನಿಂದ, ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ವರ್ಣಿಕ್ ಜೀವನ್ ಅರಳಿಹಳ್ಳಿಯಿಂದ, ಶಿವಮೊಗ್ಗ ವಿಜಯನಗರದಿಂದ ಶಶಿಕಲಾ ಜನಾರ್ದನ ರಾವ್, ಜನಾರ್ದನ್ ಅಷ್ಟೇ, ರಾವ್ ಇಲ್ಲ, ಓಕೆ, ಸುನಂದ ಸಿದ್ದಾರ್ಢ ನಗರ ಭದ್ರಾವತಿಯಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್, ಶಿವಮೊಗ್ಗ ಜಿಲ್ಲೆ ಮೂಡ್ಲಿ ವಿಟ್ಲಾಪುರದ ಪದ್ಮಾ ಶ್ರೀಧರ್ ಪನ್ನಗ ಅನಂತ್ ಕುಮಾರ್, ಅಮೃತ ರಮೇಶ್ ಚಿತ್ರದುರ್ಗದಿಂದ ಕರಡಲೆ ಲತಾ ಜಗದೀಶ್ ಅರಳಿಹಳ್ಳಿಯಿಂದ, ಪುಷ್ಪ ವಿನೋಬ್ ನಗರ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ರೋಟಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ರೇಖಾ ಶಂಕರ್ ಫ್ರಮ್ ಜನ್ನಾಪುರ, ಕೊಪ್ಪಳ ಜಿಲ್ಲೆ ಭಾಗ್ಯನಗರ ಪಟ್ಟಣದಿಂದ ಮುತ್ತಣ್ಣ ಚಿತ್ರಗಾರ್, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆಯ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಮತ್ತು ಮನೆಯವರು, ನಾಗಶ್ರೀ ಜಯಂತಿ ಗಣಪತಿ ನುಗ್ಗೇಗ್ರಾಮ ಬೇರ್ಗೊಡಿಗೆಯಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಜ್ಯೋತಿ ಎಸ್ ರಾವ್ ಶಿವಮೊಗ್ಗದಿಂದ, ಹಾಗೆಯೇ ನಳಿನಿ ಸತೀಶ್ ಚಿತ್ರದುರ್ಗದಿಂದ, ವಿದ್ಯಾಮಂದಿರದಿಂದ ಭದ್ರಾವತಿಯ ವಿದ್ಯಾಮಂದಿರದಿಂದ ಸ್ನೇಹ ಹಾಗೂ ಅನಿತಾ ಅವರು, ಗೋವಿಂದ ಕೃಷ್ಣ ಕೆರೆ ಬೀರನಹಳ್ಳಿಯಿಂದ, ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆ, ರವಿ ಕೆಆರ್ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಗಿರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು, ಲತಾ ಕುಂಬಾರ್ ಬೀದಿ ಕುಂಬಾರ ಬೀದಿ ಭದ್ರಾವತಿಯಿಂದ ಲತಾ ಅವರು, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀರ ಸದಾಶಿವ, ಹಾಗೆಯೇ ಗಿಡ್ಡಪ್ಪ ಬದನೆಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣರ ಮನೆ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಬಸವನಗುಡಿ ಶಿವಮೊಗ್ಗದಿಂದ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ರೋಹಿಣಿ ಘನತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯವೃತ್ತ ಭದ್ರಾವತಿಯಿಂದ, ಅಜಯ್ ವಂಡ್ಕರ್ ಲೋಯವೃತ್ತ ಭದ್ರಾವತಿಯಿಂದ, ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಹೊಸಕೆರೆಯಿಂದ. ವೆಲ್, ನೀವೆಲ್ಲ ಉತ್ತರಗಳನ್ನು ಕಳಿಸಿದ್ರಿ, ನಮ್ಮಲ್ಲಿರೋ ಉತ್ತರ ಏನಾಗಿತ್ತು ಅಂದ್ರೆ ಮೊದಲನೇ ಒಗ್ಗಟ್ಟಿಗೆ ಇರುವೆ, ನಾವು ಸಣ್ಣ ಜೀವಿಗಳು ಎಲ್ಲೆಂದರಲ್ಲಿ ಅಲ್ಲಿ ನಾವಿರುವೆವು, ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಅರಿತು ದುಡಿಯುವವರು ನಾವು, ಬಲ್ಲಿದರೆ ಹೇಳಿ ನಮ್ಮ ಹೆಸರ ಅಂದ್ರೆ ಇರುವೆ ಹೇಳ್ತಾರೆ ಅದನ್ನ. ಇನ್ನೆರಡನೇದು, ಕೊಳವೆಂದರೆ ಕೆಸರೆಂದರೆ ನನಗೆ ಬಹಳ ಇಷ್ಟ, ನಾನೆಂದರೆ ಲಕ್ಷ್ಮೀ ನಾರಾಯಣರಿಗೂ ಪ್ರೀತಿ, ಪ್ರೀತಿಯಿಂದ ಹೇಳುವಿರೋ ನನ್ನ ನಾಮಧೇಯವ ಅಂದ್ರೆ ಕಮಲದ ಹೂವು ಅಥವಾ ತಾವರಿಗೆ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎಲ್ಲ? ಏನು ಎಸ್, ಓಕೆ. ಈಗ ಮುಂದಿನ ಎರಡು ಒಗ್ಗಟ್ಟನ್ನು ನೋಡೋಣಂತೆ. ನಾನು ಪುಸ್ತಕ ಪ್ರಿಯೆ, ನನ್ನನ್ನು ಪೂಜಿಸಿದರೆ ನಿಮಗೆ ಶಾಶ್ವತವಾಗಿ ಜ್ಞಾನವನ್ನು ನೀಡುವೆ, ಹೇಳುವಿರಾ ನನ್ನ ಹೆಸರನ್ನು. ನಾನು ಪುಸ್ತಕ ಪ್ರಿಯೆ, ನನ್ನನ್ನು ಪೂಜಿಸಿದರೆ ನಿಮಗೆ ಶಾಶ್ವತವಾಗಿ ಜ್ಞಾನವನ್ನು ನೀಡುವೆ, ಹೇಳುವಿರಾ ನನ್ನ ಹೆಸರನ್ನು. ಇದು ಮೊದಲನೇ ಒಗ್ಗಟ್ಟು. ಎರಡನೇ ಒಗ್ಗಟ್ಟು, ನಾನು ಶುದ್ಧ ಸಸ್ಯಾಹಾರಿ, ನನ್ನನ್ನು ನೋಡಿದರೆ ಭಯಪಡುವರು ಕೆಲವರು, ಪ್ರೀತಿಸುವರು ಮತ್ತೆ ಕೆಲವರು, ಯಾರು ಏನೇ ಯೋಚಿಸಿದರೂ ನಾನು ನಡೆದದ್ದೇ ದಾರಿ, ಹೇಳಿ ನನ್ನ ಹೆಸರನ್ನು. ನಾನು ಶುದ್ಧ ಸಸ್ಯಾಹಾರಿ, ನನ್ನನ್ನು ನೋಡಿದರೆ ಭಯಪಡುವರು ಕೆಲವರು, ಪ್ರೀತಿಸುವರು ಮತ್ತೆ ಕೆಲವರು, ಯಾರು ಏನೇ ಯೋಚಿಸಿದರೂ ನಾನು ನಡೆದದ್ದೇ ದಾರಿ, ಹೇಳಿ ನನ್ನ ಹೆಸರನ್ನು. ಎರಡೆರಡು ಸಲ ಹೇಳಿದ್ದೀನಲ್ವಾ, ಈಗ ಎರಡು ಸೈಡ್ ಒಂದ್ಸಲ ಒಗ್ಗಟ್ಟನ್ನು ಕೇಳ್ತಾ ಇದ್ದೀನಿ. ನಾನು ಪುಸ್ತಕ ಪ್ರಿಯೆ, ನನ್ನನ್ನು ಪೂಜಿಸಿದರೆ ನಿಮಗೆ ಶಾಶ್ವತ ಜ್ಞಾನವನ್ನು ನೀಡುವೆ, ಹೇಳುವಿರಾ ನನ್ನ ಹೆಸರನ್ನು. ನಾನು ಶುದ್ಧ ಸಸ್ಯಾಹಾರಿ, ನನ್ನನ್ನು ನೋಡಿದರೆ ಭಯಪಡುವರು ಕೆಲವರು, ಪ್ರೀತಿಸುವರು ಮತ್ತೆ ಕೆಲವರು, ಯಾರು ಏನೇ ಯೋಚಿಸಿದರೂ ನಾನು ನಡೆದದ್ದೇ ದಾರಿ, ಹೇಳಿ ನನ್ನ ಹೆಸರನ್ನು. ಎರಡಕ್ಕೂ ಉತ್ತರ ಕೊಡಿ, 9481572720600 ನಿಮ್ಮ ಉತ್ತರಗಳು ಬರಲಿ, ಓಕೆ ಎಸ್.

ಸಮಯ 10:39:15:16:17 ಆತ್ಮೀಯ ಕೇಳುಗರೆ, ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾ ಹರ್ಟ್ಸ್ ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು ಮೂಡ್ ಬರ್ತಿರುವಂತಹ ಕಾರ್ಯಕ್ರಮ ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ. ವಾಟ್ಸಪ್ ಸಂಖ್ಯೆ 9481572600. ಎಸ್, 85 ಉತ್ತರಗಳು ಬಂದಿದ್ದಾವೆ. ಈಗ ನಿಮ್ಮ ಉತ್ತರಗಳನ್ನು ಓದುವಂತಹ ಸಮಯನೂ ಕೂಡ ಬಂದ್ಬಿಡ್ತಲ್ವಾ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಮನೀಷಾ ಚೈತನ್ಯ ತರೀಕೆರೆಯಿಂದ, ರಾಧಿಕಾ ಶ್ರೀರೇಖ ಅನುರಾಧ ಅಕ್ಷಯ್ ಅನ್ವಯಿ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ರೋಹಿಣಿ ಘನತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಮತ್ತು ಸ್ವರ ಲೋಯವೃತ್ತ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗೇಗ್ರಾಮ ಬೇರುಗೊಡಿಗೆಯಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರ್ಥನಗರ ಭದ್ರಾವತಿಯಿಂದ,

ಹಾಗೇನೆ ಮಂಜುಳಾ ಹರೀಶ್ ಮತ್ತು ಮಕ್ಕಳಾದ ವಂಶೇಶ್, ಮನಸ್ವಿನಿ ತರೀಕೆರೆಯಿಂದ, ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ, ಸದಾಶಿವಪ್ಪ ಮಂಡಘಟ್ಟ, ಆದಿತ್ಯ ಜವಳಿ, ಆರುಷ್ ಜವಳಿ, ಚೇತನಾ ಪ್ರವೀಣ್ ಜವಳಿ, ಜಾನಕಮ್ಮ, ಮಲ್ಲಿಕಾರ್ಜುನ್ ಜವಳಿ, ಹಾರನಹಳ್ಳಿ ಸಹಕಾರಿ ನಗರ ಶಿವಮೊಗ್ಗದಿಂದ, ಮಮತಾ ಅವರು ಭದ್ರಾವತಿಯಿಂದ, ಅಜಯ್ ವಂಡ್ಕರ್ ಲೋಯರುತ್ತ ಭದ್ರಾವತಿಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಿಡ್ಡಪ್ಪ ಬದನೆಕಾಯಿ ರಾಜೇಶ್ವರಿ ಚಿನ್ನು ಶ್ರೇಯಸ್ ಲಕ್ಕಣ್ಣರ್ ಮನೆ ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಬಸವನಗುಡಿ ಶಿವಮೊಗ್ಗದಿಂದ, ಹಾಗೆಯೇ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಮತ್ತೆ ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡಿ ಅಶ್ವಿನಿ ಗಗನ್ ತರೀಕೆರೆಯಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆ, ಮತ್ತೆ ಶ್ರುತಿ ಸಂತೋಷ್ ಭದ್ರಾವತಿಯಿಂದ, ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ, ವೀಣಾ ಅವರು ಗಾಡಿಕೊಪ್ಪ ಶಿವಮೊಗ್ಗದಿಂದ, ರೇಖಾ ಜೆಸಿ ಭದ್ರಾವತಿಯಿಂದ, ಶ್ವೇತಾ ಸಚಿನ್ ಅಗಸರಬೀದಿ ವೋಲ್ಟೋನ್ ಭದ್ರಾವತಿಯಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ರಂಗರಾಮೇಗೌಡ ಮಲಗೋಪ್ಪ ಶಿವಮೊಗ್ಗದಿಂದ, ಕೆರೆ ಬೀರ್ನಹಳ್ಳಿ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡದೆಯವರು, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪ ಲೇಔಟ್ ಜನ್ನಾಪುರ ಭದ್ರಾವತಿಯಿಂದ, ಮಹೇಶ್ ಹೊಸೂರಿನಿಂದ, ಶಿವಮೊಗ್ಗ ವಿಜಯನಗರದಿಂದ ಶಶಿಕಲಾ ಜನಾರ್ದನ್, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಕಲ್ಪನಾ ಅವರು ಹೊನ್ನಾಳಿಯಿಂದ, ಹಾಗೆಯೇ ಮಮತಾ ರಘು ಶ್ರೀ ಗಣೇಶ್ ಹಾಲ್ ಕಡೂರಿನಿಂದ, ಕೇಶವಮೂರ್ತಿ ಬಿಟಿಎಂ ಲೇಔಟ್ ಬೆಂಗಳೂರಿನಿಂದ, ಸಿಗೆಬಾಗಿ ಭದ್ರಾವತಿಯಿಂದ ಉಮಾ ತಮ್ಮಯ್ಯ, ಕೆಎಂಎಫ್ ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್, ವರ್ಣಿಕಾ ಜೀವನ್ ಅರಳಿಹಳ್ಳಿ, ಹಾಗೆಯೇ ಸುಮಾ ವಿರೂಪಾಕ್ಷ ಹುರುಗಡ್ಲೆ, ಗೀತಾ ಮಲವಗೋಪದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪರುತ ಭದ್ರಾವತಿಯಿಂದ, ತಾರಾ ಸುಸ್ಮಿತಾ ಶೆಟ್ಟಿಕೊಪ್ಪದಿಂದ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ತ್ಯಾಗಟೂರು ಗ್ರಾಮದಿಂದ ಬಸವಣ್ಣ ಮಹೇಶ್ ಹಾಗೂ ಸಿದ್ದೇಶ್ ಅವರು, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್, ಮುತ್ತಣ್ಣ ಚಿತ್ರಗಾರ್ ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲೆ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಅರ್ಚನಾ ಚಿದಾನಂದ್ ಜನಾಪುರ ಭದ್ರಾವತಿಯಿಂದ, ಸವಿತಾ ದೇವಧರ್ ಶಿವಮೊಗ್ಗದಿಂದ, ಸುಮಾ ಸದಾಶಿವ ಶಿವಮೊಗ್ಗದಿಂದ, ರೇಖಾ ರವಿಶಂಕರ್ ಜನ್ನಾಪುರದಿಂದ, ಆಶಾ ಹನುಮಂತಪ್ಪ ಉಪೇಕ್ಷಾ ಕೆಎಸ್ ಚಾರಿತ್ರ ಕೆಎಸ್ ಉಪೇಕ್ಷಾ ಕೆಎಸ್ ಚಾರಿತ್ರ ಕೆಎಸ್ ನ್ಯಾಮತಿ ನ್ಯೂ ಇಂದಿರಾ ಕಾಲೋನಿ ಸವಳಂಗದಿಂದ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗಳಕೋಳದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್ ಮತ್ತು ಮನೆಯವರು, ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಕರಡೆರ ಲತಾ ಜಗದೀಶ್ ಊರು ಅಂತ ಕಾಣುತ್ತದಲ್ಲ ಕರಡೆರ ಅಂತ ಇದ್ದಿರ್ಬೋದು ಬಹುಶಃ, ಅಥವಾ ಸರ್ನೇಮ್ ಇರ್ಬೋದಾ, ಎರಡೂ ಸಾಧ್ಯತೆಗಳಿದ್ದಾವೆ. ಅಕ್ಷತಾ ಶ್ರೀನಿವಾಸ್ ಸಿದ್ದಾಪುರದಿಂದ, ಪುಷ್ಪಾ ವಿನೋದ್ ನಗರ ಶಿವಮೊಗ್ಗದಿಂದ, ಹಾಗೆಯೇ ಭದ್ರಾವತಿ ಕಾಗದ್ ನಗರದಿಂದ ಕನಕ ಸೋಮಶೇಖರ್, ಮತ್ತೆ ಕವಿತಾ ಕುಂಬಾರ ಬೀದಿ ಭದ್ರಾವತಿ, ಜ್ಯೋತಿ ಎಸ್ ರಾವ್ ಶಿವಮೊಗ್ಗದಿಂದ, ಭಾಗ್ಯ ಸದಾಶಿವನ್ ಕೇಶುಪುರ ಭದ್ರಾವತಿಯಿಂದ, ರೇಣುಕಾ ಡಿ ಶಿವಮೊಗ್ಗದಿಂದ, ವಿನೋಬ್ ನಗರ ಶಿವಮೊಗ್ಗದಿಂದ ಫಣೀಂದ್ರ ಅವರು, ರಾಧಾ ಅವರು ನಿಧಿಗೆ

ಅವರಿಂದ, ಶಿವಮೊಗ್ಗ ಬಸವೇಶ್ವರನಗರಿಂದ ಜಯಶೀಲ ಸದಾಶಿವ ಅವರು, ಅಮೃತ ರಮೇಶ್ ಎಲ್ಲಿಂದ, ಚಿತ್ರದುರ್ಗ, ಓಕೆ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ಕೆಪಿ ಅರ್ಚನಾ ಭಟ್ ದಿನೇಶ್ ಭಟ್, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಎಸ್ ಶಾಂತಾಚಾರ ಬಡಗೇರಿ ಕುಕ್ಕನೂರು ಹನೇರ ತಾಲೂಕು, ಹಾಗೆಯೇ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರು, ಮಂಜುಳಾ ಜನಾರ್ದನ್ ಉದ್ಯಾ ಟೈಲರ್ ಬೂತನಗುಡಿ ಭದ್ರಾವತಿಯಿಂದ, ಸುಗಂಧ ಸಿದ್ದರ್ ಸುನಂದ ಅವರು, ಸಾರಿ ಸುನಂದ ಸಿದ್ದಾರ್ಢ ನಗರ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ನೇವಿ ಡಿಸೋಜ ಅವರು ರಾಜನಗರ ಶಿವಮೊಗ್ಗದಿಂದ, ರೇಖಾ ಬೆಂಗಳೂರಿನಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಶಿವಮೊಗ್ಗ ಲೀಲಾ ಹೆಗಡೆ, ಕೃಷಿನಗರ ಶಿವಮೊಗ್ಗ ದೊಡ್ಡಮನೆಯಿಂದ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರು, ಮತ್ತೆ ಸರೋಜ ಜಯಶಂಕರ್, ದೀಪಕ್ ಕುಮಾರ್ ಆರಾಧ್ಯ, ಕೀರ್ತನ್ ಆರಾಧ್ಯ, ಚಿನ್ನು ಆರಾಧ್ಯ, ರಶ್ಮಿ ಆರಾಧ್ಯ ಹೊಸಕೆರೆ, ದಾಕ್ಷಾಯಿಣಿ ಭೀಮನೆರೆ, ಎಸ್ ಎಲ್ಲ ಉತ್ತರಗಳನ್ನು ಓದಿದ್ದೀನಿ. ನಾನು ಪುಸ್ತಕ ಪ್ರಿಯ, ನನ್ನನ್ನು ಪೂಜಿಸಿದರೆ ನಿಮಗೆ ಶಾಶ್ವತವಾಗಿ ಜ್ಞಾನವನ್ನು ನೀಡುವೆ, ಹೇಳುವಿರಾ ನನ್ನ ಹೆಸರನ್ನು, ಅಂದರೆ ವಾಗ್ದೇವಿ ಅಂದರೆ ಶಾರದಾಂಬೆ ಸರಸ್ವತಿ. ನಾನು ಶುದ್ಧ ಸಸ್ಯಹಾರಿ, ನನ್ನನ್ನು ನೋಡಿದರೆ ಭಯಪಡುವರು ಕೆಲವರು, ಪ್ರೀತಿಸುವರು ಮತ್ತೆ ಕೆಲವರು, ಯಾರು ಏನೇ ಹೇಳಿದರೂ ನಾನು ನಡೆದದ್ದೇ ದಾರಿ, ಹೇಳಿ ನನ್ನ ಹೆಸರನ್ನು ಅಂದರೆ ಆನೆ. ಎಲ್ಲರೂ ಕೂಡ ಪರ್ಫೆಕ್ಟಾಗಿ ಆನ್ಸರ್ ಮಾಡಿದ್ದೀರಿ, ಇದು ನನ್ನ ಹತ್ರ ಇದ್ದಿದ್ದ ಆನ್ಸರ್ ಆಗಿತ್ತು. ಓಕೆ, ಮತ್ತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭ ವಿದಾಯವನ್ನು ಹೇಳುವಂತಹ ಸಮಯ ಬಂತು. ಮತ್ತೆ ಭೇಟಿಯಾಗೋಣ ಹೀಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾರವಾಗುವಂತಹ ನಮ್ಮ ನಿರೂಪಕರುಗಳು ಹೊಸ ಹೊಸ ವಿಷಯಗಳನ್ನು ತಂದು ನಿಮ್ಮ ಮುಂದಿಡ್ತಾರೆ. ಎಲ್ಲ ಕಾರ್ಯಕ್ರಮಗಳಿಗೂ ಹೀಗೆ ಉತ್ಸಾಹದಿಂದ ಭಾಗವಹಿಸಿ ಅಂತ ಹೇಳ್ತಾ, ಹಾಗೆ ಸಮಯದ ಕಡೆ ಗಮನ ಕೊಡಿ, ನಿಮ್ಮ ಮಾತಿನ ಕಡೆ ಗಮನ ಕೊಡಿ, ಯಾರಿಗಾನಾದ್ರು ಏನಾದ್ರು ಮಾತು ಕೊಟ್ಟರೆ ಆ ಮಾತಿಗೆ ತಕ್ಕಂತೆ ನಡೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಮೊಬೈಲನ್ನು ಪಕ್ಕಕ್ಕಿಟ್ಟು ಪುಸ್ತಕ ಓದುವ ಕಡೆ ಒಂಚೂರು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಮತ್ತು ಗಾಡಿಯನ್ನು ಓಡಿಸ್ಬೇಕಾದ್ರೆ ಮೊಬೈಲ್ನ ಖಂಡಿತವಾಗಿ ಬಳಸಬೇಡಿ, ಹೆಲ್ಮೆಟನ್ನು ಧರಿಸುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆಮೇಲೆ ವಾದ ವಿವಾದಗಳನ್ನು ಮಾಡ್ತಾ ಹೋಗಬೇಡಿ, ವಿತಂಡವಾದಗಳನ್ನು ಮಾಡಬೇಡಿ, ಪ್ರಾಮಾಣಿಕತೆಯಿಂದ ಇರೋಣ. ಕಾಯ ವಾಚ ಮನಸ್ಸ ಅಂತ, ಮನಸ್ಸಿನ ನಮ್ಮ ತಲೆ ಒಳಗೆ ಏನು ಬರುತ್ತೆ ಬಾಯಲ್ಲೂ ಅದನ್ನೇ ಹೇಳೋಣ, ಬಾಯಲ್ಲಿ ಏನು ಬರುತ್ತೆ ನಮ್ಮ ಹೃದಯದಲ್ಲೂ ಅದೇ ಇರಲಿ, ತಲೆಯಲ್ಲೊಂದು ಬಾಯಲ್ಲೊಂದು ಹೃದಯದಲ್ಲೊಂದು ಬೇಡ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಸಾಧ್ಯವಾದಷ್ಟು ಒಂದಿಷ್ಟು ಆಧ್ಯಾತ್ಮಿಕ ಕಡೆ ಗಮನ ಕೊಡಿ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮೊಬೈಲಿಂದ ಸ್ವಲ್ಪ ದೂರ ಇದ್ದುಬಿಡಿ. ಇವತ್ತಿನ ಸಾಮಾಜಿಕ ತಾಣಗಳು ನೋಡ್ತಾ ನೋಡ್ತಾ ನೋಡ್ತಾ ಹೋದರೆ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅನ್ನೋದೊಂದು ಸ್ವಲ್ಪ ಆತಂಕ ಆಗುತ್ತೆ, ಭಾರಿ ಆತಂಕ ಆಗುತ್ತೆ. ಅಷ್ಟೊಂದು ವ್ಯತ್ಯಾಸ ಆಗ್ತದೆ ಪ್ರಪಂಚ. ಹಾಗಾಗಿ ಸಾಧ್ಯವಾದಷ್ಟು ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮಿಂದ ಸಾಧ್ಯವಾಯ್ತಾ ಒಂದು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡೋಣ. ಕೆಡಕಂತೂ ಯೋಚಿಸೋದು ಬೇಡ, ಮಾಡೋದು ಬೇಡ, ಸಕಾರಾತ್ಮಕವಾಗಿರೋಣ, ಸಕಾರಾತ್ಮಕ ಕೆಲಸಗಳನ್ನು ಮಾಡೋಣ, ನಾಳೆ ಮಾಡೋಣ ಅಂತ ಯಾವುದೇ ಕೆಲಸನ ಮುಂದೂಡಬೇಡಿ. ಇವತ್ತಿನ ಕೆಲಸವನ್ನು ಇವತ್ತೇ ಮಾಡಿ, ಇವತ್ತು ಮಾಡಬೇಕಾದ್ರೆ ಈಗಲೇ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು, ಶುಭಮಸ್ತು.

ನೋಡ, ಒಂದಿಷ್ಟು ನಮ್ಮ ಕೇಳುಗರು ಎಂದಿನಂತೆ ಫೀಡ್ಬ್ಯಾಕ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಓದ್ಬೇಕಾದ ನನ್ನ ಕರ್ತವ್ಯ ಅಲ್ವಾ? ಕರ್ಮಣ್ಯೇ ವಾದಿಕಾರಸ್ತೆ ಮಹಾಬಲೇಶು ಕದಾಚನ ಅಂತ ಶ್ರೀಕೃಷ್ಣ ಹೇಳಿರೋದು ತಪ್ಪಾಗ್ಬಿಡುತ್ತೆ. ಕರ್ತವ್ಯದಿಂದ ವಿಮುಖರಾದ್ರೆ ಖಂಡಿತ ತಪ್ಪಾಗುತ್ತೆ. ಹಾಗಾಗಿ ನೀ ಕಳಿಸಿರೋ ಸಂದೇಶವನ್ನ ಫೀಡ್ಬ್ಯಾಕ್ ಅನ್ನ ಓದ್ತಾ ಇದ್ದೀನಿ. ಯಾರ್ಯಾರು ಫೀಡ್ಬ್ಯಾಕ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಿ. ಮಮತಾ ಅವರು ಭದ್ರಾವತಿಯಿಂದ ದೇವಿ ಸರಸ್ವತಿ ಧ್ಯಾನದಲ್ಲಿ ಕುಳಿತಿರುವಾಗ ಆನೆಯೊಂದು ಕಮಲ ಹಿಡಿದು ಬರುವಾಗ ಆನೆಯ ಕಾಲಿಗೆ ಇರುವೆ ಕಚ್ಚಿತು. ಹಾಡುಗಳು ಚೆನ್ನಾಗಿ ಮೂಡ್ ಬಂದವು, ಗಾದೆಗಳು ಸುಲಭವಾಗಿದ್ವು. ಮಮತಾ ಭದ್ರಾವತಿಯಿಂದ ಗುಡ್. ನಾಗಶ್ರೀ ಜಯಂತಿ ಗಣಪತಿ ನುಗ್ಗ್ರಾಮ ಬೇರ್ಗೋಡಿಗಿಂದ. ಇರುವೆಯ ಸಾಲನ್ನು ನೋಡುತ್ತಾ ಕುಳಿತೆ, ಕೆಸರಲ್ಲಿ ಕಮಲದ ಹೂ ಅರಳಿತ್ತು. ತಾಯಿ ಶಾರದಿಗೆ ಕೈ ಮುಗಿದು ಪುಸ್ತಕ ಓದಲು ಕುಳಿತೆ, ಆನೆ ಬರುತ್ತಿರುವುದು ಕಂಡಿತು. ಎಷ್ಟೆಷ್ಟು ಬೇಗ ನೀವು ಕವಿತೆಗಳನ್ನು ರಚಿಸಿ ಕಳಿಸ್ತಿರಲ್ಲ, ಐ ಆಮ್ ರಿಯಲಿ ಹೆಡ್ಸ್ ಆಫ್ ಟು ಇನ್ ಎವರಿಬಡಿ. ನಿಮ್ಗೆಲ್ಲ ಖಂಡಿತವಾಗಿಯೂ ನನ್ನ ಒಂದು ಮನಪೂರ್ವಕ ಶುಭ ಹಾರೈಕೆಗಳು, ಶುಭಾಶಯಗಳು. ನಾಗಶ್ರೀ ಜಯಂತಿ ಗಣಪತಿ ನುಗ್ಗ್ರಾಮ ಬೇರ್ಗೋಡಿಗೆ. ಚಂದ್ರಿಕಾ ಶೇಷಚಲ ಹಾರನಹಳ್ಳಿ. ಆನೆಯ ಮೇಲೆ ಕುಳಿತ ಸರಸ್ವತಿಗೆ ಕಮಲದ ಪೂಜೆ ಮಾಡಿ ಪ್ರಸಾದ ಇಟ್ಟಾಗ ಇರುವೆ ಬಂದ್ಬಿಡ್ತು. ವಾಹ್, ಅದ್ಭುತ. ನೀವು ಹೇಳಿದ ಸಲಹೆಗಳು ಬಹಳ ಚೆನ್ನಾಗಿದ್ದಾವೆ. ಧನ್ಯವಾದ ಹಂಪಣ್ಣ ನ್ಯಾಮತಿಯಿಂದ. ಹಾಗೇನೆ ಇನ್ನು ಸುಮಾ ವಿರೂಪಾಕ್ಷ ಹುರುಗಡಲೆ ನ್ಯಾಮತಿ, ಬೆಳಿಗ್ಗೆ ಆನೆ ಸರಸ್ವತಿಗೆ ಪೂಜೆ ಸಲ್ಲಿಸಿ ಕಮಲದ ಹೂ ಏರಿಸಿ ಸಕ್ಕರೆ ನೈವೇದ್ಯ ಮಾಡಿ ಇರುವೆಗೆ ಹಾಕಿದೆ ಸುಮಾ ವಿರೂಪಾಕ್ಷ ಹುರುಗಡಲೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ಗುರುಗಳೇ, ನಿಮ್ಮ ಒಟ್ಟು ಕಾರ್ಯಕ್ರಮದಿಂದ ನಮ್ಮ ತಲೆಗೆ ಕಸರತ್ತು ಕೊಟ್ಟು ದಿನ ದಿನ ನಮ್ಮನ್ನು ಬುದ್ಧಿವಂತರಾಗಿ ಮಾಡ್ತಾ ಇದ್ದೀರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಕೃತಜ್ಞತೆ ಹೇಳಬೇಕಾದ್ರೆ ನನಗಲ್ಲ, ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ. ಯಾಕೆಂದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರ ಅಂತ ಇದ್ದರೆ ನಾನು ಅಲ್ವಾ? ಸೊ ಹಾಗಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನಿಮ್ಮೆಲ್ಲ ಕೃತಜ್ಞತೆಗಳನ್ನು ಅರ್ಪಿಸಬೇಕು. ನಿಮ್ಮ ಮಾರ್ಗದರ್ಶನ ಹೀಗೆ ನಡೀತಾ

ಆಶೀರ್ವಾದ ಹೇಗೆ ಅಲ್ಲಿ ಖಂಡಿತವಾಗಿ ಒಳ್ಳೆಯದಲ್ಲಿರುತ್ತೆ, ನಾವು ಇದ್ದೇ ಇರ್ತೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆಯತೆ ಭಟ್, ಕೌರಿ, ಮಡಗದ್ದೆ ಹೋಬಳಿಯಿಂದ, ನಮಸ್ಕಾರ ಸರ್, ಹೇಗಿದ್ದೀರಿ? ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ರಿ, ಧನ್ಯವಾದ. ಓಕೆ, ಇನ್ನು ಉತ್ತಮ ಸಲಹೆಗಳನ್ನು ನೀಡಿ ದಾರಿ ತೋರಿಸಿದ್ದಕ್ಕೆ ಧನ್ಯವಾದ ಸರ್. ಕೇಶವಮೂರ್ತಿ, ಬಿ ಟಿ ಎಂ ಲೇಔಟ್, ಬೆಂಗಳೂರಿನಿಂದ. ಗುರುಗಳೇ, ನಿಮ್ಮ ಮಾರ್ಗದರ್ಶನದ ನಡೆದುಕೊಳ್ಳಲು ಪ್ರಯತ್ನಿಸುತ್ತೇವೆ. ನೀವು ಹೇಳಿದ ಒಂದೊಂದು ಮಾತುಗಳು ಮುತ್ತಿನಂತೆ ಇದ್ದವು. ಇಲ್ಲ, ಮುತ್ತು ಬಹಳ ದೊಡ್ಡದಾಗುತ್ತೆ. ಪ್ರಾಮಾಣಿಕ ಅನಿಸಿಕೆ ಹೇಳಿದೆ, ನಾನು ಹೇಗೆ ನಡ್ಕೊತಾ ಇದ್ದೀನಿ ಅದಂಗೆ ನಿಮ್ಗೆ ಹೇಳಿದೆ ಅಷ್ಟೇ, ಬಿಟ್ಟರೆ ಇದೇನು ಉಪದೇಶ ಅಲ್ಲ ಅದು. ಯಾಕೆಂದರೆ ಯಾವಾಗಲೂ ಉಪದೇಶ ಮಾಡೋದು ಬೇರೆ, ಸ್ವಯಂವಾಗಿ ನಡ್ಕೊಳ್ಳೋದು ಬೇರೆ. ಮುರಳಿದಾರೆ, ಓಕೆ, ಎಸ್. ನಮಸ್ತೆ ಸರ್, ನಾನು ನಿಮ್ಮನ್ನು ನೋಡಿದ್ದೀನಿ, ನಿಮ್ಮ ಹತ್ರ ಮಾತಾಡಿದ್ದೀನಿ, ನಿಮ್ಮನ್ನು ನೋಡಿದ್ರೆ ದೇವತಾ ಭಾವನೆ ಬರುತ್ತೆ, ಲತಾ ಭದ್ರ ಅವತ್ತೀನಿ ಗೊತ್ತಿಲ್ಲ ಎಲ್ಲಿ. ಕೆಲವರೆಲ್ಲ ಹೊರಗಡೆ ಸಿಕ್ಕಾಗ ಹೇಳ್ತಾರೆ ನಮಸ್ಕಾರ ಸರ್, ಮಾತಾಡ್ತಾರೆ, ನಾನು ನಮಸ್ಕಾರ ಅಂತೀನಿ. ಯಾರು ಅಂತ ತಕ್ಷಣ ತಲೆ ಫ್ಲಾಶೇ ಆಗಲ್ಲ, ಮರುವು ಜಾಸ್ತಿ ಆಗ್ತಾ ಇದೆ. ಹುಷಾರ್ ನನ್ನ ಒಂದು ಒತ್ತಡದ ಕೆಲಸ ಇದ್ದಿರ್ಬೋದು ಅಥವಾ ಹೇಗೋ, ಸಹಜವಾಗಿ ಮನುಷ್ಯನಿಗೆ ವಯಸ್ಸಾಗ್ತಾ ಇರ್ತಾ ಮರುವಿನ ಗುಣ ಇದ್ದಿರ್ಬೋದು. ಒಟ್ಟು ಬೇಜಾರು ಮಾಡ್ಕೊಬಿಡಿ, ಎಲ್ಲೇ ಸಿಕ್ಕರು ನಿಮ್ಮ ಹೆಸರಲ್ಲಿ ಮಾತಾಡಿಸಿ, ತೊಂದರೆ ಏನಿಲ್ಲ. ಮರುವಿನ ಸ್ವಲ್ಪ ಮರುಗಳಿಲ್ಲ, ಓಕೆ. ಒಟ್ಟು ಕಾರ್ಯಕ್ರಮ ಚೆನ್ನಾಗಿ ಮೂಡುವಂತೂ ಸುಮಿತ್ರಾ ಮಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ಎಚ್ ಆರ್ ರುದ್ರಸ್ವಾಮಿ, ಕಣದಾಳು, ಹೊಸ ಬಡಾವಣೆ, ಚಿಕ್ಕಮಗಳೂರು, ನಿಮ್ಮ ಹಿತದ ವಚನವನ್ನು ತಪ್ಪದೇ ಪಾಲಿಸುತ್ತೇವೆ. ಹಿತವಚನ ಅಂತೇನಿಲ್ಲ, ನಾನೇನು ಮಾಡ್ತೀನಿ ಅದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಅದನ್ನು ಫಾಲೋ ಅಪ್ ಮಾಡಿ ಖಂಡಿತವಾಗಿಯೂ. ಯಾಕಂದ್ರೆ ಅವರು ಫಸ್ಟು ಮನುಷ್ಯರಾಗಬೇಕು, ಏನಾದರೂ ಮೊದಲು ಮಾನವನಾಗುವಂತಾರಲ್ಲ, ಆ ಒಂದು ಎಲೆಯನ್ನು ಮೀರಬಾರ್ದು ಅಂತ ಅಷ್ಟೇ ಅಷ್ಟೇ. ಆಮೇಲೆ ನೀವು ನಾಲ್ಕು ಜನಕ್ಕೆ ಹೇಳಿ, ಅದರಿಂದ ಹಿಂಗೆ ಹಿಂಗೆ ನಡ್ಕೋ, ಹಿಂಗೆ ಮಾಡು, ಹಿಂಗೆ ಮಾಡು ಅಂತ. ನಮ್ಮ ಕರ್ತವ್ಯ ನಾವು ಹೇಳಬೇಕಾದ್ ನಾವು ಹೇಳೋದು, ನಡ್ಕೊಂಡ್ರೆ ಅವರೇ ಒಬ್ಬ ಸಾಮಾಜಿಕ ಪ್ರಜೆ ಆಗ್ತಾನೆ, ಇಲ್ಲಾಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಇಂದಿನ ಓಟು ಕಾರ್ಯಕ್ರಮಕ್ಕಿಂತಲೂ ಕೊನೆಯಲ್ಲಿ ಹೇಳಿದ ನೀವು ನೀತಿ ಮಾತುಗಳು ನಮ್ಮ ಮನವನ್ನು ಗೆದ್ದವು. ಗುರುಗಳೇ ಯಾರು? ಸಾವಿತ್ರಿ ಉಮೇಶ್, ದಾವಣಗೆರೆಯಿಂದ. ನೀತಿ ಮಾತು ಅಂತೇನಲ್ಲ, ನನ್ನ ಒಂದು ಅಭಿಪ್ರಾಯ, ನಾನೇನು ನಡ್ಕೊತಾ ಇದ್ದೀನಿ ಅದನ್ನು ನಿಮಗೆ ಹೇಳಿದೆ ಅಷ್ಟೇ. ದಾರಿಯಲ್ಲಿ ಬರುವಾಗ ಇರುವೆಗಳು ಕಚ್ಚಿತು, ಹಾಗೆ ಕೊಳದಲ್ಲಿ ಬಿಟ್ಟಿದ್ದ ಕಮಲದ ಹೂವನ್ನು ಸರಸ್ವತಿ ದೇವಿಗೆ ಅರ್ಪಿಸಿ ಆನೆಗೆ ವಂದಿಸಿದೆ ಸರೋಜ ಜಯಶಂಕರ್, ನಿವೃತ್ತ ಶಿಕ್ಷಕಿ, ಭದ್ರಾವತಿ. ನೋಡಿ, ನನಗೆ ಒಂದು ಭಾಳ ಹೆಮ್ಮೆ ಅನ್ಸೋದು ಹೆಂಗೆ ಗೊತ್ತಾ, ದೊಡ್ಡ ದೊಡ್ಡರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇದು ನಿವೃತ್ತ ಶಿಕ್ಷಕಿ ಅಂತಾರೆ ಇವರು, ಅಂದರೆ ಶಿಕ್ಷ ಎಷ್ಟು ಮಕ್ಕಳಿಗೆ ಇವರು ವಿದ್ಯಾ ಜ್ಞಾನಾರ್ಜನೆ ಮಾಡಿರಬೇಕು, ಆ ಮಕ್ಕಳುಗಳು ಇವತ್ತು ಎಷ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಎಷ್ಟೆಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ಬೋದು. ಹಾಗಾಗಿ ನಿಮ್ಮ ಒಂದು ಸೇವೆ ಮುಂದೆ ನಂದು ಏನೂ ಇಲ್ಲ ಸರೋಜ ಜಯಶಂಕರ್ ಅವರೇ, ಓಕೆ. ನಮಸ್ಕಾರ ಮತ್ತೊಮ್ಮೆ, ನೀವು ಶಿಕ್ಷಕಿ ಅಂತೀರ ಹಂಗೆ ನಮಸ್ಕಾರ, ಯಾಕೆಂದ್ರೆ ಇವೆಲ್ಲ ದಾರಿ ದೀಪಗಳು ಸಮಾಜಕ್ಕೆ. ಪ್ರೀತಿಯ ಗುರುಗಳೇ, ನಿಮ್ಮ ಓಟ ಕಾರ್ಯಕ್ರಮ ಕೇಳ್ತಾ ಇದ್ವಿ, ನಿಮ್ಮ ಓಟು ಪ್ರೀತಿ ಅಭಿಮಾನ ಕೇಳಿದ್ರೆ ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕಾರಣಾಂತರಗಳಿಂದ ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸಿಕ್ಕೆ ಓಟ ಕಾರ್ಯಕ್ರಮದಲ್ಲಿ ಆಗ್ತಾ ಇಲ್ಲ. ನೀವು ನೀಡುವಂತಹ ಒಂದೊಂದು ಹಿತವಚನ ನಮ್ಮ ಬಾಳಿಗೆ ದಾರಿ ದೀಪವಾಗಿದೆ, ನಿಮಗೆ ಅನಂತ ಅನಂತ ವಂದನೆಗಳು. ರಾಜು ಶಂಕರ್ ಘಟ್ಟ, ಹಿತವಚನ ಅಂತೇನಲ್ಲ, ನಡ್ಕೊಳ್ತಾ ಇರೋ ರೀತಿ ನಿಮಗೆ ಹೇಳಿದೆ ಅಷ್ಟೇ. ನಾ ಎಲ್ಲರ ಅಕ್ಕಪಕ್ಕ ಎಲ್ಲ ಪರಿಸರ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಲ್ವ. ಹಾಗಾಗಿ ಎಷ್ಟು ಒಳ್ಳೆಯ ನುಡಿಮಾತುಗಳನ್ನು ಕೊನೆಯಲ್ಲಿ ನಿಮಗೆ ತಿಳಿಸಿದಿರಿ ಸರ್, ಇಂಥ ಒಳ್ಳೆ ಮಾತುಗಳನ್ನು ಹೇಳಿದ್ದಕ್ಕೆ ನಿಮಗೆ ಒಂದು ಸೆಲ್ಯೂಟ್ ಸರ್. ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನ ಗುಡಿಯಿಂದ ನಿಮಗೂ ಕೂಡ ಒಂದು ಸೆಲ್ಯೂಟ್. ಶೈಲಜ ಕೃಷ್ಣಸ್ವಾಮಿಯವರು ವಿಜಯನಗರದಿಂದ ಶಿವಮೊಗ್ಗ. ಓಟು ಬಿಡಿಸಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಸರಳವಾದ ಪ್ರಶ್ನೆ ಇತ್ತು, ಹೀಗೆ ಸುಲಭವಾದ ಪ್ರಶ್ನೆಗಳನ್ನು ಕೇಳ್ತಾ ಇರಿ, ಧನ್ಯವಾದಗಳು ಅಂತಾರೆ ಶೈಲಜ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಗುರುಗಳೇ, ಮುತ್ತಿನಂತ ಮಾತು ಹೇಳಿದ್ರೆ ನಿಮ್ಮ ಮಾತು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಖಂಡಿತವಾಗಿ ಪ್ರಯತ್ನ ಪಡಿ, ಹಾಗಿನ 4 ಜನಕ್ಕೆ ಅದನ್ನು ಪ್ರಯತ್ನ ಪಡೋದಕ್ಕೆ ತಿಳಿ ಹೇಳಿ, ಆವಾಗ ಸಮಾಜದ ವಾತಾವರಣ ಸ್ವಲ್ಪ ಸ್ವಚ್ಛವಾಗುತ್ತೆ. ನೋಡ್ತಾ ಇದ್ದಾರಲ್ಲ ನೀವು ಯಾವ ರೀತಿ ಆಗ್ತಾ ಇದೆ ಅಂತ. ಇನ್ನು ಶಾಂತಾಚಾರ್ ಬಡಿಗೇರ್, ಕೊಕ್ಕನೂರು, ಹರಿಹರ ತಾಲೂಕಿನಿಂದ ಬಹಳ ಉದ್ದವಾಗಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಒಂದು 2 ಲೈನನ್ನು ಆಯ್ಕೆ ಮಾಡ್ಕೊಳ್ತೀನಿ. ಭದ್ರಾವತಿಯಲ್ಲಿ ಇಂದು ಪ್ರಸಾರವಾದ ಮಾಹಿತಿ ಮನೋರಂಜನೆ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳು ಉಪಯುಕ್ತವಾಯಿತು. ದೈನಂದಿನ ಬದುಕಿನಲ್ಲಿ ನಡೆಯುವ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಜಾಗೃತಿ ಮತ್ತು ಅರಿವು ಹೆಚ್ಚಾಗುತ್ತೆ. ಮನುಷ್ಯ ಸದಾ ಸತ್ಯ, ಶಾಂತಿ, ಸಹನೆ ಮತ್ತು ಒಳ್ಳೆಯ ನಡತೆ ನುಡಿಗಳಿಂದ ಬದುಕಬೇಕು ಅನ್ನೋ ಕಿವಿ ಮಾತುಗಳನ್ನು ನೀವು ಹೇಳಿದ್ರೆ ಜೀವನಕ್ಕೆ ದಾರಿ ತೋರಿಸ್ತಿದ್ವಿ ಅಂತ ಹೇಳಿ ಹೇಳ್ತಾ ಹೋಗ್ತಾ ಇರೋರು ತುಂಬ ದೊಡ್ಡದಾಗಿದೆ. ನೀವು ತೋರಿದ ಉತ್ಸಾಹ, ಭಾಗವಹಿಸುವಿಕೆ ನಮಗೆ ಇನ್ನಷ್ಟು ಕ್ರಿಯಾಶೀಲವಾಯಿತು. ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಧನ್ಯವಾದ ಅಂತಾರೆ. ಓಕೆ, ಧನ್ಯವಾದ ಶಾಂತಾಚಾರ ಬಡಿಗೇರ್, ಕೊಕ್ಕನೂರಿನಿಂದ. ಸುರೇಶ್ ಶಿವಮೊಗ್ಗದಿಂದ. ಉತ್ತರ ಕೊಟ್ಟ ಮೇಲೆ ವಿದ್ಯುತ್ ಕೈ ಕೊಡ್ತು, ಉತ್ತರ ಕೊಟ್ಟಾಗಿತ್ತಲ್ಲ, ಎಸ್. ರೂಪಾಯಿ ಹೆಚ್ಚು, KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ಓಕೆ, ನಿಮ್ಮ ಹಿತನುಡಿಗಳು ಚೆನ್ನಾಗಿತ್ತು. ಹಿತನುಡಿ

ಏನೆಲ್ಲ ಅನುಭವದ ಮಾತುಗಳಷ್ಟೇ. ಮಾಧವನ ಹಿಪ್ಪರಿಗಿಯಿಂದ ಶಿವಲಿಂಗಪ್ಪ ಭದ್ರೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಭಾಗ್ಯ ಸದಾಶಿವನ್ ಕೇಶವಪುರ ಆಕಾಶವಾಣಿ ಭದ್ರಾವತಿಯಿಂದ ಕಾರ್ಯಕ್ರಮ ಮೂಡ್ ಬರ್ತಾ ಇರೋದು ನಮಗೆ ಜ್ಞಾನ ಅರ್ಜನೆ ಆಗ್ತದೆ, ಕೋಟಿ ಕೋಟಿ ವಂದನೆಗಳು ಅಂತ ಹೇಳ್ತಾರೆ. ನಿಮ್ಮ ಭಾಗವಹಿಸಿಕೆ ಕೂಡ ನಮಗೊಂದು ಸ್ಫೂರ್ತಿ ಅಂತ ಅವರು ಹೇಳಂತೆ. ಮಿಲಿಲ್ಲ ವಿದ್ಯಾನಗರ ಶಿವಮೊಗ್ಗದಿಂದ ಅವರು ತಮ್ಮ ಫೀಡ್ಬ್ಯಾಕ್ ಅನ್ನು ಕಳಿಸ್ತಾ, ಇವತ್ತಿನ ಒಗಟು ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಸಹ ಸುಂದರವಾಗಿತ್ತು. ನವರಾತ್ರಿಯ ಸರಸ್ವತಿ ಪೂಜೆಯ ದಿನ ತಾವರೆ ಹೂಗಳನ್ನು ತಂದು ದೇವಿಗೆ ಪೂಜೆ ಮಾಡಿ ಕಾಯಿ ಬೆಲ್ಲ ಸಕ್ಕರೆ ಎಲ್ಲವನ್ನೂ ನೈವೇದ್ಯ ಮಾಡಿದೆ. ದೂರದಲ್ಲಿ ಆನೆಯನ್ನು ನೋಡಿ ಕಾಯಿ ಬೆಲ್ಲ ಕೊಡಲು ಹೋಗಿದ್ದೆ. ಕಾಯಿ ಬೆಲ್ಲ ಕೊಡಲು ನೋಡಿದ್ರೆ ಅದರಲ್ಲಿ ಇರುವೆಗಳು ಬಂದಿದ್ದು. ಓಹೋ, ಸ್ವಲ್ಪ ಪ್ರಸಾದವನ್ನು ಅವಳಿಗೆ ಬಿಟ್ಟು ಉಳಿದ ಪ್ರಸಾದವನ್ನು ಆನೆಗೆ ಕೊಡಲು ಹೋದೆ. ಚೆನ್ನಾಗಿದೆ, ವೆರಿ ಫೈನ್, ವೆರಿ ಫೈನ್. ಮಿಲಿಲ್ಲ ವಿದ್ಯಾನಗರ ಶಿವಮೊಗ್ಗದಿಂದ. ಅಂಬಾರಿಯ ಮೇಲೆ ಸರಸ್ವತಿಯನ್ನು ಹೊತ್ತ ಆನೆಗೆ ಇರುವೆಯು ಕಮಲದ ಸ್ವಾಗತವನ್ನು ನೀಡಿದ್ದವು. ಮಮತಾ ರಘು, ಶ್ರೀ ಗಣೇಶ್ ಹಾಲ್, ಕಡೂರಿನಿಂದ. ಎಸ್, ಆಯಿತು. ಅವರು ಏನೋ ಒಂದು ಅಕ್ಷರ ಆಚೆ ಈಚೆ ಆಗಿತ್ತು, ಅದನ್ನು ಸರಿಪಡಿಸ್ಕೊಂಡು ನಾನು ಅಂತಲ್ಲ ನಮ್ಮೆಲ್ಲ ನಿರೂಪಕರುಗಳು, ನೀವು ಆಚೆ ಈಚೆ ಕಲಿಸಿದ್ದು ಅಕ್ಷರಗಳನ್ನ ಸರಿಪಡಿಸ್ಕೊಂಡು ಹೋಗ್ತಾರೆ. ಹಾಗಂತ ಏನೋದೇನು ದೊಡ್ಡ ಇಶ್ಯೂಸ್ ಅಲ್ಲ. ಲತಾ ಭದ್ರಾವತಿಯವರು ಚೆನ್ನಾಗಿ ಕಳಿಸಿದ್ರು, ತೊಂದರೆ ಏನಿಲ್ಲ. ಸರಸ್ವತಿ ದೃಷ್ಟಿಯಲ್ಲಿ ಆನೆಯು ಒಂದೇ, ಇರುವೆಯು ಒಂದೇ, ಇಬ್ಬರಿಗೂ ಕಮಲ ಇಡುವಳು. ಗೀತಾ ಮಲೋಗಪ್ಪ, ಗುಡ್. ಕವಿತಾ ಭದ್ರಾವತಿಯಿಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಓಕೆ. ನಮ್ಮ ಮನೆಯಲ್ಲಿ ಇರುವೆ ಸಾಲಿತ್ತು, ಮನೆ ಮುಂದೆ ಆನೆ ಬಂದಿತ್ತು. ಅಂದು ಸರಸ್ವತಿಗೆ ತಾವರೆ ಹೂವನ್ನು ತಂದು ಪೂಜೆ ಮಾಡ್ತಿದ್ದೆ. ಅಷ್ಟರಲ್ಲಿ ಆಕಾಶವಾಣಿ ಕಾರ್ಯಕ್ರಮ ಬಂತು, ಸೂಪರ್. ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ. ಓಕೆ, ನಿಮ್ಮೆಲ್ಲ ಫೀಡ್ಬ್ಯಾಕ್ಗಳನ್ನ ಓದಿದ್ದೀನಿ. ಒಬ್ಬರಿಗೆ ನಾವು ಒಂದು ಕವನವನ್ನು ಸುರಕ್ಷಿತ ಕವನಗಳು ಅಂತ ಹೇಳ್ತೀವಲ್ಲ, ಆ ರೀತಿ ಕಾರ್ಯಕ್ರಮ ಮುಗಿತಿದ್ದಂಗೆ ಟಕ್ ಟಕ್ ಟಕ್ ಅಂತ ಕಳಿಸ್ಬಿಡ್ತೀರಿ. ಅದೊಂದು ಬಹಳ ಒಂದು ಇನ್ಸ್ಪಿರೇಷನ್ ನಮಗೆ, ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಹಾಗಾಗಿ ನಿಮ್ಮ ಆದರ್ಶ ಮಾತುಗಳು, ನಿಮ್ಮ ವ್ಯಕ್ತಿತ್ವ ನನ್ನ ಜೀವನಕ್ಕೆ ತುಂಬ ಹತ್ತಿರವಾಗಿದೆ. ಖಂಡಿತ ನಿಮ್ಮ ಅನುಭವದ ಮಾತುಗಳು ನಿತ್ಯ ಸತ್ಯ. ರಶ್ಮಿ ಭದ್ರಾವತಿ, ಎಸ್. ಯಾಕಂದರೆ ನಾವು ಅನುಭವ ನಾವು ಪಡ್ಕೋಬೇಕು, ಜೊತೆಗೆ ಅನುಭವದ ಮಾತುಗಳನ್ನೇ ಹೇಳಬೇಕು ಬಿಟ್ರೆ ಆಮೇಲೆ ಅದಂತೆ ನಡ್ಕೋಬೇಕು. ನುಡಿದಂತೆ ನಾವು ಯಾವಾಗಲೂ ನಡೆದಿಲ್ಲ ಅಂತಂದರೆ ನುಡಿಯೊಂದು ನಡೆಯೊಂದು ಯಾವಾಗಲೂ ಮನುಷ್ಯನಿಗೆ ಆಗಬಾರ್ದು. ಸೊ ಹಾಗಾಗಿ ನನ್ನ ಅನುಭವದಲ್ಲಿ ನಾನೇ ನಡ್ಕೊತಾ ಇದ್ದೀನಿ, ಅದು ನಿಮಗೆ ಹೇಳಿದೆ. ಉತ್ಪ್ರೇಕ್ಷೆ ಅಲ್ಲ, ಅತಿಶಯೋಕ್ತಿ ಅಲ್ಲ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಸಮಾಜ ಸ್ವಾಸ್ಥ್ಯವನ್ನು ಎಲ್ಲರೂ ಸೇರ್ಕೊಂಡು ನಾವು ನೀವು ಸ್ವಲ್ಪ ಒಂದು ಒಳ್ಳೆ ಹರಿಗೆ ತರೋಕ್ಕೆ ಪ್ರಯತ್ನ ಪಡೋಣ ಅಂತ ಅಷ್ಟೇ, ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಓಕೆ, ಮತ್ತೆ ಸಿಗೋಣ ಅಲ್ವಾ? ಧನ್ಯವಾದ.

0: ಶಿವಮೊಗ್ಗ ತಾಲೂಕು ಎಲವಟಿ ಗ್ರಾಮದಲ್ಲಿರುವ ಜಗದ್ಗುರು ಸಚ್ಚಿದಾನಂದ ಪ್ರೌಢಶಾಲೆಗೆ ಸೇರುವ 8, 9, 10 ತರಗತಿ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಹೊಸದಾಗಿ ಸುಸಜ್ಜಿತವಾದ ಬಾಲಕರ ಉಚಿತ ಹಾಸ್ಟೆಲ್ ಅನ್ನ ಪ್ರಾರಂಭಿಸಲಾಗಿದೆ. ಮೊದಲು ಸೇರುವ 50 ಬಾಲಕರಿಗೆ ಮಾತ್ರ ಅವಕಾಶ. ಅನುಭವಿ ಶಿಕ್ಷಕ ವೃಂದದ ಮಾರ್ಗದರ್ಶನ ಇರುತ್ತದೆ. ಶಾಲಾ ಶುಲ್ಕ, ಸಮವಸ್ತ್ರ, ಪಠ್ಯ ಪುಸ್ತಕಗಳು, ಎಲ್ಲಾ ಸೌಕರ್ಯಗಳು ಉಚಿತ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9480302664, 9843155830. ಪ್ರಕಟಣೆ ಆನಂದ್ಪುರ ಸಂಸ್ಥಾನ, ಬೆಕ್ಕಿಂಗಲ್ ಮಠ.
1: ಆಕಾಶವಾಣಿ

0: ಕಾವ್ಯ ವಾಚನ. ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಕಾವ್ಯದ ಸಂಪೂರ್ಣ ಗಮಕ ವ್ಯಾಖ್ಯಾನ ಸರಣಿ.
1: ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ರಣವರ್ತರ್ ವನ್ನಿರಮ್ಮರ್ ಎಂಬ ಭಾಗವನ್ನ ಕೇಳಿ. ವಾಚನ ಮಾಡಿದ್ದಾರೆ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್.

ಕೆಲವು ಕಪಿಗಳು ಪುರಳೆ ಕಡ್ಡಿಗಳನ್ನ ಒಲೆಗೋಸ್ಕರ ಆರಿಸಿ ತಂದು ಕೊಟ್ಟರು. ಇನ್ನು ಕೆಲವು ಕಪಿಗಳು ಹಣ್ಣು ಹಂಪಲುಗಳನ್ನರಸಿದರು. ಕೆಲವರು ನೆಲದ ಒಳಗಿನ ಗೆಡ್ಡೆ ಗೆಣಸುಗಳನ್ನು ಅಗೆದು ತೆಗೆದರು. ಕೆಲವರು ಸಮುದ್ರಕ್ಕೆ ಇಳಿದು ಅಲೆಗಳ ಜೊತೆ ಆಟವಾಡುತ್ತಾ ಮನದಣಿಯೇ ಮಿಂದರು. ಸಮುದ್ರ ತೀರದ ಆ ಮರಳಿನ ಬಗ್ಗೆ ವರ್ಣಿಸುವಾಗ ಮಲೆನಾಡಿನ ಮಹಾಕವಿಗೆ ತೀರ್ಥಹಳ್ಳಿಯ ತುಂಗೆ ದಡದ ಮರಳಿನ ಜ್ಞಾಪಕ ಬಂದಿರಬೇಕು. ಬೆಳ್ದಿಂಗಳು ಹಾಲ್ ಚೆಲ್ಲಿದೆ ಹುಣ್ಣಿಮೆ ಇರುಳಲ್ಲಿ, ಬನದಂಚಿನ ತುಂಗೆಯ ಸಕ್ಕರೆ ಮರಳಲ್ಲಿ. ಅಂತಹದೇ ಸಕ್ಕರೆ ಮರಳಿನಲ್ಲಿ, ಬಿಳಿಯ ಮೆತ್ತನೆಯ ಮರಳಿನಲ್ಲಿ ಕಪಿ ಸೇರಿ ಹೊರಲಾಡಿದ್ದೇನು. ಒಬ್ಬರಿಗೊಬ್ಬರು ಎರಿಚಾಡಿದ್ದೇನು, ಜೂಟಾಟ ಆಡಿದ್ದೇನು, ಮರಳನ್ನು ತೋಡಿದ್ದೇನು. ಒಟ್ಟಿನ ಮೇಲೆ ಹೊತ್ತಿನ ಪರಿವೇ ಇಲ್ಲದೆ ಹುಚ್ಚೆದ್ದು ಕುಣಿದು ಕುಪ್ಪಳಿಸಿದೆ ಆ ಮರಳಿನಲ್ಲಿ ಸುಗ್ರೀವನ ಆ ಮಹಾಸೇನೆ. ಅಷ್ಟು ಹೊತ್ತಿಗೆ ಸಾಯಂಕಾಲವಾಗ್ತಾ ಬಂತು. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗ್ತಾ ಇದ್ದಾನೆ. ಸೂರ್ಯಾಸ್ತಮಾನದ ಚಿತ್ರವನ್ನ ಎಷ್ಟು ಸೊಗಸಾಗಿ ಕಟ್ಟಿಕೊಡ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕವಿ ರಾಷ್ಟ್ರಕವಿ ಕುವೆಂಪು.

ಇದ್ದಂತೆಯೇ ಸೂರ್ಯ ಭಗವಂತ ಪಶ್ಚಿಮಾಕಾಶ ಮಂಚಕ್ಕೆ ವಿಶ್ರಾಂತಿಗೆ ಬರುತ್ತಿದ್ದಾನೆ. ಅಗ್ನಿಚೂರ್ಣವನ್ನೆರಚಿದಂತೆ ಎಲ್ಲ ಕಡೆ ಕೆಂಪು ಹರಡಿದೆ. ಓಕಳಿಯಂತಾಗಿದೆ ಕಡಲ ನೀರು. ಸೀತೆಯ ನೆನಪು ಕಾಡಿ ವಿರಹಾಗ್ನಿ ರಾಮ

ಮಾನವನ ಆತ್ಮವನ್ನೇ ದಹಿಸುತ್ತದೆ. ಹಕ್ಕಿಗಳು ತಮ್ಮ ಹಾಡನ್ನ ಮುಗಿಸಿ ತಮ್ಮ ಗೂಡುಗಳನ್ನು ಸೇರಿಕೊಳ್ಳುತ್ತಿವೆ. ಪ್ರಾಣಿಗಳು ಮೆಲಕು ಹಾಕಲು ತಮ್ಮ ತಮ್ಮ ಗುಹೆಗಳಿಗೆ ಹಿಂತಿರುಗುತ್ತಿವೆ. ಮಹಾಸಮುದ್ರ ತನ್ನ ಶಬ್ದವನ್ನ ಅಡಗಿಸಿ ದಿವ್ಯ ಮೌನವನ್ನ ಧರಿಸಿದೆ. ನಿಧಾನಕ್ಕೆ ಕತ್ತಲೆ ಎಲ್ಲ ಕಡೆ ಹರಡುತ್ತಿದೆ.

ಕಪ್ಪು ಕತ್ತಲೆ ಎಲ್ಲ ಕಡೆ ಆವರಿಸಿ ನೆಲ ಬೆಟ್ಟ ಗುಡ್ಡ ಎಲ್ಲ ಕಪ್ಪು ಮಸಿಯಂತಾಗಿದೆ. ಶಿಬಿರಗಳಲ್ಲಿ ಬೆಳಕಿಗೋಸ್ಕರ ಪಂಜನ್ನು ಉರಿಸಿದ್ದಾರೆ. ರಾಮಚಂದ್ರ ತನ್ನ ಪತ್ನಿ ಸೆರೆಯಾಗಿದ್ದ ಲಂಕಾದ್ವೀಪವಿರುವ ದಕ್ಷಿಣ ದಿಕ್ಕನ್ನು ಮೇರೆಗಾಣದ ಅಗಾಧ ಸಾಗರವನ್ನೂ ದಿಟ್ಟಿಸಿ ನೋಡಿದ. ಅಂದು ರಾತ್ರಿ ರಾಮನೂ ಕೂಡ ಸಮುದ್ರದಂತೆಯೇ ಬಹುವಿಧವಾದ ಭಾವಗಳ ಅಲೆಗಳಿಂದ ಕೂಡಿದವನಾಗಿದ್ದ.

ನೀಲ, ನೀನು ಅಗ್ನಿಯ ಮಗ, ಜೊತೆಗೆ ಮಹಾಸೇನಾನಿ. ನಿನ್ನೊಡನೆ ಏಕಾಂತದಲ್ಲಿ ಕೆಲವು ವಿಷಯಗಳನ್ನ ಕೇಳಬೇಕಿದೆ. ರಹಸ್ಯವೇನಲ್ಲ ಕಪಿರಾಜ.

ಸುಗ್ರೀವನ ಅಂತರಂಗ ಮಂತ್ರಿಗಳೆಲ್ಲರೂ ಕೇಳಬೇಕಾದ್ದೆ. ಆದರೆ ಭಾವೋದ್ವೇಗದಿಂದ ಕೂಡಿದ ನನಗೆ ನೀನೊಬ್ಬನೇ ಇದ್ದರೆ ಒಳ್ಳೆಯದು, ಹಾಗೂ ಕೂಡ ಮಾತನಾಡಲು ಸುಲಭ. ಆಮೇಲೆ ನಮ್ಮ ಸಂಭಾಷಣೆಯ ಸಾರವನ್ನ ನೀನು ಅವರೆಲ್ಲರಿಗೂ ತಿಳಿಸು. ನೀನು ಮೌನಿ, ಮೌನ ನಿನ್ನ ಸಹಜ ಗುಣ. ಆದರೆ ವಾನರ ಶ್ರೇಷ್ಠ ನೀಲ, ನಮ್ಮ ಈ ಹೃದಯ ಸಂವಾದದಲ್ಲಿ ನೀನು ಯಾವ ಅಳುಕು ಸಂಕೋಚ ಮುಚ್ಚು ಮರೆ ಇಲ್ಲದೆ ನಾನು ಕೇಳುವುದಕ್ಕೆ ನಿರ್ಭಯವಾಗಿ ನಿನಗೆ ಅನ್ನಿಸಿದ್ದನ್ನ ಹೇಳಲೇಬೇಕು ಎಂದ ಕರುಣಾ ಕಾಕುಸ್ತ. ಅದಕ್ಕೆ ನೀಲ, ರಘುಶ್ರೇಷ್ಠ ಕೇಳು,

ರಾಘವ, ನಿನ್ನಿಷ್ಟ ಸೂಚನೆ ಅದು ನಮಗೆ ಆಜ್ಞೆ. ಸಾಮಾನ್ಯನೇ ನೀನು ರಾಮ, ಸೇನಾನಿಗಳ ಪರಮ ಸೇನಾನಿ ನೀನು, ಅಗ್ರಗಣ್ಯ ನೀನು. ಕೇಳು, ನನಗೆ ತಿಳಿದದ್ದನ್ನ ಮುಚ್ಚು ಮರೆ ಇಲ್ಲದೆ ಹೇಳ್ತೇನೆ. ಕೇಳು ರಾಮ ಎಂದ ಸೇನಾನಿ ನೀಲ. ರವಿ ಕಾಣದ್ದನ್ನ ಕವಿ ಕಂಡ ಎನ್ನುತ್ತಾರೆ. ಮಹಾಕವಿಯ ಕಲ್ಪನಾ ವಿಲಾಸ ಹೇಗೆ ಹರಿದಿದೆ ನೋಡಿ. ರಾಮ ಮತ್ತು ನೀಲ ಕುಳಿತಿದ್ದುದು ನೀರಿನಲ್ಲಿ ಅರ್ಧ ಮುಳುಗಿದ ಬಂಡೆಯೊಂದರ ಮೇಲೆ. ಆ ಬಂಡೆಯನ್ನ ನೋಡಿದರೆ ಮುಂದಿನ ಕಾಲುಗಳನ್ನು ನೀರಿನಲ್ಲಿಟ್ಟು ಸೊಂಡಿಲನ್ನು ನೀಡಿ ನೀರು ಕುಡಿಯುವ ದೊಡ್ಡ ಆನೆಯಂತೆ ಕಾಣುತ್ತಿತ್ತು. ಜೊತೆಗೆ ಸಮುದ್ರದ ಅಲೆಗಳು ಬಂಡೆಗೆ ಬಡಿದು ಅದರ ತುಂತುರು ತುಷಾರ ರಾಮ ಮತ್ತು ನೀಲರ ದೇಹಗಳಿಗೆ ಸೋಂಕಿ ಅವರು ರೋಮಾಂಚನಗೊಂಡರು. ರಾಮಚಂದ್ರ ಕೇಳುತ್ತಿದ್ದಾನೆ, ನೀಲಾ,

ನೀಲ, ಈ ಕಡಲು ಲಂಕೆಯಿಂದ 100 ಯೋಜನದವರೆಗೆ ಹರಡಿಕೊಂಡಿದೆ. ಶಿಬಿರದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಈ ಮಹಾ ಸೈನ್ಯ ಸಾಗರವನ್ನ ನೋಡಿದರೆ ಮನಸ್ಸಿಗೆ ಧೈರ್ಯವನ್ನು ಹಬ್ಬವನ್ನೂ ಉಂಟು ಮಾಡುತ್ತಿದೆ. ಆದರೆ ಈ ಮಹಾ ಸೈನ್ಯ ಸಾಗರವನ್ನ 100 ಯೋಜನ ವಿಸ್ತಾರವಾದ ಈ ಕಡಲನ್ನ ದಾಟಿಸಿ ಲಂಕೆಗೆ ಕರೆದುಕೊಂಡು ಹೋಗುವುದು ಹೇಗೆ? ನನಗೇನು ತೋಚದಾಗಿದೆ ಎಂದ ರಾಮ. ಅದಕ್ಕೆ ನೀಲ ಹೇಳುತ್ತಾನೆ, ರಾಮ ಏತಕ್ಕೆ ಚಿಂತೆ, ಬಿಡು ಚಿಂತೆಯಂ.

ರಾಮ, ನಿನಗೆ ಚಿಂತೆಯೇ? ಧರ್ಮ ಸ್ವರೂಪ ನೀನು. ಯಾವ ಧರ್ಮಕ್ಕೋಸ್ಕರ ಪಟ್ಟಾಭಿಷೇಕವಾಗಬೇಕಾಗಿದ್ದ ನೀನು ಸಮಸ್ತ ರಾಜ್ಯ ಕೋಶ ಸಂಪತ್ತು ಐಶ್ವರ್ಯಗಳನ್ನ ತೃಣ ಸಮಾನ ಅಂತ ತಿಳಿದು ಕಾಡಿಗೆ ಬಂದೆಯೋ? ಆ ಧರ್ಮ ನಿನ್ನ ಕೈ ಹಿಡಿಯುವುದಿಲ್ಲವೇನು? ಆ ಧರ್ಮ ದೇವತೆ ನಮಗೆ ಸೇತುವೆಯನ್ನು ಕಟ್ಟಿಕೊಡುವುದಿಲ್ಲವೇನು? ಖಂಡಿತ ಕಟ್ಟಿಕೊಡುತ್ತಾಳೆ. ಋಷಿಗಳಂತೆ ಜೀವನವನ್ನು ನಡೆಸುತ್ತಿರುವ ನಿನ್ನ ತಪಶಕ್ತಿ ಸಾಮಾನ್ಯವೇ? ಋತು ಪ್ರಕೃತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಅದಕ್ಕಿಲ್ಲವೇನು? ಅದರಿಂದ ಕಲ್ಲು ತನ್ನ ಸಹಜ ಗುಣ ಬಿಟ್ಟು ತೇಲುವುದಿಲ್ಲವೇನು? ತೇಲುವ ಕಲ್ಲುಗಳಿಂದ ಸೇತುವೆ ಕಟ್ಟಿ ದಾಟಬಹುದು. ಜೊತೆಗೆ ರಾಮ, ನಿನ್ನ ಇಚ್ಛಾಶಕ್ತಿ ಸಾಮರ್ಥ್ಯ ಅದೇನು ಅಲ್ಪವೇ? ಯಾವ ಶಿವಧನಸ್ಸನ್ನ ರಾವಣೇಶ್ವರನಿಗೆ ಎತ್ತಲಾಗಲಿಲ್ಲವೋ ಅದನ್ನು ಲೀಲಾಜಾಲವಾಗಿ ಎತ್ತಿ ಹೆದೆ ಏರಿಸಿ ಮುರಿದೆಯಲ್ಲ, ನಿನ್ನ ಶಕ್ತಿಯನ್ನು ಅಳೆಯಲು ಸಾಧ್ಯವೇ ರಾಮ? ಅಂತಹ ನಿನ್ನ ಸಾಮರ್ಥ್ಯಕ್ಕೆ ಇಚ್ಛೆಗೆ ಹೆದರಿ ಈ ಸಾಗರ ದಾರಿ ಬಿಡುವುದಿಲ್ಲವೇನು? ಜೊತೆಗೆ ರಾಮ, ನಮ್ಮ ಸೇನೆಯಲ್ಲಿ ಅಸಾಮಾನ್ಯ ಯೋಧರಿದ್ದಾರೆ. ತಮ್ಮ ಒಂದು ಕೈಯ ಅಪ್ಪಳಿಕೆಯಿಂದ ಕಡಲು ಎರಡು ಕಡೆಗೆ ಸರಿಯುವಂತೆ ಮಾಡುವ ದೈತ್ಯ ಶಕ್ತಿಯುಳ್ಳ ಮಹಾನ್ ವೀರರಿದ್ದಾರೆ. ಅಲ್ಲದೆ ವಿಶ್ವಕರ್ಮನಿಗೆ ಸಮಾನರಾದ ಶಿಲ್ಪಿಗಳು ಯಂತ್ರಜ್ಞರೂ ಕೂಡ ನಮ್ಮಲ್ಲಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸಾವಿರಾರು ದೋಣಿಗಳನ್ನು ಕಟ್ಟಿ ಅದರಲ್ಲಿ ಈ ಸಮುದ್ರವನ್ನ ದಾಟಿಸತಕ್ಕಂತಹ ಸಾಮರ್ಥ್ಯ ಇರತಕ್ಕಂತಹ ಕುಶಲಿಗಳು ಅವರು. ಹೀಗೆ ರಾಮ, ನಿನ್ನ ಸಾಮರ್ಥ್ಯ ತಪಶಕ್ತಿ ಇಚ್ಛಾಶಕ್ತಿಗೆ ಇಂತಹ ಮಹಾಕಲಿಗಳ ಯಂತ್ರಜ್ಞರ ಕೈಂಕರ್ಯ ದೊರಕಲು ನಮ್ಮ ಸೈನ್ಯಕ್ಕೆ ಎದುರಿಗೆ ಕಾಣುವ ಜಲರಾಶಿ ಕಡಲೋ ಕಾಲುವೆಯೋ? ನೀನೇ ಹೇಳು ರಾಮ, ಅದು ನಮ್ಮ ಸೈನ್ಯಕ್ಕೆ ಗೋಪಾದ? ಆ ನೀಲನ ಅಸ್ಖಲಿತ ಮಹತ್ತಾದ ವೀರವಾಣಿಯನ್ನ ಕೇಳಿ ರಾಮ.

0: ಸಹಜವಾಗಿಯೇ ಮೌನಿಯಾದ ನೀಲನ ಅಸ್ಖಲಿತ ಮಹತ್ತಾದ ವೀರವಾಣಿಗೆ ರಾಮನ ಚಿಂತೆ ದೂರವಾಯಿತು. ಹೃದಯದ ಭಾರ ಕಡಿಮೆಯಾಯಿತು. ಅದನ್ನ ಒಂದು ಸುಂದರ ಉಪಮೆಯೊಂದಿಗೆ ಕವಿ ನಮಗೆ ತಿಳಿಸುತ್ತಾರೆ. ನೀಲನ ಮಹತ್ತಾದ ಧ್ವನಿಯ ಧೈರ್ಯಕ್ಕೆ ರಾಮನ ಎದೆಯ ಕತ್ತಲು ಅಳಿಯಿತೋ ಎಂಬಂತೆ ಕೃಷ್ಣ ಪಕ್ಷದ ಚಂದ್ರ ಸಮುದ್ರದಿಂದ ಮೇಲೇರಿ ಜಗತ್ತಿನ ಕತ್ತಲನ್ನ ದೂರ ಮಾಡಿದ. ಮತ್ತೆ ರಾಮಪ್ರಭು, ನೀಲ, ನೀನು ಆಂಜನೇಯ ನಿಂ ಕೇಳಿದೈ?
1: ಕೇಳಿದೈ ನೀನ್ ಆಂಜನೇಯ ನಿಂ

0: ನೀಲಾ, ನೀನು ಆಂಜನೇಯನಿಂದ ರಾವಣನ ಮೂಲಬಲ, ಆತನ ಮಹಾಸೇನೆಯ ಬಗ್ಗೆ, ಕೋಟೆಯ ಬಗ್ಗೆ ತಿಳಿದಿದೆಯೇನು?
1: ಹೌದು ಪ್ರಭು, ನಾನು ಎಲ್ಲ ವೃತ್ತಾಂತವನ್ನು ಕೇಳಿ ತಿಳಿದಿದ್ದೇನೆ ಎಂದ.
0: ಅಲ್ಲ ನೀಲಾ, ನಮ್ಮಲ್ಲಿ ಮಹಾಮಹಾಬಲಶಾಲಿಗಳಿದ್ದಾರೆ ನಿಜ, ಆದರೆ ಅವರಲ್ಲಿ ಎಷ್ಟೋ ವೀರರಿಗೆ ಈ ಸಮುದ್ರವನ್ನ ಎರಡು ಸಲ ದಾಟುವ ಸಾಮರ್ಥ್ಯ ಇಲ್ಲ ಅಲ್ಲವೇ? ಅಂದ್ರೆ ಒಂದ್ಸಲ ಲಂಕೆಗೆ ಸಮುದ್ರ ದಾಟ ಹೋಗ್ತಾರೆ, ಆದರೆ ಮತ್ತೆ ಹಿಂತಿರುಗಿ ಬರುವ ಸಾಮರ್ಥ್ಯ ಇಲ್ಲ ಅಲ್ಲವೇ ಎಂದು ಕೇಳುತ್ತಾನೆ ರಾಮ.
1: ಹೌದು ಪ್ರಭು, ಅನೇಕರಿಗೆ ಆ ಸಾಮರ್ಥ್ಯ ಇಲ್ಲ. ಆಯ್ತು, ಸೈನಿಕರಿಗೆ ತಾವು ಎಂತಹ ಯುದ್ಧಕ್ಕೆ ಹೋಗ್ತಾ ಇದ್ದೇವೆ, ಅದರ ಪರಿಣಾಮ ಏನಾಗಬಹುದು ಎಂಬುದರ ಬಗ್ಗೆ ತಿಳಿದಿದೆಯೇ? ಅಂದ್ರೆ ಅವರ ಪ್ರಾಣವೂ ಹೋಗಬಹುದು ಎಂಬ ಅರಿವಿದೆಯೇ ಎಂದು ಕೇಳುತ್ತಾನೆ ರಾಜಾರಾಮ.
0: ಅದಕ್ಕೆ ನೀಲ, ಕಿಷ್ಕಿಂಧೆಯಿಂದ ಹೊರಟಾಗಲೇ ಸೈನಿಕರ ಮಹಾಸಭೆಯಲ್ಲಿ ಎಲ್ಲವನ್ನೂ ವಿವರಿಸಿದ್ದೇನೆ, ಪ್ರತಿಯೊಬ್ಬರೂ ಅದಕ್ಕೆ ಸಿದ್ಧರಾಗಿಯೇ ಸಂತೋಷದಿಂದ ಹೊರಟಿದ್ದಾರೆ ಎಂದ ನೀಲ.
1: ಇಷ್ಟೆಲ್ಲ ಪೀಠಿಕೆ ಹಾಕಿ ಯಾರ ಎದೆಯನ್ನಾದರೂ ಹಿಂಡುವಂತಹ ತನ್ನ ಮುಖ್ಯ ಪ್ರಶ್ನೆ ಕೇಳುತ್ತಾನೆ ಜಾನಕೀಪತಿ.
0: ನೋಡು ನೀಲ, ಅಗ್ನಿಭವ ನೀನು, ಯುದ್ಧದಲ್ಲಿ ಜಯಾಪಜಯಗಳು ದೈವಾಯತ್ತ, ಹಾಗಾಗಿ ನನ್ನ ಮತ್ತು ನನ್ನ ಸತಿಯ ಅನಿಶ್ಚಿತವಾದ ಮುಂದಿನ ಸುಖಕ್ಕಾಗಿ ಇಂತಹ ಮಹಾಸೇನೆಯನ್ನ ಕಟ್ಟಿಕೊಂಡು ಯುದ್ಧಕ್ಕೆ ಹೊರಟಿದ್ದೀನಲ್ಲ, ರಕ್ತದ ಕೋಡಿ ಹರಿಯುತ್ತೆ, ಭೂತ ಹಿಂಸೆಯಾಗುತ್ತೆ, ಲಕ್ಷಾಂತರ ಸೈನಿಕರು ಮರಣ ಹೊಂದುತ್ತಾರೆ, ನನ್ನ ಸುಖಕ್ಕೋಸ್ಕರ ಅವರ ಸಂಸಾರ ಸುಖವನ್ನ ಬಲಿ ಕೊಡ್ತಾ ಇದ್ದೀನಲ್ಲ ಅಂತ

0: ನನ್ನ ಎದೆ ನಿರಂತರ ಚುಚ್ಚುತ್ತಾ ಇದೆ. ನಾನು ಮಾಡ್ತಾ ಇರೋದು ಸರಿಯಾ? ನಿರ್ಭೀತಿಯಿಂದ ಹೇಳು ನೀಲಾ, ಎಂದ ರಾಮ. ಅದಕ್ಕೆ ಪ್ರಾಜ್ಞನಾದ ನೀಲಾ,
1: ಇದುವರೆಗೆ ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಲಂಕಾ ಸಂಪುಟದಲ್ಲಿ ರಣವರ್ತರ್ ವನ್ನಿರಮ್ಮರ್ ಎಂಬ ಭಾಗವನ್ನ ಕೇಳ್ತಾ ಇದ್ರಿ. ವಾಚನ ಮಾಡಿದವರು ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್.
2: ಶ್ರೀ ಕುವೆಂಪು ವಿರಚಿತ ರಾಮಾಯಣ ದರ್ಶನ ಕಾವ್ಯದ ಗಮಕ ವ್ಯಾಖ್ಯಾನ ಕೇಳುತ್ತಿದ್ದೀರಿ.

ಸಮಯ 11:35 ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರ. ಈಗ ಸೇವಾ ಮಾಹಿತಿ. ಸುಚಿತ್ರ ಎಂಬ 25 ವರ್ಷದ ಮಹಿಳೆ ಮೂಡಿಗೆರೆ ಪೊಲೀಸ್ ಸ್ಟೇಷನ್ ಚಿಕ್ಕಮಗಳೂರು ಜಿಲ್ಲೆಯಿಂದ ಕಾಣೆಯಾಗಿದ್ದಾರೆ. ಚೆಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ದುಂಡು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಬಣ್ಣ ಹೊಂದಿದ್ದಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಚೂಡಿದಾರ್ ಧರಿಸಿದ್ದರು. ಎಡಗೈಯಲ್ಲಿ ಅಮ್ಮ ಎಂಬ ಹಚ್ಚೆ ಗುರುತು ಇರುತ್ತದೆ. ಇವರು ಕನ್ನಡ ಭಾಷೆ ಮಾತನಾಡುತ್ತಾರೆ. ಸುಚಿತ್ರ ಎಂಬ 25 ವರ್ಷದ ಮಹಿಳೆಯ ಸುಳಿವು ಕಂಡವರು ಸ್ಟೇಷನ್ ಹೌಸ್ ಆಫೀಸರ್, ಮೂಡಿಗೆರೆ ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ. ಇವರಿಗೆ ತಿಳಿಸಲು ಸಂಬಂಧಪಟ್ಟವರು ಕೋರಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಾಲಯ ಭಾರತ ಸರ್ಕಾರದಿಂದ 2026ನೇ ಸಾಲಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿಗಾಗಿ 5-18 ವರ್ಷದೊಳಗಿನ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಕ್ಕಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಧೈರ್ಯ ಮತ್ತು ಸಾಹಸದಿಂದ ಇತರರನ್ನು ರಕ್ಷಿಸಿದ ಕ್ರೀಡೆ, ಸಮಾಜ ಸೇವೆ, ತಂತ್ರಜ್ಞಾನ, ಪರಿಸರ ಸಂರಕ್ಷಣೆ, ಕಲೆ ಮತ್ತು ಸಂಸ್ಕೃತಿ, ನೂತನ ಆವಿಷ್ಕಾರವನ್ನು ಮಾಡಿದಂತಹ ಎಲ್ಲ ಮಕ್ಕಳು ಇಲಾಖೆಯ ವೆಬ್ಸೈಟ್ ಅನ್ನು ಸಂಪರ್ಕಿಸಿ ಜುಲೈ 31ರೊಳಗೆ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಸರ್ಕಾರಿ ವೀಕ್ಷಣಾಲಯ ಕಟ್ಟಡ, 100 ಅಡಿ ರಸ್ತೆ, ಆಲ್ಕೊಳ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದಾಗಿದೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 5ರಂದು ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಗಳಾದ NTDEC, ಇಂಡಸ್ಟ್ರಿಯಲ್ ಆಟೋಮೇಷನ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್, NTTF ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606, 9108235132 ಸಂಪರ್ಕಿಸಬಹುದಾಗಿದೆ. ಭದ್ರಾವತಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಜೂನ್ 5ರಂದು ಅಂದರೆ ನಾಳೆ ಪ್ರತಿಷ್ಠಿತ ಕಂಪನಿಗಳಾದ ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ಸ್ ಬೆಂಗಳೂರು ಹಾಗೂ ಕೋಲಾರದ ಹೊಂಡಾ ಮೋಟಾರ್ಸ್ ಸೈಕಲ್ ಅಂಡ್ ಸ್ಕೂಟರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ATS ಕ್ಯಾಂಪಸ್ ಸೆಲೆಕ್ಷನ್ ಡ್ರೈವ್ ಆಯೋಜಿಸಿದ್ದು, ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರನ್ನು ಸಂಪರ್ಕಿಸಲು ಕೋರಲಾಗಿದೆ. ದೂರವಾಣಿ ಸಂಖ್ಯೆಗಳು ಹೀಗಿವೆ: 0828220002000. ಮೊಬೈಲ್ ಸಂಖ್ಯೆ 9980129595, 94832883856. ಇದುವರೆಗೂ ಸೇವಾ ಮಾಹಿತಿಯನ್ನ ಆಲಿಸಿದಿರಿ. ಇನ್ನು ಒಂದೆರಡು ಭಾವಗೀತೆಗಳನ್ನ ಕೇಳೋಣ. ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕವನ ಈ ಹೆಸರು ಸತ್ಯ.

ಕಲ್ಪನಾ ಛಾಯೆಯಲ್ಲಿ ರಾಜಶೇಖರ ಭೂಸನೂರ ಮಠ ಅವರ ಕವಿತೆ, ಗಾಯಕ ಮೈಸೂರು ಅನಂತಸ್ವಾಮಿ.

0: ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ 11:45. ಆತ್ಮೀಯ ಕೇಳಿದರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ನಿಮ್ಮ ಪ್ರೀತಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನು. ಇನ್ನು ಈಗ ಜನಪದ ಸಂಗೀತ ಕಾರ್ಯಕ್ರಮವನ್ನು ಆಲಿಸೋಣಂತೆ. ಶಿವಮೊಗ್ಗದ ಕೆ ರಾಜ್ಕುಮಾರ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು.
1: ನಮ್ಮ ಪತಿಮ್ಮ ಪತಿರ್ಮಲ

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಶಿವಮೊಗ್ಗದ ಕೆ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಜನಪದ ಹಾಡುಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂದಿತು.

ಆತ್ಮೀಯ ಕೇಳುಗರೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ರಾಜೇಶ್ವರಿ ಶೀಲವಂತ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕುರಿತ ಯೋಜನೆ ಕಾರ್ಯಕ್ರಮದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಈ ಕುರಿತು ಮಾಹಿತಿಯನ್ನು ಆಲಿಸುವಿರಿ. ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ, ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಅಂತ. ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ತುತ್ತಾಗುತ್ತಿದ್ದಾರೆ. ಮುಗ್ಧ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಕಳೆದ 2021 ಈಚೆಗೆ ಏರುಗತಿಯಲ್ಲಿವೆ. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ 4 ಅಂತಾರಾಷ್ಟೀಯ ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನವೆಂದು ವಿಶ್ವಸಂಸ್ಥೆ ಘೋಷಿಸಿದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗೆ ಮಕ್ಕಳ ಉಚಿತ ಸಹಾಯವಾಣಿ 1098 ಸಂಪರ್ಕಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಾರ್ವಜನಿಕರನ್ನು ಕೋರಿದೆ. ಮಹಾತ್ಮ ಗಾಂಧೀಜಿ ಅವರಿಂದ ರಾಜರ್ಷಿ ಎಂದು ಕರೆಯಲ್ಪಟ್ಟ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವೆಂದು ಬಾಲಕಾರ್ಮಿಕ ಪದ್ಧತಿ ರದ್ದತಿ, ಮಕ್ಕಳಿಗೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಉಚಿತ ಶಿಕ್ಷಣ, ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಮೈಸೂರು ಸಾಬೂನು ಕಾರ್ಖಾನೆ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ದೃಷ್ಟಾರರು. ಪದ್ಮಭೂಷಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನವೆಂದು ತಮ್ಮ ಸುಮಧುರ ಕಂಠದ ಮೂಲಕ ಭಾರತೀಯರ ಮನೆ ಮನೆಗಳಲ್ಲಿ ಅಜರಾಮರರಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರ್ 2026 ನಾಮನಿರ್ದೇಶನಗಳ ಸಲ್ಲಿಕೆ ಪ್ರಾರಂಭವಾಗಿದೆ. ತಮ್ಮ ಸಮರ್ಪಣಾ ಭಾವ, ಪರಿಶ್ರಮ ಮತ್ತು ಪ್ರಭಾವದ ಮೂಲಕ ಇಡೀ ದೇಶಕ್ಕೆ ಸ್ಫೂರ್ತಿಯಾಗುವ ಯುವ ಸಾಧಕರನ್ನು ಗೌರವಿಸಿ ಸಂಭ್ರಮಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 31. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಂಪುಟ ಸಭೆ 6 ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದೆ. ಲೋಕಭವನದಲ್ಲಿ ಪದಗ್ರಹಣ ಸಮಾರಂಭದ ಬಳಿಕ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಯುವಜನರ ಶಿಕ್ಷಣ, ಉದ್ಯೋಗಕ್ಕೆ ಒತ್ತು ನೀಡುವ ಜೊತೆಗೆ ಸತ್ಪ್ರಜೆಗಳಾಗಿ ರೂಪಿಸುವ ಆಶಯ ಈ ಘೋಷಣೆಗಳಲ್ಲಿ ಅಡಕವಾಗಿದ್ದು, ಖಾಸಗಿ ಉದ್ಯಮ ವಲಯದಲ್ಲಿ ಕನ್ನಡಿಗರ ಅರ್ಹತೆಗೆ ಅನುಗುಣವಾಗಿ ಉದ್ಯೋಗ ದೊರಕಿಸಿಕೊಡುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಇಲ್ಲಿ ರೈತರ ಸಮಸ್ಯೆಗೆ ನಮ್ಮ ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ವಲಸೆ ಹೋಗೋದನ್ನ ತಪ್ಪಿಸಬೇಕು. ಸೊ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫ್ಲಾರಿಕಲ್ಚರ್, ಸಿರಿಕಲ್ಚರ್, ಸಿಲ್ಕು, ಮಿಲ್ಕು ಇವೆಲ್ಲ ಡಿಗ್ರೇಡ್ ಅನ್ನೋದು ಭಾವನೆ ನಮ್ ಯಾವ ರೈತರಿಗೂ ಬರಬಾರದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸಬೇಕು. ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ವರೆಗೂ ಕೂಡ ಫ್ರೀಯಾಗಿ ಬಸ್ ಪಾಸ್ ಅನ್ನ ಕೊಡ್ತೇವೆ. ಉದ್ಯೋಗದ ಸಮಸ್ಯೆ, ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ವಿ. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಇಷ್ಟು ಕ್ಯಾಬಿನೆಟ್ ಅಷ್ಟೊತ್ತಿಗೆ ನಿಮಗೆ ರಿಲೀಸ್ ಮಾಡ್ತೀನಿ. ಈ ರಾಜ್ಯ ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ.
0: ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯ ಕೋರಿರುವ ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ, 2 ಬಾಕಿ ಗೃಹಲಕ್ಷ್ಮಿ ಕಂತನ್ನು ಆದಷ್ಟು ಶೀಘ್ರ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಇಂದು ಬೆಳಗ್ಗೆ ಉದ್ಘಾಟಿಸಿದರು. ಸದ್ಯದಲ್ಲೇ ಅವರು ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಅತಿಥಿ ಗೃಹದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳಾದ ರಾಯಚೂರು ಹಾಗೂ ಯಾದಗಿರಿಯ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ ಹೋಬಳಿಯಲ್ಲಿ ಭಾರತ್ ಶೇರ್ಡ್ ರೆಪಾಸಿಟರಿ ಆಫ್ ಇನ್ಸ್ಕ್ರಿಪ್ಷನ್ಸ್ ಭಾರತಶ್ರೀ ಯೋಜನೆ ಅಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಶಾಸನಗಳ ಡಿಜಿಟಲೀಕರಣ ಕಾರ್ಯ ಕೈಗೊಂಡಿದೆ. ನಿಟ್ಟೂರು ಗ್ರಾಮದಲ್ಲಿ ವಿಜಯನಗರ ಕಾಲದ ನಿಲುವುಗಲ್ಲು ಶಾಸನ ಪತ್ತೆಯಾಗಿದೆ ಎಂದು ಎಎಸ್ಐ ಸಹಾಯಕ ಅಧೀಕ್ಷಕ ಹಾಗೂ ಶಾಸನ ತಜ್ಞ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಪದೇರು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಶುದ್ಧ ಮತ್ತು ಪರಿಮಳಯುಕ್ತ ಕಾಫಿಯನ್ನು ಬೆಳೆಯಲು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅನುಸರಿಸುತ್ತದೆ. ನೈಸರ್ಗಿಕ ಕೃಷಿಯ ಕಾಫಿಯೇ ಅತ್ಯುತ್ತಮ ಎಂದು ರೈತ ಉತ್ಪಾದಕರ ಕಂಪನಿ ತಿಳಿಸಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಇಂದಿನಿಂದ ಆರಂಭವಾಗಲಿರುವ ಮೊದಲ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 60 ಹೆಚ್ಚು ದೇಶಗಳಿಂದ 400 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ, ಭಾರತೀಯ ಕ್ರೀಡಾ ಪ್ರಾಧಿಕಾರ ಹಾಗೂ ಗುಜರಾತ್ ಯೋಗಾಸನ ಕ್ರೀಡಾ ಸಂಘ ಆಯೋಜಿಸಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಥಮ ವಿಶ್ವಕಪ್ ಯೋಗಾಸನ ಚಾಂಪಿಯನ್ಶಿಪ್ಗೆ ಎಕ್ಸ್ ಮಾಧ್ಯಮದಲ್ಲಿ ಶುಭ ಕೋರಿದ್ದಾರೆ. ದೇಶಾದ್ಯಂತ ಬ್ಯಾಡ್ಮಿಂಟನ್ ಸೇರಿದಂತೆ ಕ್ರೀಡೆ ಹಾಗೂ ಯುವ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಧ್ಯೇಯದೊಂದಿಗೆ ಬೆಂಗಳೂರಿನ ಪ್ರಕಾಶ್ ಪಡುಕೋಣೆ ಸ್ಕೂಲ್ ಆಫ್ ಬ್ಯಾಡ್ಮಿಂಟನ್ ಹಾಗೂ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ 8ನೇ ತಾರೀಖಿನಿಂದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅಂತ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರನ್ನ ಹುಡುಕಿಕೊಂಡು ಕೂಡ ಸಾಕಷ್ಟು ಪ್ರಶಸ್ತಿಗಳು ಬಂದವ. ಅವು ಯಾವ ಪ್ರಶಸ್ತಿಗಳು, ಏನು ಅಂತ, ಮತ್ತೆ ಇವರ ಸಾಧನೆ ಏನು ಅಂತ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕನ್ನಡ ಅತಿಥಿ ಉಪನ್ಯಾಸಕರು, ತಾವು ಕನ್ನಡ ಉಪನ್ಯಾಸಕರಾಗಿದ್ದು ಭಾಷೆಯಲ್ಲಿನ ಅಭಿಮಾನಕ್ಕೂ ಅಥವಾ ಸರಳ ಅನ್ನುವ ಕಾರಣಕ್ಕೂ?
2: ನಾ ಭಾಷೆಯ ಮೇಲೆ ಅಭಿಮಾನಕ್ಕಾಗಿ ಕನ್ನಡ ಉಪನ್ಯಾಸಕಿ ಆಗಿದ್ದು. ನನಗೆ ಉಪನ್ಯಾಸಕಿ ಆಗ್ಬೇಕನ್ನುವಂತಹ ಇಚ್ಛೆ ಏನಿರಲಿಲ್ಲ. ನಾನು ಕನ್ನಡ ಅಭಿಮಾನಿಯಾಗಿ ಕನ್ನಡವನ್ನು ಮೊದಲಿಂದಲೂ ಆಸಕ್ತಿಯಿಂದ ಕಲಿತಿದ್ದೆ. ಆಸಕ್ತಿಯಿಂದ ಮೊದಲಿಂದ ನಾನು ಕತೆ ಕಾದಂಬರಿಗಳನ್ನು ಓದೋದು, ವಿಮರ್ಶೆಗಳನ್ನು ಓದೋದು ಮಾಡ್ಕೋತಂದೆ. ಜೊತೆಗೆ ನಮ್ದು ತಂದೆಯವರು ಪತ್ರಕರ್ತರಾಗಿದ್ದರಿಂದ ಅವರು ಬರೆದಂತ ಲೇಖನಗಳನ್ನ ಓದ್ತಿದ್ದೆ. ಹಾಗಾಗಿ ಸಾಹಿತ್ಯ ನನ್ನನ್ನು ಸೆಳಿತಾ ಹೋಯ್ತು. ಆ ಸಾಹಿತ್ಯ ಓದ್ತಾ ಓದ್ತಾ ನಾನು ಎಂಎ ಮಾಡ್ಬೇಕನ್ನುವಂತ ಆಸಕ್ತಿ ಇತ್ತು. ಎಂಎ ಮಾಡಿಕೊಂಡೆ. ಎಂಎ ಮಾಡ್ಕೊಂಡ ನಂತರ ನಾನು ಯಾವುದೇ ಇಚ್ಛೆ ಇರಲಿಲ್ಲ ನಾನು ಉಪನ್ಯಾಸಕ ಆಗ್ಬೇಕಂತ. ಹಾಗಂತ ಉಪನ್ಯಾಸ ವೃತ್ತಿ ಮೇಲೆ ಗೌರವ ಇಲ್ಲ ಅಂತಲ್ಲ, ಅತಿಯಾದ ಗೌರವವನ್ನು ಇಟ್ಕೊಂಡಂತವಳು. ನಾನೊಂದು ಸ್ವಲ್ಪ ಮಾತು ಕಡಿಮೆ, ಹೀಗಾಗಿ ನಾನು ಉಪನ್ಯಾಸಕ ವೃತ್ತಿ ಎಂದು ಯಾವ ಕಾಲಕ್ಕೂ ಮಾಡಬಾರ್ದಂತಿತ್ತು. ಆದ್ರೆ ನನ್ನ ಅದೃಷ್ಟ ಏನೋ ಆ ವೃತ್ತಿ ನನ್ನನ್ನು ತನ್ನತ್ತ ಸೆಳೀತು. ಅಲ್ಲಿ ಇವತ್ತು ಬರೇ ಗೌರವವನ್ನು ಕೊಡ್ತಿದ್ದೆ ಉಪನ್ಯಾಸಕ ವೃತ್ತಿಗೆ. ಗೌರವದ ಜೊತೆಗೆ ಪ್ರೀತಿಯನ್ನ ನಾನು ಅತ್ಯಂತ ಹೆಚ್ಚು ಪ್ರೀತಿ ಮಾಡೋದಂದ್ರೆ ಈ ಉಪನ್ಯಾಸಕ ವೃತ್ತಿಯನ್ನ. ಇವತ್ತ ನಾನು ಅತ್ಯಂತ ಒಪ್ಕೊಂಡು ಈ ವೃತ್ತಿಯನ್ನು ಮಾಡ್ತಿದ್ದೀನಿ. ಪ್ರೀತಿ ಗೌರವದ ಜೊತೆಗೆ ಅದು ನನ್ನ ದೇಹದ ಒಂದು ಅಂಗ ಏನೋ ಅನ್ನೋ ರೀತಿಯಿಂದ ನಾ ಕನ್ನಡವನ್ನ ಇವತ್ತು ಪ್ರೀತಿಸ್ತೀನಿ.
1: ಇಷ್ಟೊಂದು ಆಳವಾಗಿ ಈ ಕನ್ನಡ ಭಾಷೆ ಮೇಲೆ ಒಂದು ತಮ್ಮನ್ನ ತಾವು ತೊಡಗಿಸಿಕೊಂಡು ವೃತ್ತಿಯನ್ನ ನಡೆಸ್ತಾ ಇದ್ದೀರಿ, ಸಂತೋಷ ಡಾಕ್ಟರ್ ರಾಜೇಶ್ವರಿ ಅವರೇ. ಈ ಸಾಹಿತ್ಯ ಕ್ಷೇತ್ರ ಒಂದು ಪ್ರಶ್ನೆ ಬಂದಾಗ, ಸಾಹಿತ್ಯ ಕ್ಷೇತ್ರ ಅನ್ನೋದು ತುಂಬಾ ವಿಶಾಲವಾದದ್ದು, ಅದರಲ್ಲಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಆಸಕ್ತಿ ಇರೋದು ಯಾವ ಕಡೆ, ಯಾವ ಭಾಗದಲ್ಲಿ ಅಂತ ಕೇಳಬಹುದು?
2: ಕೇಳಬಹುದು ಸರ್. ಸಾಹಿತ್ಯ ಅಂದ್ರೆ, ಕನ್ನಡ ಸಾಹಿತ್ಯ ಅಂದ್ರೆ ಸಮುದ್ರದಷ್ಟು ವಿಶಾಲವಾದದ್ದು. ಅದರಲ್ಲಿ ಒಂದು ನೀರು ಕುಡಿಯುವಂತ ಪ್ರಯತ್ನವೂ ನನ್ನಿಂದ ಆಗಿಲ್ಲ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನನಗೆ ಕತೆ ಕಾದಂಬರಿ ಓದೋದ್ರಲ್ಲಿ, ಕತೆ ಕಾದಂಬರಿಗಳಲ್ಲಿ ಬಹಳಷ್ಟು ಆಸಕ್ತಿ ಓದ್ತೀನಿ. ಬರವಣಿಗೆ ವಿಷಯ ಬಂದಾಗ ಕತೆ ಕಾದಂಬರಿ ಕವನಗಳನ್ನ ನಾ ಯಾವತ್ತು ಇಲ್ಲಿವರೆಗೂ ಬರ್ದಿಲ್ಲ. ನನಗ ವಿಚಾರ ಆಸಕ್ತಿ ಇರೋದೇನಂದ್ರೆ, ಒಂದು ಸಂಶೋಧನಾ ಕ್ಷೇತ್ರ, ಮತ್ತೊಂದು ವಿಮರ್ಶಾ ಕ್ಷೇತ್ರ ಇರೋದ್ರಿಂದ ನಾವು ಸಂಶೋಧನೆ ಕುರಿತು ಕುರಿತ ಲೇಖನಗಳನ್ನ ಬರ್ದಿದ್ದೀನಿ ಮತ್ತು ವಿಮರ್ಶಾ ಲೇಖನಗಳನ್ನ ಬರ್ದಿದ್ದೀನಿ. ಉಪನ್ಯಾಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಹಂತಗಳನ್ನೇ ಆಯ್ಕೆ ಮಾಡಿಕೊಂಡು ನಾವು ಉಪನ್ಯಾಸಗಳನ್ನು ಮಾಡ್ತಿದ್ದೀನಿ. ಕತೆ ಕಾದಂಬರಿ ನನಗೆ ಆಸಕ್ತಿ, ಓದ್ಲಿಕ್ಕೆ ಮಾತ್ರ ಆಸಕ್ತಿ, ಬರವಣಿಗೆ ಅದರಲ್ಲಿ ನಾ ತೊಡ್ಕೊಂಡಿದ್ದಿಲ್ಲ.
1: ಮತ್ತೆ ಇಷ್ಟೆಲ್ಲ ತಾವು ಕತೆ ಕಾದಂಬರಿಗಳನ್ನ ಬರೆದಿಲ್ಲ, ಆದ್ರೆ ಓದಲಿಕ್ಕೆ ನನಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಲ್ಲ, ಇದಕ್ಕೆಲ್ಲ ಯಾರಾದ್ರೂ ಒಬ್ಬರು ಪ್ರೇರಣೆ ಬೇಕಲ್ಲ?
2: ಪ್ರೇರಣೆ ಖಂಡಿತವಾಗಿ ಇದೆ ಸರ್. ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಒಂದು ಸಾಹಿತ್ಯ ವಲಯದಲ್ಲೇ ಅಂತ ಹೇಳ್ಬೇಕು. ನನ್ನ ಅಜ್ಜಿ ಗೋದಾವರಿ ಶೀಲವಂತವರು ಬಹಳಷ್ಟು ಜನಪದ ಹಾಡುಗಳನ್ನ ಹಾಡ್ತಿದ್ರು. ಬೀಸುನ ಹಾಡು, ಕೊಟ್ಟೋ ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾ ಕೇಳ್ಕೊತ ಬಂದಿದ್ದೀನಿ. ಆಮೇಲೆ ಮಂಗಳಾರತಿ ಪದಗಳನ್ನ, ಆಮೇಲೆ ನನ್ನ ಅತ್ತೆ ಇದ್ರು ದಾನಮ್ಮ ಚಿಲ್ಲಾಳ್ ಶೆಟ್ಟಿ ಅಂತ, ಅವ್ರು ಯಾವಾಗ್ಲೂ ಜನಪದ ಕಥೆಗಳನ್ನ ಬಹಳಷ್ಟು ಹೇಳ್ತಿದ್ರು. ನಚ್ಚವರಿದ್ದಾಗ ಅವರಿಂದಲೇ ಆ ಜನಪದ ಕಥೆಗಳನ್ನ ಕೇಳ್ತಾ ಬಳ್ಕೊಂಡು ಜನಪದ ಕ್ಷೇತ್ರದಲ್ಲಿ ಆಸಕ್ತಿ ನನಗೆ ಬೆಳಿ. ಮುಂದೆ ಬಂದಾಗ ನನ್ನ ತಂದೆಯವರು ಹಿರಿಯ ಪತ್ರಕರ್ತರು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂತವರು. ಬಿಳಗಿ ತಾಲೂಕು 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸಹ ಅವರ ಸರ್ವಾಧ್ಯಕ್ಷ ಕಾರ್ಯವನ್ನು ಸಹ ನಿರ್ವಹಿಸಿದ್ದಾರೆ. ಆಮೇಲೆ ಅವರಿಂದ ನಾ ಬರವಣಿಗೆ ಒಂದು ರೀತಿಯಿಂದ, ನನ್ನ ತಾಯಿ ಶಾಂತಾ ಶೀಲವಂತ್ ಅವರು ಮತ್ತು ನನ್ನ ಅಕ್ಕ ಜಯಶ್ರೀ ಎನ್ನವರು ಏನ್ ಮಾಡ್ತಿದ್ರು, ನಾ ಚಿಕ್ಕವಳು ಬಹಳ ಚಿಕ್ಕವಳಿದ್ದಾಗಲೇ ಏನಂದ್ರೆ ಕಾದಂಬರಿಗಳನ್ನು ಓದ್ತಿದ್ರಿಬ್ರು. ಕಾದಂಬರಿಗಳನ್ನು ಓದಿದಂತ ಅವ್ರು ಏನಂದ್ರೆ, ಆ ಕಾದಂಬರಿಗಳನ್ನ ಚರ್ಚೆ ಮಾಡೋದನ್ನ ಮಾಡ್ಕೋತಿದ್ರು. ಹಂಗಿದೆ ಕಾದಂಬರಿ, ಹೀಗಿದೆ, ಹಂಗ ಓದ್ಬೇಕಲ್ಲ, ಆ ಪಾತ್ರ ಹಿಂಗಿದೆ ಅಂತ ಅನ್ನೋದು. ಹಂಗ ಕೇತಾ ಕೇತಾ ಏನ್ ಅನಿಸ್ತ ನನಗೆ, ಇಷ್ಟೆಲ್ಲ ಆಸಕ್ತಿಯಿಂದ ಚರ್ಚೆ ಮಾಡ್ತಾರಂದ್ರೆ ಅದು ಏನೋ ಬಹಳಷ್ಟು ಆಸಕ್ತಿಕರವಾಗಿದೆ. ನಾವು ಓದ್ಬೇಕು ಅನ್ನುವಂಥದ್ದು ನನಗೆ ಆಸಕ್ತಿ ಬಂತು. 5ನೇ ತರಗತಿ ಇಲ್ದಿದ್ದಾಗಲೇ ನಾನು ಕಾದಂಬರಿಗಳನ್ನು ಓದುವಂತ ಒಂದು ಪರಂಪರೆ ಬೆಳೆಸ್ಕೊಂಡೆ. ಮತ್ತೆ ಇನ್ನೊಂದು ಬಂದಾಗ, ನನ್ನ ಸುತ್ತಲಿದ್ದಂತಹ ಎಲ್ಲ ವಲಯ, ನನ್ನ ತಂದೆಯವರ ಸ್ನೇಹಿತರಾಯ್ತು, ನನ್ನ ಕಲಿಸಿದಂತಹ ಶಿಕ್ಷಕರಾಯ್ತು, ಎಲ್ಲರೂ ಏನಂದ್ರೆ ಸಾಹಿತಿಗಳು. ನನ್ನ ತಂದೆಯವರ ಗುರುಗಳಾದಂತ ಕಂಠಿ ಹನುಮಂತರಾಯರಾಯ್ತು, ಸುಭಾಷ್ ಸೌದಿ ಆಯ್ತು, ಆಮೇಲೆ ಅಲ್ಲಿರುವಂತಹ ಡಾಕ್ಟರ್ ಶ್ರೀರಾಮ್ ಮಿಟ್ಟಲು, ಎಚ್ ಬಿ ಧರ್ಮನ್ ಅವರು ಇವರೆಲ್ಲಾ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡ್ಕೊಂಡಂತವ್ರು. ಅವ್ರು ನಿತ್ಯ ಮನೆಗೆ ಬರೋದು, ಹೋಗೋದು, ಅಪ್ಪಾಜಿ ಜೊತೆಗೆ ಮಾತುಕತೆಗಳನ್ನ ಆಡ್ತಾ ಅವೆಲ್ಲವನ್ನ ನೋಡ್ತಾ ನೋಡ್ತಾ ಸಾಹಿತ್ಯ ಇಷ್ಟೊಂದು ಆಸಕ್ತಿ ಐತಿಲ್ಲ ಅಂತಂದು ನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಬಂದೆ. ಮುಂದೆ ಪದವಿ ಕಾಲೇಜಿಗೆ ಬಂದಾಗ ನನಗೆ ಡಾಕ್ಟರ್ ಮಹೇಶ್ ಚಿಂತಾಮಣಿ ಅವರು ನನ್ನ ಗುರುಗಳಾಗಿದ್ರು, ಎಸ್ ಕೆ ಬಾಗಿಯವರು ನನ್ನ ಗುರುಗಳು. ಸಾಹಿತ್ಯದ ಬಗ್ಗೆ ಪಾಠ ಮಾಡ್ತಿದ್ರೆ ಅದರಲ್ಲಿ ಮುಳುಗು ಹೋಗ್ಬೇಕು ನಾವು. ಆರತಿಯಾದ ಪಾಠಗಳನ್ನ ಮಾಡಿದಾಗ ನಮ್ಮ ಸಾಹಿತ್ಯ ರುಚಿ ಅತಿಯಾಗಿ ಹೆಚ್ಚು ಬೆಳೀತಾ ಬೆಳೀತಾ ಹೋಯ್ತು. ನಾನು ಇನ್ನಷ್ಟು ಇದರಲ್ಲಿ ಓದ್ಬೇಕು, ಇನ್ನೂ ಪದವಿಯನ್ನು ಇದರಲ್ಲೇ ಪಡಿಬೇಕು ಅಂತ ಆಸಕ್ತಿ ಬಂದು ನಮ್ಮ ಮುಂದೆ ಸ್ನಾತಕೋತ್ತರ ಪದವಿಯನ್ನು ಪಡೆದೆ. ಸ್ನಾತಕೋತ್ತರ ಪದವಿ ಹೋದಾಗಂತರೂ ನನಗೆ ಸಿಕ್ಕಂತ ಗುರುಗಳಂತರೂ ಯೂನಿವರ್ಸಿಟಿಯಲ್ಲಿ ಸಿಗಲಾರಂತ ಗುರುಗಳು. ಡಾಕ್ಟರ್ ಬಿ ಕೆ ಹಿರೇಮಠ್, ಡಾಕ್ಟರ್ ಜಿ ವೀರಭದ್ರಗೌಡ, ವೆಂಕಟಗಿರಿಗಳ ದಳವಾಯಿ, ಅನ್ನಪೂರ್ಣ ಜಾಲ್ವಾದಿ ಅಂತವರು. ದಿನನಿತ್ಯ ಕೂರ್ತು ಕೂತು ಪಾಠಗಳನ್ನು ಕೇಳ್ತಿದ್ವಿ ಅಂದ್ರೆ ನಾವು ಯಾವ್ದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತಿದ್ವಿ. ಆ ರೀತಿ ಪಾಠಗಳನ್ನು ಮಾಡ್ತಾ ಇದ್ರು. ಮುಂದೆ ನಾನು ಪಿ ಎಚ್ ಡಿಗೆ ಮತ್ತು ಎಂ ಪಿಲ್ಗೆ ಡಾಕ್ಟರ್ ವೀರೇಶ್ ಬಡಗೇರ್ ಅವರು ಗುರುಗಳಾದ್ರು. ಅವರಂತರು ಮಹಾನ್ ಶಿಲ್ಪಿ, ವಿದ್ಯಾರ್ಥಿಗಳನ್ನ ರಚನೆ ಮಾಡುವಂತ ಶಿಲ್ಪಿ ಅಂತ ಹೇಳ್ಬಹುದು. ಎಂತ ದಡ್ಡರನ್ನು ಸಹ ಜಾಣರನ್ನಾಗಿ ಮಾಡುವಂತ ಒಂದು ಕುಶಲಕರ್ಮಿ ಅವರು. ನನ್ನನ್ನ ತಿದ್ದಿ ತಿದ್ದಿ ಅವರು ಮತ್ತೊಂದು ಮೂರ್ತಿಯನ್ನಾಗಿ ಮಾಡಿದವರು. ಹೀಗಾಗಿ ಪರಿಸರ ನನಗೆ ಬೆಳೆಸ್ತ.
1: ಈಗ ತಾವು ಪಿ ಎಚ್ ಡಿ ಮಾಡಿದಂತ ಹೇಳಿದ್ರಲ್ಲ, ಯಾವ ವಿಷಯದ ಮೇಲೆ ಅಂತ ಗೊತ್ತಾಗ್ಲಿಲ್ಲ.
2: ನಾನು ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅನ್ನುವಂತ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದೀನಿ. ಡಾಕ್ಟರ್ ವೀರೇಶ್ ಬಡಗೇರ್ ಅವರ ಮಾರ್ಗದರ್ಶನದಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂದರೆ ನಿರೂಪಣೆ, ಸಂಕಥನ ಅಂದರೆ ನಿರೂಪಣೆ ಅರ್ಥ ಕೊಡುತ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊರವಂಜಿ ಯಾವ ರೀತಿಯಾಗಿ ಚಿತ್ರಿತಗೊಂಡಿದ್ದಾಳೆ ಇಲ್ಲಿವರೆಗೆ ಅಂತ. ನಾ ಕೊರವಂಜಿ ಅಂದಾಗ ಅವ್ ಕೇವಲ ಕನಿ ಹೇಳ್ತಾಳೆ, ಅವಳು ಕನಿ ಹೇಳುವಂತ ಹೆಣ್ಮಂತಷ್ಟೇ ಭಾವಿಸ್ಕೊಂಡ್ವಿ. ಅದನ್ನು ಮೀರಿ ಅವಳದೊಂದು ವ್ಯಕ್ತಿತ್ವ ಐತಿ. ಒಬ್ಬ ಗಟ್ಟಿತನದ ಮಹಿಳೆಯಾಗಿದೆ ಕಾಣ್ತಾಳೆ, ಒಬ್ಬ ಧರ್ಮ ಪ್ರಸಾರಿಕೆಯಾಗಿ ಕಾಣ್ತಾಳೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಾನಸಿಕ ತದ್ದರು ಅವ್ರು ಮಾಡುವಂತ ಕೆಲಸವನ್ನ ನಮ್ಮ ಕೊರವಂಜಿ ಆ ಕಾಲದಲ್ಲೇ ಮಾಡ್ತಾ ಅಂತ ಅವಳ ವ್ಯಕ್ತಿತ್ವವನ್ನ ಚಿತ್ರಣ ಮಾಡುವಂತ ಅಧ್ಯಯನವನ್ನ ನಾನು ಈ ಪಿ ಎಚ್ ಡಿ ಪ್ರಬಂಧದಲ್ಲಿ ಮಾಡಿದ್ದೀನಿ.
1: ಆಮೇಲೆ ಆಗ್ಲೇ ತಾವು ನಮಗೆ ಮಾಹಿತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಒಂದು ಕೃತಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅದು ಯಾವ ಕೃತಿ?
2: ಸರ್, ನಾನು ಈಗಾಗಲೇ ಒಂದು 5 ಕೃತಿಗಳಾಗಿದ್ದಾವೆ. ಒಂದು ಎಂ ಪಿ ಪ್ರಬಂಧ, ಚಂದ್ರಶೇಖರ ಕಂಬಾರ ಕಾದಂಬರಿಗಳಲ್ಲಿ ತಾಯಿ ಸಂಸ್ಕೃತಿ ಅಂತ. ನನ್ನ ಪಿ ಎಚ್ ಡಿ ಪ್ರಬಂಧ ಕನ್ನಡ ಸಾಹಿತ್ಯದಲ್ಲಿ ಕೊರವಂಜಿ ಸಂಕಥನ ಅಂತ. ಜೊತೆಗೆ ಕಪ್ಪರ ಪಡೆಯವ ಅನ್ನುವಂತ ಹಂಪಿ ವಿಶ್ವವಿದ್ಯಾಲಯದಿಂದ ಪ್ರಕಟಗೊಂಡಂತ ಮಂಟಪ ಮಾಲೆ ಕೃತಿ ಬರೆದಿದ್ದೀನಿ. ಜೊತೆಗೆ ಮುಳುಗಿ ಮಹಾದೇವಿ ಅಮ್ಮ ಅನ್ನೋದನ್ನ ಗುಲ್ಬರ್ಗಾದವರು ಪ್ರಕಟಗೊಳಿಸಿದ್ದಾರೆ. ಜೊತೆಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ಲಿಂಗಾಯತ ವಿಶ್ವವಿದ್ಯಾಲಯ ಬಸವ ಕಲ್ಯಾಣದವರು ಪ್ರಕಟಗೊಳಿಸಿದ್ದಾರೆ. ಈ 5 ಕೃತಿಗಳನ್ನ ಬರ್ತಿದ್ದೀನಿ. ಜೊತೆಗೆ ಅನೇಕ ಲೇಖನ, 50 ಅಧಿಕ ಲೇಖನಗಳನ್ನ ನಾ ಬರ್ತಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ನಾನು ಆಯ್ಕೆ ಮಾಡಿಕೊಂಡದ್ದಂದ್ರೆ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನು ಕುರಿತು ನನ್ನ ಲೇಖನಗಳಾಯ್ತು, ಕೃತಿಗಳಾಯ್ತು ರಚನೆಗೊಂಡಿದ್ದಾವೆ. ಮೊದಲಿಂದ ಅಜ್ಜಿಯಿಂದ ಒಂದಿಷ್ಟು ಶರಣ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ನನ್ನ ಆಸಕ್ತಿ ಕ್ಷೇತ್ರವಾಗಿತ್ತು. ಮುಂದೆ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದಂತೆ ಎಲ್ಲ ಮಾನವೀಯ ಮೌಲ್ಯಗಳಿರೋದು ಏನಂದ್ರೆ ಜನಪದ ಸಾಹಿತ್ಯ ಮತ್ತು ಈ ಶರಣ ಸಾಹಿತ್ಯದಲ್ಲಿ ಅಂತ ನನ್ನ ಅನುಭವಕ್ಕೆ ಬಂತು. ಅಂತ ಮಾನವೀಯ ಮೌಲ್ಯಗಳನ್ನ ಚಿತ್ರಿಸುವಂತದ್ದು, ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಸಾಹಿತ್ಯದ ಮೇಲೆ ಏನಾದ್ರೂ ಕೆಲಸ ಮಾಡಬೇಕು ಅಂತಂದು ಅದನ್ನು ಕುರಿತ ಉಪನ್ಯಾಸಗಳನ್ನ, ಲೇಖನಗಳನ್ನ ಬರೆಯುವಂತ ಕೆಲಸವನ್ನು ನಾನು ಇವತ್ತು ಮಾಡ್ತಿದ್ದೀನಿ.
1: ತಾವು ಆಗ್ಲೇ ಹೇಳಿದ್ರೆ ಸಂದರ್ಶನದಲ್ಲಿ ಮಾನವೀಯ ಮೌಲ್ಯಗಳು ಅಂತ ಹೇಳಿ, ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನಗೆ ನೆನಪಾಗ್ತಾ ಇತ್ತು, ಏನಪ್ಪಾ ಅಂತಂದ್ರೆ ಈ ಮಾನವೀಯ ಮೌಲ್ಯಗಳು ಅಂತಂದ್ರೆ ನಾನು ತಿಳ್ಕೊಂಡ ಪ್ರಕಾರ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ, ಇವು 5 ಮಾನವೀಯ ಮೌಲ್ಯಗಳು ಅಂತ ನಾವು ಕರಿತೇವೆ. ಈ ಕುರಿತು ತಾವು ಎಲ್ಲೆಲ್ಲಿ ಉಪನ್ಯಾಸವನ್ನು ಮಾಡಿದ್ದೀರಿ ತಾವು?
2: ನಾನು ಹೆಚ್ಚು ಶರಣ ಸಾಹಿತ್ಯ ಕುರಿತು ಉಪನ್ಯಾಸ ಮಾಡುವಾಗ ಆ ಶರಣ ಸಾಹಿತ್ಯದಲ್ಲಿ ಇರುವಂತಹ ಮಾನವೀಯ ಮೌಲ್ಯಗಳು ಅಲ್ಲಿ ಯಾವ ರೀತಿ ಜಾತಿ ಆಮೇಲೆ ಲಿಂಗ ಭೇದವನ್ನ ನಿರಾಕರಿಸಿ ಸಮಾನತೆಯನ್ನ ತಂತಾರೆ, ಎಲ್ಲರನ್ನ ಮನುಷ್ಯರನ್ನಾಗಿ ಕಾಣುವಂತ ಆ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಗೊತ್ತು ಬಹಳಷ್ಟು ಶರಣ ಸಾಹಿತ್ಯ ಉಪನ್ಯಾಸಗಳಲ್ಲಿ ನೀಡಿದ್ದೀನಿ. ಆಮೇಲೆ ಜನಪದ ಮೌಲ್ಯಗಳ, ಸ್ತ್ರೀ ಸಂವೇದನೆಗಳನ್ನ ಕುರಿತು ಅಲ್ಲಿ ಎಲ್ಲವೂ ಮಾನವೀಯ ಮೌಲ್ಯಗಳನ್ನು ಬಿತ್ತುವಂತ ಆ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿ ಚಿತ್ರಣಗೊಂಡಿದೆ ಮಾನವ ಮೌಲ್ಯಗಳು ಅನ್ನೋದನ್ನು ಕುರಿತು ಸಾಕಷ್ಟು ಉಪನ್ಯಾಸಗಳನ್ನ ಮಾಡಿದ್ದೀನಿ ಸರ್.
1: ಮತ್ತೀಗ ತಾವು ಹೇಳ್ತಾ ಇದ್ರಿ ಇಷ್ಟೆಲ್ಲ ನೀವು ಸಾಧನೆಯನ್ನ ಮಾಡಿದಿರಿ ಅಂತಂದ್ರೆ ಮತ್ತೆ ನಿಮ್ಮನ್ನ ಹುಡುಕಿಕೊಂಡು ಪ್ರಶಸ್ತಿಗಳು ಬಂದಿರ್ಬೇಕಲ್ಲ?
2: ಬಂದಿದಾವೆ ಸರ್.
1: ಯಾವ ಪ್ರಶಸ್ತಿಗಳು ಮತ್ತೆ ಯಾವ ವರ್ಷದ ಅಂತ ತಿಳಿಸಬಹುದಾ?
2: ನನಗೆ ಮಸ್ಕತ್ ಅವರ ಬಸವ ಬಳಗದಿಂದ ಅಂತಾರಾಷ್ಟ್ರೀಯ ಕಾಯಕ ಸಿರಿ ಅನ್ನುವಂತ ಪ್ರಶಸ್ತಿಯನ್ನ ಆನ್ಲೈನ್ ದಲ್ಲಿ ನಾನು ಶರಣ ಸಾಹಿತ್ಯದ ಬಗ್ಗೆ ಉಪನ್ಯಾಸ ಮಾಡಿದ್ದೀನಿ, ಉಪನ್ಯಾಸಕ್ಕಾಗಿ ಅವರು ಅಂತಾರಾಷ್ಟ್ರೀಯ ಕಾಯಕ ಸಿರಿ ಪ್ರಶಸ್ತಿಯನ್ನ ನೀಡಿದ್ದಾರೆ. ಆಮೇಲೆ ಬಿಳಿಗೆಯಲ್ಲಿರುವಂತಹ ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದಿಂದ 2 ಬಾರಿ ನನಗೆ ಸರಸ್ವತಿ ಶ್ರೀ ಪ್ರಶಸ್ತಿ ನೀಡಿದ್ದಾರೆ. ಒಂದು ಸಾಹಿತ್ಯ ಸೇವೆಗಾಗಿ ಒಂದು ಸಲ ನೀಡಿದ್ರೆ ಡಾಕ್ಟರೇಟ್ ಪದವಿಯನ್ನ ಪಡೆದದ್ದಕ್ಕಾಗಿ ಮತ್ತೊಂದು ಸಲ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ ನನಗೆ ಧರ್ಮ ರಕ್ಷಕಿ ದಾನಮ್ಮ ಅನ್ನುವಂತ ನನ್ನ ಕೃತಿಗೆ ಬಿಳಗಿ ತಾಲೂಕಿನ ದತ್ತಿನಿಧಿ ಪ್ರಶಸ್ತಿ ಸಹ ನನ್ನ ಕೃತಿಗೆ ಸಿಕ್ಕಿದೆ. ಜೊತೆಗೆ ನಮ್ಮ ತಾಲೂಕಾ ಮಟ್ಟದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನನಗೆ ನೀಡಿದ್ದಾರೆ.
1: ಇಷ್ಟೆಲ್ಲ ತಾವು ಮಾಹಿತಿಯನ್ನ ಕೊಡ್ತಾ ಇದ್ರಿ, ಮತ್ತೆ ತಾವು ಆಗಾಗ ನಾನು ಆನ್ಲೈನ್ ಅನ್ನು ಕೂಡ ಉಪನ್ಯಾಸವನ್ನ ಕೊಡ್ತಾ ಇರ್ತೇನೆ ಆಗಾಗ ಅಂತ ಹೇಳಿದ್ರಿ. ಅದು ಯಾವ ರೀತಿ ಆನ್ಲೈನ್ ಮುಖಾಂತರ ತಾವು ಕೊಡ್ತಾ ಇದ್ರಿ, ಅದಕ್ಕೆ ನಾವು ಏನಾದ್ರೂ ಜಾಯಿನ್ ಆಗ್ಬೋದ ಅಂತ?
2: ಖಂಡಿತವಾಗಿ ಆಗ್ಬಹುದು ಸರ್. ನಾನು ವಚನ ಮಂದಾರ ಅನ್ನುವಂತದ್ದು, ಅಕ್ಕನ ಅರಿಯವೋ ಅನ್ನುವಂತ ಒಂದಿಷ್ಟು, ಆಮೇಲೆ ಹೇಳ್ತೀನಿ ಕೇಳ ಅನ್ನುವಂತ ಒಂದಿಷ್ಟು ಗುಂಪುಗಳು ಏನಂದ್ರೆ ಉಪನ್ಯಾಸಗಳನ್ನು ಏರ್ಪಡಿಸಿರ್ತವೆ. ಹಾಗೆ ನನ್ನ ಈ ವಿಷಯದ ಕುರಿತು ಉಪನ್ಯಾಸ ಮಾಡ್ರಿ ಅಂತಾರೆ. ನೀವು ಯಾವ ಮಾಡ್ತೀರಿ ಅಂತ ಕೇಳ್ತಾರೆ, ನನ್ನ ಆಸಕ್ತಿಗಿಂತ ನಿಮ್ಮ ಆಸಕ್ತಿ ಮುಖ್ಯ ಅಂತ ಹೇಳ್ತೀನಿ. ಅವ್ರು ಯಾವ ವಿಷಯ ಕೊಟ್ಟರು ನಾನು ಅದ್ರ ಕುರಿತು ತಯಾರಿಯನ್ನ ಮಾಡಿ ಅವರು ಏನನ್ನ ಬಯಸ್ತಿರ್ತಾರೆ ಆ ಬಯಸಿದನ್ನ ಕೊಡ್ಬೇಕನ್ನುವಂತ ಆಸಕ್ತಿ ನನಗಿರೋದ್ರೆ ಅವ್ರು ಕೊಟ್ಟಂತ ವಿಷಯಗಳ ಮೇಲೆ ನಾ ಉಪನ್ಯಾಸಗಳನ್ನ ಮಾಡ್ತೀನಿ. ಅದರ ಬಗ್ಗೆ ಲಿಂಕ್ಗಳನ್ನ ಅವ್ರು ಕಳಿಸಿರ್ತಾರೆ, ಖಂಡಿತವಾಗಿಯೂ ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಬೇಕಾದವ್ರಿಗೆ ಯಾರು ಆಸಕ್ತಿಯಿಂದ ಕೇಳ್ತಿರ್ತಾರೆ ಅವ್ರು ಕಳಿಸಿರ್ತೀನಿ. ಖಂಡಿತವಾಗಿ ಅಲ್ಲಿ ನೀವು ಜಾಯ್ಬಹುದು ಸರ್.
1: ಈಗ ತಾವು ನೋಡ್ತಾ ಇದ್ರೆ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಾವು ಕಾಲೇಜ್ ನಲ್ಲಿ ಉಪನ್ಯಾಸ ಮಾಡುವಂತ ಸಂದರ್ಭದಲ್ಲಿ ಈಗ ಏನಾಗಿದೆಯಪ್ಪ ಅಂತಂದ್ರೆ, ನನಗೆ ತಿಳಿದ ಮಟ್ಟಿಗೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈಗ ಮೊದಲು ಏನಿತ್ತು ಅಂತಂದ್ರೆ, ಮಹಿಳೆ ಅಂದ್ರೆ ನಾಲ್ಕು ಗೋಡೆಗೆ ಸಿಕ್ಕ, ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂತ ಒಂದು ಹಳೆಯ ಸಂಪ್ರದಾಯ. ಆದ್ರೆ ಈಗ ಅದೆಲ್ಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಇಂದಿನ ಒಂದು ವಿದ್ಯಾರ್ಥಿನಿಯರಿಗಾಗಿ ಅಥವಾ ಮಹಿಳೆಯರಿಗಾಗಿ ತಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಮುಂದೆ ಬರಬೇಕು, ಅಥವಾ ಉಪನ್ಯಾಸಕಿಯಾಗಿ ತಾವು ಆಯ್ಕೆ ಮಾಡಿಕೊಂಡು ಮುಂದೆ ಬಂದು ಸಾಧನೆ ಮಾಡಿ ತೋರಿಸಿರಿ, ಉದಾಹರಣೆ ಆಗಿದ್ದೀರಿ. ಈಗ ಇನ್ನೂ ಮಾಡ್ಬೇಕನ್ನೋರು ಇರ್ತಾರೆ ಅಥವಾ ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಜನರು ಕೇಳ್ತಾ ಇರ್ತಾರೆ, ಅವರಿಗೆ ಏನಂತ ಹೇಳ್ತೀರಿ? ಯಾವ ರೀತಿ ಮುಂದೆ ಬರಬೇಕು, ಸಾಧನೆ ಮಾಡ್ಲಿಕ್ಕೆ ಎಷ್ಟೊಂದು ದಾರಿಗಳಿದಾವೆ ಅಂತ ತಿಳಿಸ್ಕೊಡ್ಬೋದಲ್ಲ ಮೇಡಮ್?
2: ಖಂಡಿತವಾಗಿ ತಿಳಿಸ್ತೀನಿ ಸರ್. ಮಹಿಳೆ ಮೊದಲಿಂದ ನಿರಕ್ಷಿತವಾದಂತ ಸ್ಥಾನದಲ್ಲೇ ಇದ್ಕೊಂಡು ಬಂದಿದ್ದಾಳು. ಆದ್ರೆ 12ನೇ ಶತಮಾನದಲ್ಲಿ ಶಿವಶರರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸಮಾನ ಅನ್ನುವಂತ ಒಂದು ಸ್ಥಾನವನ್ನು ಕೊಟ್ಟು ಸಿಕ್ಕಿದ್ದೆ ನಮ್ಗೆ 12ನೇ ಶತಮಾನದಲ್ಲಿ. ಮತ್ತೆ ತರುವಾಯ ಒಂದಿಷ್ಟು ರಾಜಕೀಯ ವ್ಯವಸ್ಥೆಗಳಿಂದ ಸಾಮಾಜಿಕ ವ್ಯವಸ್ಥೆಗಳಿಂದ ಸ್ಥಾನ ಸಿಕ್ಕರು. ತರ ನಮ್ಮ ಸಾವಿತ್ರಿಬಾಯಿ ಫುಲೆ ಅಂತವರಿಂದ ನಮಗೆ ಮಹಿಳೆಯರು ಓದಬಹುದು ಅನ್ನುವಂತ ಒಂದು ಆಸಕ್ತಿಗೆ ಬಂತು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನಾವು ಸಾಧನೆಯನ್ನ ಮಾಡ್ತಿದ್ವಿ ಹೆಣ್ಮಕ್ಳು, ಅದರಲ್ಲೂ ಹಳ್ಳಿ ಆಗಬಹುದು ಪಟ್ಟಣಬಹುದು ಎಲ್ಲಾ ಕ್ಷೇತ್ರದಲ್ಲಿನೂ ಇವತ್ತು ಸಾಧನೆಯನ್ನು ಮಾಡ್ತಿದ್ವಿ. ಆ ಎಲ್ಲ ಸಾಧನೆಗಳಿಗಿಂತ ಅಥವಾ ಯಾವುದೇ ಕೆಲಸವನ್ನ ನಿರ್ವಹಿಸಲಿ, ಆದ್ರೆ ಎಲ್ಲಕ್ಕಿಂತ ಹೆಚ್ಚು ಗೌರವವನ್ನ ತರುವಂತ ಒಂದು ಕೆಲಸ ಏನಾದ್ರೂ ಹೆಣ್ಮಕ್ಳಿಗೆ ಶ್ರೇಷ್ಠವಾದಂತಹ ಸ್ಥಾನ ಎಲ್ಲಾದ್ರೆ ಅದು ಉಪನ್ಯಾಸ ಅಥವಾ ಶಿಕ್ಷಕ ವರ್ಗಕ್ಕೆ ಅಂತ ನಾ ಹೇಳ್ಕೊತೀನಿ. ಉಳಿದಂತ ವಿಷಯಗಳಲ್ಲಿ ಬಂದಾಗ ಒಂದಿಷ್ಟು ಹೆಣ್ಮಕ್ಳಿಗೆ ದೌರ್ಜನ್ಯಗಳಾಯ್ತು, ತೊಂದರೆಗಳು, ಶೋಷಣೆಗಳನ್ನ ನಾನು ನೋಡ್ತಾ ಇರ್ತೀನಿ. ಆದ್ರೆ ಹೆಚ್ಚು ಗೌರವ ಅಂತ ಸಿಗುವಂತಹದ್ದು ಯಾವ್ದು ಕ್ಷೇತ್ರ ಇದ್ರೆ ಅದು ಉಪನ್ಯಾಸಕ ಕ್ಷೇತ್ರ ಅಂತ ನಾನು ಹೇಳ್ಕೊತೀನಿ. ಜೊತೆಗೆ ಇವತ್ತು ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತಂತ ಹೆಣ್ಮಕ್ಳು, ಯಾಕಂದ್ರೆ ದಿನನಿತ್ಯ ನಮ್ಗೆ ಕಷ್ಟಗಳು ಬರ್ತಾವೆ. ಆಮೇಲೆ ಈ ರೀತಿ ಬದುಕು ಚಗೈತಿ ಅಂದ್ರೆ ಇದೇ ರೀತಿ ಶಾಶ್ವತವಾಗಿ ಯಾವತ್ತೂ ಇರೋದಿಲ್ಲ. ಯಾವ ಕ್ಷಣದಲ್ಲಿ ನಮಗೆ ಏನ್ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ನಾವು ಯಾವ್ದೋ ಒಂದು ಸಮಸ್ಯೆ ಬಂದೈತಂತ ಸಮಸ್ಯೆಗೆ ಹೆದರ್ಕೊಂಡು ಎಲ್ಲೋ ಆಗೋದಕ್ಕಿಂತ ನಮ್ಮ ಸ್ವಾಭಿಮಾನದ ನಾವು ನಮ್ಮ ಬದುಕನ್ನು ಕಟ್ಟುಕೊಳ್ಳುವಂತ ಕಲೆಯನ್ನ ರೂಪಿಸಿಕೊಳ್ಬೇಕು. ಅದು ಸಾಧ್ಯವಾಗೋದು ನಾವು ಅಕ್ಷರ ಜ್ಞಾನವನ್ನು ಪಡೆದಾಗ. ಮತ್ತು ಅಕ್ಷರ ಜ್ಞಾನ ಪಡೆಯುವುದಷ್ಟೇ ಅಲ್ಲ, ನಾವು ಏನಾದ್ರೂ ಒಂದು ನಮ್ಮ ಕಾಲ ಮೇಲೆ ನಿಲ್ಲುವಂತ ಉದ್ಯೋಗವನ್ನ ನಾವು ಮಾಡ್ಕೊಳ್ಬೇಕು. ಅದು ಸಾಕಷ್ಟು ಆದಾಯವನ್ನ ತರುವಂತದ್ದೇ ಇರ್ಬೇಕಂತಿಲ್ಲ. ಆದ್ರೆ ನಾವು ಸ್ವಾಭಿಮಾನದಿಂದ ನಮ್ಮನ್ನ ತಲೆಯೆತ್ತಿ ನಿಲ್ಲುವಂತ ಕ್ಷೇತ್ರದಿಂದ ನಾವು ಕೆಲಸವನ್ನ ಮಾಡಿದ್ರೆ ಆ ಮಾಡುವಂತ ಕೆಲಸ ಯಾವತ್ತೂ ಕೆಟ್ಟ ಆದಾಯವನ್ನ ತರಬಾರ್ದು. ಅದೇ ಸಣ್ಣ ಕೆಲಸವಿರಲಿ, ಪ್ರಾಮಾಣಿಕವಾಗಿ ನಾವು ಮಾಡಿದೀವಿ ಅಂದ್ರೆ ಸಮಾಜದಲ್ಲಿ ಒಂದು ಗೌರವವನ್ನ ಕಾಪಾಡ್ಕೊಳ್ಬಹುದು. ಅದು ಹೆಣ್ಮಕ್ಳು ಬೇಕಾದ್ರೆ ಇವತ್ತು ನಾವು ಅಕ್ಷರ ಮತ್ತು ಉದ್ಯೋಗವನ್ನು ಅರಸಲೇಬೇಕು. ಇವತ್ತು ನಾನು ಇಡೀ ನನ್ನ ವಲಯದಲ್ಲಿ ಬಿಳಿಗೆ ಕ್ಷೇತ್ರದಲ್ಲಿ ನನ್ನನ್ನು ಅತ್ಯಂತ ಗೌರವದಿಂದ ಕಾಣ್ತಾರೆ. ಇಡೀ ನನ್ನ ಸಾಹಿತ್ಯ ವಲಯ ಆಯ್ತು, ಶಿಕ್ಷಕ ವಲಯ ಆಯ್ತು, ಬಹಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ. ಎಲ್ಲೇ ಇದ್ರು ಮೇಡಮರ ಅಂತಂದು ಅಕ್ಕ ಅಂತಂದು ನನ್ನನ್ನು ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಾರೆ. ಅದಕ್ಕೆಲ್ಲ ಕಾರಣ ಅಂದ್ರೆ ನನ್ನ ಒಂದು ನನ್ನ ಓದು, ಮತ್ತೊಂದು ನಾನು ಮಾಡ್ತಿರುವಂತ ಒಂದಿಷ್ಟು ಉಪನ್ಯಾಸ, ನನ್ನ ಸಾಹಿತ್ಯ ಸೇವೆ, ನ ಎಲ್ಲರ ಜೊತೆ ಇರುವಂತ ಗೌರವದ ಬದುಕು ನನಗೆ ಇಂತ ಒಂದು ಗೌರವ ಅಂತಂದು ಕೊಟ್ಟಿದೆ. ನಿಜವಾಗ್ಲೂ ಹೆಣ್ಮಕ್ಳು ನಾವೊಂದು ಸ್ಥಾನವನ್ನ ನಮ್ಗಾಗಿ ಕಲಿಸ್ಕೊಟ್ಟು ಅಂದ್ರೆ ನಮ್ ಸಮಾಜದಲ್ಲಿ ಗೌರವದಿಂದ ಇರ್ತೀವಿ, ನಿರ್ಲಕ್ಷ್ಯಕ್ಕೊಳಗಾಗೋದಿಲ್ಲ ಅಂತ ಒಂದು ಸಂದೇಶವನ್ನ.
1: ತಾವು ಹೇಳಿದ ಪ್ರಕಾರ ಒಂದು ಮಹಿಳೆ ಇಂದಿನ ಒಂದು 21ನೇ ಶತಮಾನದಲ್ಲಿ ಎಷ್ಟೇ ತಾಂತ್ರಿಕದಿಂದ ಮುಂದುವರೆದ್ರೂ ಕೂಡ ನಾವು ಇಂದಿನ ಒಂದು ಕಲಿಕೆಗೆ ಇರುವಂತ ಒಂದು ಅವಕಾಶಗಳು ಎಲ್ಲವನ್ನ ಸದುಪಯೋಗ ಮಾಡಿಕೊಂಡು ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳ್ತಾ ಇದ್ರಿ. ತಾವು ಆಗ್ಲೇ ಹೇಳ್ತಾ ಇದ್ರಿ ಮೇಡಮ್, ಇನ್ನೊಂದು ನಾನು ತಮ್ಮಿಂದ ಕೇಳಲ್ಪಟ್ಟೆ ಏನಪ್ಪಾ ಅಂತಂದ್ರೆ, ಈ ಶರಣ ಸಾಹಿತ್ಯ ಸಂಬಂಧಪಟ್ಟ ಹಾಗೆ ಏನಾದರೂ ಲೇಖನಗಳನ್ನ, ಇವು ವಾರ ಪತ್ರಿಕೆಗಳು ಬರ್ತವೆ, ಅದರಲ್ಲಿ ಏನಾದರೂ ಪ್ರಕಟಗೊಂಡಿದ್ದಾವ ಅಥವಾ ಹೇಗೆ ನಮ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರಾ?
2: ಖಂಡಿತವಾಗಿ ಸರ್, ನಾನು ಹೆಚ್ಚಾಗಿ ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಬಹಳ ಲೇಖನಗಳನ್ನ ಬರೆದಿದ್ದೀನಿ. ನನ್ನ ಲೇಖನಗಳು ನಿತ್ಯ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ವಾರ ಪತ್ರಿಕೆಗಳಲ್ಲಿ ಬಂದಿದ್ದಾವೆ, ಜ್ಯೇಷ್ಠ ಅನ್ನುವಂತಹ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಾವೆ, ಕನಕಾಂಬರ ಅನ್ನುವಂತಹ ಮಾಸ ಪತ್ರಿಕೆಯಲ್ಲಿ ಪ್ರಕಟಗೊಂಡಿದ್ದಾವೆ, ಜೊತೆಗೆ ಸೋಮಮಾರ್ಗ ಈ ಸುದ್ದಿ ಅಂತರ್ಜಾಲ ಪತ್ರಿಕೆಯಲ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ಪತ್ರಿಕೆಯಾದಂತಹ ವೀರಶೈವ ಲಿಂಗಾಯತರ ಇರುವಂತಹ ನಾರ್ತ್ ಅಮೆರಿಕಾದಲ್ಲಿ ಒಂದು ಪತ್ರಿಕೆ ಪ್ರಕಟಿಸಿ ಬಾಂಧವ್ಯ ಅಂತಂದು, ಆ ಪತ್ರಿಕೆಯಲ್ಲಿ ಸಹ ವಿಚಾರ ಪತ್ನಿಯರಾದಂತಹ ಶಿವಶರಣೇರು ಅನ್ನುವಂತಹ ಲೇಖನಗಳು ಪ್ರಕಟ ಆಗಿದ್ದಾವೆ. ಅಲ್ಲಿಂದ ಸಹ ನನಗೆ ಅಮೆರಿಕಾದಿಂದ ಸಹ ಹರಿಶೇರೇಮಠ ಅಂತ ಆಯ್ತು, ಇಲ್ಲ ಕಲಬುರಗಿ ಅಂತ ಅವರು ಫೋನ್ ಮಾಡಿ ಬಹಳ ಚೆನ್ನಾಗಿ ಲೇಖನಗಳನ್ನು ಬರ್ದಿದೆಯಮ್ಮ ಅಂತಂದು ನನಗೆ ಫೋನ್ ಮಾಡಿ ಹೇಳಂತ ಹೇಳ್ತಾರೆ ಸರ್. ಹೀಗಾಗಿ ಆಮೇಲೆ ವಿಜಯವಾಣಿ ಪತ್ರಿಕೆಯಲ್ಲಿ ವೈಚಾರಿಕ ಶರಣ ಹಡಪದ ಅನ್ನುವಂತ ಲೇಖನವನ್ನ ಅವರಾಗಿ ನನಗೆ ಫೋನ್ ಮಾಡಿ ಬದ್ಕುಡಿ ಅಂತ ತರಿಸ್ಕೊಂಡ್ರು, ಬರ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಬಹಳಷ್ಟು ಜನ ಅಭಿಮಾನಿಗಳು, ಶಂಕರ್ ದೇವನೂರ ಅವರಾಯ್ತು, ಅನೇಕ ಜನ ಅಭಿಮಾನಿಗಳು ಆ ಲೇಖನವನ್ನ ಮೆಚ್ಚಿಕೊಂಡು ನನಗೆ ಫೋನ್ ಕರೆಗಳ ಮೂಲಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಸರ್.
1: ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ರೆ ಡಾಕ್ಟರ್ ರಾಜೇಶ್ವರಿ ಶೀಲಂತವರೇ, ಒಂದಿಷ್ಟು ತಮ್ಮ ಕುಟುಂಬದ ಬಗ್ಗೆ ಪರಿಚಯವನ್ನು ಮಾಡಬೇಕಲ್ಲ?
2: ಹಾ ಸರ್, ನಾನು ಮೂಲತಃ ಹುಟ್ಟಿದ್ದು ಲೋಕಾಪುರ ಅನ್ನುವಂತ ಊರಿನಲ್ಲಿ. ಇದು ನನ್ನ ತಾಯಿಯ ತವರೂರು, ಮತ್ತು ನನ್ನ ಬಾಲ್ಯವನ್ನ ಕಳೆದದ್ದು ಹಲಗಲಿ ಅನ್ನೋ ಗ್ರಾಮ. ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಶ್ರೇಷ್ಠ ಹಲಗಲಿ ಬೇಡ್ರು ಅನ್ನುವಂತ ನಿಶಸ್ತ್ರೀಕರಣ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಂತ ಊರಿನಲ್ಲಿ ನಾವು ಹುಟ್ಟು ಬೆಳೆದಂತವರು. ನನ್ನ ತಾಯಿ ಅಜ್ಜಿ ಗೋದಮ ಶೀಲ್ವಂತಂದು ಜನಪದ ತಜ್ಞೆ ಆಗೇ ಇದ್ಲು, ಜನಪದ ಹಾಡುಗಳನ್ನ ಹಾಡೋದು, ಆಮೇಲೆ ಬೀಸುಕಲ್ ಹಾಡುಗಳನ್ನ ಎಲ್ಲರನ್ನ ಕರ್ಕೊಂಡು ಒಂದು ಇಡೀ ಊರಿನಲ್ಲೇ ಗೌರವದ ಮಹಿಳೆಯಾಗಿ ಬೆಳಗ್ತಿದ್ರು. ಆಮೇಲೆ ನನ್ನ ಅಜ್ಜಿ ಬಹಳಷ್ಟು ಜನಪ ಕತ್ತೆಗಳ ಭಂಡಾರ ಅನ್ನೋ ರೀತಿ ಇದ್ರು. ಆಮೇಲೆ ಅವೆಲ್ಲ ವಲಯದಲ್ಲಿ ನಾನು ಬೆಳ್ತಾ ಬಂದೆ. ನನ್ನ ತಂದೆ ವೀರೇಂದ್ರ ಶೀಲ್ವಂತವರು ಬಿಳಗಿ ತಾಲೂಕಿನ ಹಿರಿಯ ಪತ್ರಕರ್ತರು, ಮತ್ತು ಬಿಳಗಿ ತಾಲೂಕಿನ ಪತ್ರಿಕಾರಂಗದ ಭೀಷ್ಮ ಅವರನ್ನ ಕರೀತಿದ್ದಾರೆ. ಅವರು ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆಮೇಲೆ ನನ್ನ ತಾಯಿಯವರು ಗೃಹಿಣಿಯಾಗಿದ್ದಾರೆ, ಆದ್ರೆ ಓದು ಕ್ಷೇತ್ರದಲ್ಲಿ ಬಹಳಷ್ಟು ನನಗೆ ಆಸಕ್ತಿಯನ್ನು ಬೆಳೆಸಿದ್ದೇ ಅವರು ಅಂತ ಹೇಳ್ಬೋದು, ಕತೆ ಕಾದಂಬರಿಗಳನ್ನೇ ಬೆಳೆಸಿದಂತವರು. ನನ್ನ ಸಹೋದರ ಅವನು ಸಹ ವಾಣಿಜ್ಯ ಕ್ಷೇತ್ರದಲ್ಲಿ PhD ಪಡೆದಿದ್ದಾನೆ, ಈಗ ಅವನು ಉಪನ್ಯಾಸಕನಾಗಿ ಆತನ ವೃತ್ತಿಯನ್ನ ಮಾಡ್ತಿದ್ದಾನೆ ಸರ್.
1: ಈಗ ಇಷ್ಟೆಲ್ಲ ತಾವು ಹೇಳಿದ್ರೆ ತಮ್ಮ ತಾಯಿಯವರು ಅಜ್ಜಿಯವರ ಬಗ್ಗೆ ಪರಿಚಯವನ್ನು ಮಾಡಿಕೊಂಡ್ರೆ, ಯಾಕಂದ್ರೆ ಇಂದು ಜನಪದ ಗೀತೆಗಳು ಅಂತಂದ್ರೆ ಕಣ್ಮರೆ ಆಗುವಂತ ಒಂದು ಹಂತಕ್ಕೆ ಬಂದಿವೆ, ಅದಕ್ಕೆ ತಾವು ಒಂದು ಹಾಡನ್ನ ಏನಾದ್ರೂ ಹೇಳ್ಬೋದಾ? ಜನಪದ ತಮ್ಮ ಅಜ್ಜಿಯವರು ಹೇಳಿದ್ ಏನಾದ್ರೂ ನೆನಪಿದ್ರೆ?
2: ಸಾಕಷ್ಟು ಹಾಡುಗಳನ್ನ ಹಾಡ್ತಿದ್ರು ಸರ್, ನಾನು ಹಾಡ್ಲಿಕ್ಕೆ ಬರಲ್ಲ, ಆದ್ರೆ ಒಂದ್ ಹೇಳ್ತೀನಿ. ಅಜ್ಜಿಂದ ಕೇಳಿದಂತ ಹಾಡುಗಳು ಗೊತ್ತಿದಾವೆ, ಆದ್ರೆ ಹಾಡುಗಾರ್ತಿ ಅಲ್ಲ ನಾನು. ಕಲ್ಲು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರ್ಲವ್ವ, ಪಲ್ಲಕ್ಕಿ ಮೇಲೆ ಮಗ ಬರ್ಲವ್ವ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಇದು ನನ್ನ ಅಜ್ಜಿ ಬಿಸು ಕಲ್ಲಗಳನ್ನ ಬೀಸ್ತಾ ಕೂತಾಗ ಈ ಹಾಡುಗಳನ್ನ ನಾ ಹಾಡ್ತಿದ್ಲು, ನಮ್ ಜೊತೆಯಾಗಿ ಕೂಡಿಸ್ಕೊಂಡು ಬೀಸ್ತಿದ್ರು ಅಂತ ಸಂದರ್ಭದಲ್ಲಿ ಕೇಳಿದನ್ ಪಾಡ್ರಿ.
1: ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಬಂದು ವಿವರವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್, ನಿಮ್ಮ ವಿಜಯಪುರ ಆಕಾಶವಾಣಿ ಕೇಂದ್ರಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.
0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ಕನ್ನಡ ಉಪಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ಸಹಕಾರ ಸಿದ್ದರಾಯ ಸಾಳುಂಕೆ, ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಮುಂದೆ ಕೇಳಿ ಒಂದು ಭಾವಗೀತೆ, ರಚನೆ ಡಾಕ್ಟರ್ ಬಿ ಆರ್ ಲಕ್ಷ್ಮಣ್ ರಾವ್ ಅವರದು, ಹಾಡಿದ ಕಲಾವಿದರು ಸುಪ್ರಿಯಾ ಆಚಾರ್ಯ.

0: ಸಮಯ 12:30 ಆತ್ಮೀಯ ಕೇಳಿದ್ರೆ ತಾವೆಲ್ಲ ಟ್ಯೂನ್ ಮಾಡಿದಿರಿ FM 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಕೇಂದ್ರವನ್ನ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದೊಂದು ಪ್ರಕಟಣೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 5 ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಖಾಸಗಿ ಪ್ರತಿಷ್ಠಿತ ಕಂಪನಿಗಳಾದ NTDEC, ಇಂಡಸ್ಟ್ರಿಯಲ್ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು NTTF ಪ್ರೈವೇಟ್ ಕಂಪನಿಗಳು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. SSLC, PUC, IT, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರೋ ಅಂಡ್ ಮೆಕಾನಿಕಲ್, ಮೆಕಾನಿಕಲ್ ಫಿಟ್ಟರ್ ಟರ್ನರ್ ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಷನ್ ಪದವಿ ಪೂರೈಸಿದ 18 ರಿಂದ 24 ವರ್ಷದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9380663606, ಇನ್ನೊಂದು ಸಂಖ್ಯೆ 9108235132. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗ ಸಮಯ 12:35. ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಚರ್ಚೆ ಮಾಡ್ತೇವೆ. ಈ ವಿಷಯವಾಗಿ ಮಾತಾಡಲಿಕ್ಕೆ ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರು ಇಲ್ಲಿ ಉಪಸ್ಥಿತ.

0: ಿದ್ದಾರೆ ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದಗಳು
0: ಮೇಡಮ್. ಆರಂಭದಲ್ಲಿ ಹೇಳಿ, ಮೂತ್ರಪಿಂಡಗಳು ನಮ್ಮ ದೇಹದ ಆರೋಗ್ಯದ ವಿಷಯವಾಗಿ ಮಾತಾಡೋದ್ರೆ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೋತವೆ?
1: ನಮ್ಮ ದೇಹದಲ್ಲಿ

0: ಮೂಲಕ ತೆಗೆದು ಹಾಕುತ್ತೆ. ಅದು ಒಂದು. ಹಾಗೂ ಎರಡನೆಯದು, ನಮ್ಮ ಬಾಡಿ ನಾವು ಕುಡಿಯುತ್ತಿರುವ ನೀರು ಅದನ್ನ ಸಮತೋಲನ ಮೇಂಟೈನ್ ಮಾಡುವುದು ಕಿಡ್ನಿಯ ಕೆಲಸ. ಸೊ ಇವು ಎರಡು ಇಂಪಾರ್ಟೆಂಟ್ ಕೆಲಸವನ್ನು ಕಿಡ್ನಿ ಮಾಡುತ್ತೆ.
1: ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗ್ತಿರೋದನ್ನ ನೋಡ್ತಾ ಇದ್ವಿ. ಅದು ಚಿಕ್ಕವರಿರಬಹುದು, ದೊಡ್ಡವರಿರಬಹುದು, ಇದಕ್ಕೆ ಪ್ರಮುಖ ಕಾರಣಗಳು ಏನಾಗಿರಬಹುದು?
0: ಒಂದು ಅಂದ್ರೆ ಈಗ ಜಾಸ್ತಿ ಆಗಿದೆ ನಿಜ, ಹಾಗೂ ಡಿಟೆಕ್ಷನ್ ಜಾಸ್ತಿ ಆಗಿದೆ ಅವೇರ್ನೆಸ್ ಇಂದ. ಮುಂಚೆ ಅದು ಡಿಟೆಕ್ಟ್ ಆಗ್ತಾ ಇರಲಿಲ್ಲ, ಸೊ ಈಗ ಅವೇರ್ನೆಸ್ ಬಂದಿದೆ, ಸೊ ಡಿಟೆಕ್ಟ್ ಆಗ್ತಾ ಇದೆ. ಹಾಗೂ ಇನ್ ಜನರಲ್ ಎಸ್, ದ ಪರ್ಸೆಂಟೇಜ್ ಹ್ಯಾಸ್ ಗಾನ್ ಅಪ್. ರೀಸನ್ ಅಂದ್ರೆ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಬರೋ ಡಿಸೀಸ್ ಕಾಯಿಲೆಗಳು, ಮಧುಮೇಹದ ಕಾಯಿಲೆ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾಗೂ ಇತ್ತೀಚಿನ ಕಾಲದಲ್ಲಿ ಯೂಶುವಲ್ ಗ್ಲೋಬಲ್ ವಾರ್ಮಿಂಗ್ ಇಂದ ಇರೋ ಎನ್ವೈರನ್ಮೆಂಟ್, ನೀರು ಹಾರ್ಡ್ ವಾಟರ್ ಬರ್ತಾ ಇದೆ. ಹಾಗೂ ಇಲ್ಲಿನ ಎಸ್ಪೆಷಲಿ ಈ ಭಾಗದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಬಿಸಿಲು ಜಾಸ್ತಿ, ಸೊ ಇಲ್ಲಿನ ಜನರಿಗೆ ಸ್ಟೋನ್ ಡಿಸೀಸ್ ತುಂಬಾ ಕಾಮನ್. ಇವೆಲ್ಲದರ ಕಾರಣದಿಂದ ಇತ್ತೀಚೆಗೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಮಧುಮೇಹದಿಂದ ಕಿಡ್ನಿ ಕಾಯಿಲೆ ಬಂತು, ಅಥವಾ ಹೈಪರ್ ಟೆನ್ಷನ್ ಇಂದ ಬಂತು, ಸ್ಟೋನ್ ಡಿಸೀಸ್ ಇಂದ ಬಂತು, ಅದರಿಂದಾಗಿ ಇತ್ತೀಚೆಗೆ ಇನ್ಸಿಡೆನ್ಸ್ ಹ್ಯಾಸ್ ಗಾನ್ ಅಪ್.
1: ಈಗ ನೀವು ಹೇಳಿದ್ರಿ ಮೇಡಮ್, ಮಧುಮೇಹ ಮತ್ತು ಅಧಿಕ ರಕ್ತದ ಒತ್ತಡದಿಂದ ಕಿಡ್ನಿ ಮೇಲೆ ಪರಿಣಾಮ ಆಗುತ್ತೆ ಅಂತ, ಯಾವ ರೀತಿ ಪರಿಣಾಮ ಆಗುತ್ತೆ ಮೇಡಮ್, ಹೇಗೆ ಪರಿಣಾಮ ಆಗುತ್ತೆ?
0: ಮಧುಮೇಹ ಒಂದು ಯಾವ ತರದ ಕಾಯಿಲೆ ಅಂತಂದ್ರೆ, ಅದು ನಮ್ಮ ತಲೆಯಿಂದ ಕಾಲಿನವರೆಗೂ ಯಾವ ಆರ್ಗನ್ ಅನ್ನ ಅಂಗಗಳನ್ನ ಎಫೆಕ್ಟ್ ಮಾಡಬಹುದು. ಸೊ ಯಾವಾಗ ಶುಗರ್ ನಮ್ಗೆ ಮಧುಮೇಹ ಬರುತ್ತೋ, ನಮ್ಗೆ ಮಧುಮೇಹ ಇದೆ ಅಂತ ಗೊತ್ತಾದಾಗ, ಅದು ನಮ್ಗೆ ಅವತ್ತು ಗೊತ್ತಾಗಿದ್ದಷ್ಟೇ, ಅದು ನಮ್ಗೆ ಮುಂಚೆನೂ ಶುರು ಆಗಿರ್ಬೋದು, ಅದು ನಮ್ಗೆ ಅವತ್ತು ಗೊತ್ತಾಗಿರೋದಷ್ಟೇ. ನಾವು ಯೂಶಲಿ ಏನ್ ಮಾಡ್ತೀವಿ, ನಮ್ಗೆ ಮಧುಮೇಹ ಬಂದಿದೆ ಅಂತ ನಾವು ಜಸ್ಟ್ ನಮ್ದು ಬಾಡಿಯಲ್ಲಿನ ಶುಗರ್ ಟೆಸ್ಟ್ ಮಾಡ್ತೀವಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ ತಗೋತೀವಿ. ನೆಕ್ಸ್ಟ್ ಕಂಟ್ರೋಲ್ ಅಲ್ಲಿ ಇದೆಯಾ ನೋಡಕ್ಕೆ ಮತ್ತೆ ಜಸ್ಟ್ ಶುಗರ್ ಚೆಕ್ ಮಾಡ್ತೀವಿ ಹಾಗೂ ಟ್ಯಾಬ್ಲೆಟ್ ತಗೋತೀವಿ. ಅಲ್ಲ, ನಾವು ನಮ್ಮ ಕಣ್ಣನ್ನ ಟೆಸ್ಟ್ ಮಾಡ್ಕೋಬೇಕು, ಕಣ್ಣು ಎಫೆಕ್ಟ್ ಆಗಿದೆಯಾ ಅಂತ. ನಾವು ನಮ್ಮ ಕಿಡ್ನಿಯನ್ನು ಕೂಡ ಅದೇ ಟೈಮ್ಲಿ ಟೆಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ನಮ್ಮ ಕಣ್ಣುಗಳು ಹಾಗೂ ಕಿಡ್ನಿಗಳನ್ನ ಡಯಾಬಿಟಿಸ್ ಅಫೆಕ್ಟ್ ಮಾಡುತ್ತೆ. ಹಾಗೂ ಮಧುಮೇಹ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ರೆ ಫಾಸ್ಟ್ ರೇಟ್ ಅಲ್ಲಿ ಅಫೆಕ್ಟ್ ಮಾಡುತ್ತೆ. ಸೇಮ್ ವೇ ಹೈಪರ್ ಟೆನ್ಷನ್, ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ನಮ್ಮ ಕಣ್ಣು ಹಾಗೂ ಕಿಡ್ನಿಯ ಏನು ರಕ್ತದ ವೆಸಲ್ಸ್ ಇರುತ್ತಲ್ಲ, ತುಂಬಾ ಡೆಲಿಕೇಟ್ ನರಗಳಿರುತ್ತೆ, ಬ್ಲಡ್ ಸಪ್ಲೈ ಮಾಡುವ ಬ್ಲಡ್ ವೆಸಲ್ಸ್. ಸೊ ರಕ್ತದೊತ್ತಡ ಜಾಸ್ತಿ ಆದಾಗ ಕಿಡ್ನಿ ಡ್ಯಾಮೇಜ್ ಹಾಗೂ ಕಣ್ಣು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವೆರಡರಿಂದ ಕಿಡ್ನಿ ಎಫೆಕ್ಟ್ ಆಗುತ್ತೆ.
1: ಈಗ ಇದರಲ್ಲಿ ತುಂಬಾ ಪ್ರಮುಖವಾದದ್ದು ಟೈಮ್ ಟು ಟೈಮ್ ಅದನ್ನ ನಾವು ಚೆಕ್ ಮಾಡಿಸ್ಕೊಳ್ಳೋದು ಅಂತ ಹೇಳಿದ್ರಿ, ಕಿಡ್ನಿ ಆರೋಗ್ಯ ಆಗಿರ್ಬಹುದು, ಕಿಡ್ನಿ ಟೆಸ್ಟ್ ಆಗಿರ್ಬಹುದು. ಇದು ಆರಂಭಿಕವಾಗಿ ಕೆಲವೊಂದು ಲಕ್ಷಣಗಳು ಕಂಡು ಬಂದ್ರೆ ಮಾತ್ರ ನಾವು ಚೆಕ್ ಮಾಡಿಸ್ಕೊಳ್ಳಿಕ್ ಹೋಗ್ತೀವಿ ಮೇಡಮ್. ಯಾವ ರೀತಿ ಲಕ್ಷಣಗಳು ಕಂಡು ಬಂದ್ರೆ ಅದು ನನ್ನ ಕಿಡ್ನಿ ಸ್ವಲ್ಪ ಡ್ಯಾಮೇಜ್ ಆಗುವಂತ ಆರಂಭಿಕ ಹಂತದಲ್ಲಿ ಇದೆ ಅಂತ ತಿಳ್ಕೋಬೇಕು?
0: ನಾನು ಇದನ್ನ ಎರಡು ಭಾಗದಲ್ಲಿ ಹೇಳ್ತೀನಿ. ಒಂದು ಈಗ ಮಧುಮೇಹ ಅಥವಾ ಹೈಪರ್ ಟೆನ್ಷನ್ ಇಂದ ಬರೋ ಕಿಡ್ನಿ ಕಾಯಿಲೆಗಳು, ನಮ್ಗೆ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನಮ್ಗೆ 40 ಕ್ರಾಸ್ ಆದ್ರೆ ನಾವು ರೆಗ್ಯುಲರ್ಲಿ ನಮ್ಗೆ ಮಧುಮೇಹ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಂತ ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರ್ಬೇಕು. ನಮ್ಗೆ ಇದೆ ಅಂದಮೇಲೆ ಕೇವಲ ನಮ್ದು BP ಮಾನಿಟರ್ ಮಾಡೋದಷ್ಟೇ ಅಲ್ಲ, ನಮ್ ಕಿಡ್ನಿ ಎಫೆಕ್ಟ್ ಆಗಿದೆಯಾ, ಕಣ್ಣು ಎಫೆಕ್ಟ್ ಆಗಿದೆಯಾ ಅಥವಾ ಬೇರೆ ಅಂಗಾಂಗಗಳು ಎಫೆಕ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೇಕು. ಹಾಗೆ ಮಧುಮೇಹದ ಜೊತೆ ಕೂಡ ಸೇಮ್, ಎಸ್ಪೆಷಲಿ ನಮ್ಗೆ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ನ ತಂದೆ ತಾಯಿಗಿದೆ ಅಥವಾ ಅಜ್ಜ ಅಜ್ಜಿಗಿದೆ, ನಮ್ಮ ಅಕ್ಕ ತಂಗಿಯರು ಅಥವಾ ಅಣ್ಣ ತಂದೆರಿಗೂ ನಮ್ ಜೊತೆ ಹುಟ್ಟಿದವರಿಗಿದೆ ಅಂದ್ರೆ ನಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಅವಾಗಲೇ ತಲೆಯಲ್ಲಿ ಇರಬೇಕು, ನಮ್ಗೆ ಇದು ಹೆರಿಡಿಟರಿ ಇದೆ, ನಮಗೂ ಬರಬಹುದು. ಸೊ ನಾನು ಒಂದು ವಯಸ್ಸಾದ್ಮೇಲೆ ಚೆಕ್ ಮಾಡಬೇಕು.
1: ರಿಸ್ಕ್
0: ಗ್ರೂಪ್ ಅಲ್ಲಿ ಇರ್ತೀವಿ, 35 ಅಥವಾ 40 ಕ್ರಾಸ್ ಮಾಡಿದ್ಮೇಲೆ ನಾವು ಚೆಕ್ ಮಾಡಬೇಕು. ಸೆಕೆಂಡ್, ನಮ್ಗೆ ಯಾವ್ದಾದ್ರು ಇನ್ ಜನರಲ್ ಇವೆರಡು ಬಿಟ್ಟು ಕೂಡ ಯಾವ್ದಾದ್ರು ಹೆರಿಡಿಟರಿ ಜೆನೆಟಿಕ್ಲಿ ಪಾಸ್ ಆನ್ ಆಗಿರೋ ಡಿಸೀಸಸ್ ಇದ್ರೆ, ಕಿಡ್ನಿ ಡಿಸೀಸಸ್, ನಮ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ಡಯಾಲಿಸಿಸ್ ಮೇಲಿದ್ದಾರೆ ಅಥವಾ ಮುಂಚೆ ಈ ರೀತಿ ಹಿಸ್ಟ್ರಿ ಇದೆ ಅಂತ ಗೊತ್ತಿದ್ರು, ನಾವೇ ವಾಲಂಟರಿಲಿ ಹೋಗಿ ನಮ್ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಮುಂಚೆನೆ ಚೆಕ್ ಮಾಡ್ಕೊಂತ ಇರಬೇಕು. ಈಗ ನಮ್ಗೆ ಚೆಕ್ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ, ಏನ್ ಲಕ್ಷಣ ಕಾಣಬಹುದು ಅಂತ ಕೇಳಿದ್ರೆ, ಇದು ಎರಡನೇ ಭಾಗದಲ್ಲಿ ಅನ್ಫಾರ್ಚುನೇಟ್ಲಿ ಕಿಡ್ನಿ ಪೇಷಂಟ್ಸ್ ಗೆ ಕಡೆ ತನಕ ಏನು ಲಕ್ಷಣಗಳು ಇರ್ಲಿಕ್ಕಿಲ್ಲ. ಲೈಕ್ ಈಗ ಚೆಸ್ಟ್ ಪೇನ್ ಬಂದ್ರೆ ನಮ್ಗೆ ಗೊತ್ತಿದೆ ಕಾರ್ಡಿಯೋಲಜಿಸ್ಟ್ ಹತ್ರ ಹೋಗ್ಬೇಕು, ಹಾರ್ಟಿನ್ ಪ್ರಾಬ್ಲಮ್ ಇದೆ. ಆ ರೀತಿ ಒಂದು ಮಾರ್ಕರ್ ಕಿಡ್ನಿ ಪೇಷಂಟ್ಸ್ ಅಲ್ಲಿ ಇರಲ್ಲ. ಲಾಸ್ಟ್ ಕ್ರಿಯಾಟಿನ್ ಜಾಸ್ತಿ ಆಗಿ ಡಯಾಲಿಸಿಸ್ ಮೇಲೆ ಹೋಗೋ ತನಕನು ಪೇಷಂಟ್ ನಾರ್ಮಲ್ ಆಗಿನೇ ಇರ್ಬೋದು. ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಎಲ್ಲ ಕೆಲಸ ಮಾಡ್ತಾ ಇದಾರೆ, ಏನು ಗೊತ್ತಿಲ್ಲ, ಏನು ಲಕ್ಷಣಗಳಿಲ್ಲ. ಮ್ಯಾಕ್ಸಿಮಮ್ ಆ ರೀತಿ ಇರುತ್ತೆ. ಸೊ ನಾವೇ ಅವೇರ್ನೆಸ್ ಇಂದ ನಮ್ಗೆ ಈ ರೀತಿ ಲಕ್ಷಣಗಳಿವೆ, ಬೇರೆ ಕಾಯಿಲೆಗಳಿವೆ ಅಂತ, ನಮ್ಗೆ ಮಧುಮೇಹ, ಹೈಪರ್ ಟೆನ್ಷನ್ ಅಥವಾ ಮುಂಚೆ ಕಲ್ಲುಗಳ ಪ್ರಾಬ್ಲಮ್ ಇತ್ತು, ಸ್ಟೋನ್, ಕಿಡ್ನಿ ಸ್ಟೋನ್, ಆ ರೀತಿ ಪ್ರಾಬ್ಲಮ್ ಇದ್ರೆ ನಾವು ರೆಗ್ಯುಲರ್ ಆಗಿ ನಮ್ಮ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಲಕ್ಷಣಗಳು ಗೊತ್ತಾಗಬೇಕು ಅಂತಂದ್ರೆ, ಯೂಶಲಿ ಕಾಲ್ ಬಾವು ಸ್ಟಾರ್ಟ್ ಆಗುತ್ತೆ, ಎರಡು ಕಾಲ್ಗಳಲ್ಲಿ ತಳಗಿಂದ ಸ್ಟಾರ್ಟ್ ಆಗುತ್ತೆ, ಪಾದಗಳಿಂದ ಮೇಲೆ ಬರ್ತಾ ಹೋಗುತ್ತೆ ಜಾಸ್ತಿ ಆದಾಗೆ ಆದಾಗೆ. ಆಮೇಲೆ ಮುಖದಲ್ಲಿ ಬಾವು, ಎಸ್ಪೆಷಲಿ ಕಣ್ಣಿನ ಸುತ್ತಮುತ್ತ, ಸ್ಕಿನ್ ಡೆಲಿಕೇಟ್ ಇರೋದ್ರಿಂದ ಕಣ್ಣಿನ ಸುತ್ತ ಜಾಸ್ತಿ ಕಾಣ್ಕೊಳ್ಳುತ್ತೆ. ಯೂರಿನ್ ಬುರುಗ್ ಬುರುಗ್ ಹೋಗೋದು ಅಥವಾ ಯೂರಿನ್ ಅಲ್ಲಿ ಬ್ಲಡ್ ಹೋಗೋದು, ಹಾಗೂ ಯೂರಿನ್ ಪಾಸ್ ಮಾಡುವಾಗ ತುಂಬಾ

0: ನೋವಾಗೋದು ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇದೆ ಆ ರೀತಿ ಇದ್ರೆ. ಮತ್ತೆ ನಾನು ಹೇಳಿದೆ ಕಿಡ್ನಿ ಕೆಲಸ ಮಾಡೋದು ಅಂದ್ರೆ ಬಾಡಿನಲ್ಲಿನ ವಿಷ ಪದಾರ್ಥಗಳನ್ನ ತೆಗೆಯೋದು. ಯಾವಾಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ವಿಷ ಪದಾರ್ಥಗಳು ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ಅದರಿಂದ ಮನುಷ್ಯನಿಗೆ ಮಬ್ಬು ಜಾಸ್ತಿ ಆಗುತ್ತೆ, ನೆನಪಿರಲ್ಲ ಏನು, ಹಾಗೂ ಊಟ ನೋಡಿದ್ರೆ ವಾಂತಿ ಬಂದಂಗ ಆಗುತ್ತೆ, ಊಟ ಕಡಿಮೆ ಆಗ್ತಾ ಬರುತ್ತೆ, ವೇಟ್ ಲಾಸ್ ಆಗುತ್ತೆ, ಮತ್ತೆ ಅವಾಗ ಅವಾಗ ಹೊಟ್ಟೆ ನೋವು ಬರ್ತಾ ಇದೆ, ಹೊಂಕ್ಳ ಅಕ್ಕಪಕ್ಕದಲ್ಲಿ ಸಿವಿಯರ್ ಪೇನ್ ಬರ್ತಾ ಇದೆ ಅಂದ್ರೆ ಸ್ಟೋನ್ ಇರಬಹುದು, ಸ್ಟೋನ್ ಪ್ರಾಬ್ಲಮ್ ಇರಬಹುದು, ಕಿಡ್ನಿ ಸ್ಟೋನ್. ಈ ರೀತಿ ಹಲವು ಲಕ್ಷಣಗಳು ಕಂಡ್ರೆ ನಾವು ಇಮಿಡಿಯೇಟ್ಲಿ ನೆಫ್ರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಬೇಕು. ಆದ್ರೆ ಯಾವಾಗ್ಲೂ ಕಿಡ್ನಿ ಪೇಷಂಟ್ಸ್ ಇವೆಲ್ಲ ಲಕ್ಷಣಗಳು ಇರ್ತವೆ ಅಂತಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ ಏನು ಲಕ್ಷಣ ಇರಲಾರ್ದೇನೆ ಪ್ರೆಸೆಂಟ್ ಮಾಡಬಹುದು.
1: ಈಗ ನಾವು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಒಬ್ಬರಿಗೆ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೂ ಅವ್ರ ಕಿಡ್ನಿ ಸಮಸ್ಯೆ ಆಗೋ ಸಾಧ್ಯತೆ ಇದೆಯಾ?
0: ಹೌದು, ಬೇರೆ ರೀಸನ್ಸ್ ಅಂದ್ರೆ ನಾನು ಹೇಳಿದ ಹಾಗೆ
1: ಲೈಫ್ ಸ್ಟೈಲ್
0: ಪ್ಲಸ್ ಹೆರಿಡಿಟ್ರಿ, ಸ್ವಲ್ಪ ಡಿಸೀಸ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್ ಹೆರಿಡಿಟ್ರಿ. ನಮ್ಮ ತಂದೆ ತಾಯಿಗಿತ್ತು, ಅಜ್ಜ ಅಜ್ಜಿಗಿತ್ತು, ಅಥವಾ ನಮ್ಮ ಒಡ ಹುಟ್ಟಿದವರಿಗಿತ್ತು, ಅವರಿಗಿತ್ತು ಅಂತಂದ್ರೆ ಮುಂದೆ ನಮ್ಗೆ ನಮ್ದಾದ್ಮೇಲೆ ನಮ್ಮ ಮಕ್ಕಳಿಗೆ ಪಾಸ್ ಆನ್ ಆಗೋ ಚಾನ್ಸಸ್ ಇರುತ್ತೆ. ದೇ ಆರ್ ಪ್ಯೂರ್ಲಿ ಹೆರಿಡಿಟ್ರಿ, ಅದರಲ್ಲಿ ನಮ್ಮ ತಪ್ಪೇನು ಇರೋದಿಲ್ಲ. ಸೊ ದೇ ಆರ್ ಹೆರಿಡಿಟ್ರಿ. ಸೆಕೆಂಡ್ ಪಾಯಿಂಟ್ ವುಡ್ ಬಿ ಸಮ್ ಕೇರ್ಲೆಸ್ನೆಸ್, ಲೈಕ್ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಮೆಡಿಕೇಶನ್. ಈಗ ವಯಸ್ಸಾದ್ಮೇಲೆ ಒಂದ್ ಟೈಮ್ ಅಲ್ಲಿ ಮಂಡಿ ನೋವಿದೆ, ಫಾರ್ ಎಕ್ಸಾಂಪಲ್, ಅವ್ರ ಡಾಕ್ಟರ್ಗೆ ಕನ್ಸಲ್ಟೇ ಮಾಡಲ್ಲ, ಸುಮ್ನೆ ಓವರ್ ದ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಇಟ್ಕೊಂಡು ಕಂಟಿನ್ಯೂಸ್ 1 ವರ್ಷ 2 ವರ್ಷ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರೆ. ಸೊ ಆ ರೀತಿ ತಗೊಂಡಾಗ ದೇ ಕ್ಯಾನ್ ಅಫೆಕ್ಟ್ ಕಿಡ್ನಿ. ಎಸ್,
1: ಈಗ ಕೆಲವೊಬ್ರು ಹೇಳ್ತಾರೆ ಮೇಡಮ್ ಜಾಸ್ತಿ ನೀರ್ ಕುಡಿದ್ರೆ ಕಿಡ್ನಿಗೆ ಲೋಡ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ ಅಂತ, ಇದೆಷ್ಟು ಸತ್ಯ?
0: ನೀರು ಇಸ್ ದ ಬೆಸ್ಟ್ ಥಿಂಗ್ ಫಾರ್ ಕಿಡ್ನಿ. ನೀರ್ ಕುಡಿತಾ ಇರಬೇಕು, ನೀರ್ ಕುಡಿದಾಗ ನಾವು ಹೈಡ್ರೇಟೆಡ್ ಇರ್ತೀವಿ, ಪ್ಲಸ್ ನಮ್ಮ ಕಿಡ್ನಿ ಹೆಲ್ದಿ ಆಗಿರುತ್ತೆ. ನೀರ್ ಕುಡಿಯೋದ್ರಿಂದ ಸ್ಟೋನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ, ಬಾಡಿನಲ್ಲಿ ಆಸಿಡ್ ಬಿಲ್ಡಪ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ನಾವ್ ಹೆಲ್ದಿ ಆಗಿರ್ತೀವಿ. ನೀರು ಯಾರು ಕುಡಿಬಾರ್ದು ಅಂದ್ರೆ ಸ್ವಲ್ಪ ಪರ್ಸೆಂಟೇಜ್ ಜನ ಇದಾರೆ, ಲೈಕ್ ಹಾರ್ಟ್ ಪ್ರಾಬ್ಲಮ್ ಇದೆ, ಹೃದಯ ಪ್ರಾಬ್ಲಮ್ ಇರೋರಿಗೆ ಯೂಶಲಿ ನೀರ್ ಕಡಿಮೆ ಕುಡಿಬೇಕು ಅಂತ ಹೇಳ್ತಾರೆ, ದಮ್ ಬರುತ್ತೆ ಅಂತ. ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕಿಡ್ನಿ ಡಿಸೀಸ್ ಇರೋರಿಗೆ, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ಅದಕ್ಕೆ ನಾವು ನೀರು ಕಡಿಮೆ ಕುಡಿರಿ ಅಂತ ಹೇಳಿರ್ತೀವಿ ಅವರಿಗೆ. ಅಥವಾ ಲಿವರ್ ಪ್ರಾಬ್ಲಮ್ ಇರೋ ಸ್ವಲ್ಪ ಜನರಿಗೆ ನಾವು ಹೇಳಿರ್ತೀವಿ. ಅವರಿಗೆಲ್ಲ ಬಿಟ್ಟು, ಯಾರಿಗೆ ಡಾಕ್ಟರ್ ಸ್ಪೆಸಿಫಿಕಲಿ ಹೇಳಿರ್ತಾರೆ ನೀರು ಕಡಿಮೆ ಕುಡಿರಿ, ಅವರಿಗೆ ಬಿಟ್ಟು ಉಳಿದವರೆಲ್ಲ ನೀರು ಜಾಸ್ತಿ ಕುಡಿಬೇಕು. ನಾವು ಎಷ್ಟು ಜಾಸ್ತಿ ಕುಡಿತೀವಿ ಅಷ್ಟು ಹೆಲ್ದಿ ಆಗಿರ್ತೀವಿ. ದೇರ್ ಇಸ್ ನೋ ಅಪ್ಪರ್ ಲಿಮಿಟ್, ಜಾಸ್ತಿ ಕುಡಿತಾ ಇರಬೇಕು, ಎಸ್ಪೆಷಲಿ ಇನ್ ಸಮ್ಮರ್. ನೀರ್ ಕಡಿಮೆ ಕುಡಿಯೋದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಸ್ಟೋನ್ ಫಾರ್ಮೇಶನ್.
1: ಓಕೆ, ಈಗ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಮಾತಾಡೋದಾದ್ರೆ, ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಮೇಡಮ್, ಬೇಸಿಕಲಿ ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೋನ್ಸ್ ಅಂದ್ರೆ ಕಿಡ್ನಿ ಯಾವ ಭಾಗದಲ್ಲಾದ್ರೂ, ಅದು ಯೂರೇಟರ್ ಅಂತ ಹೇಳ್ತೀವಿ ಅಥವಾ ಏಕಿ ಚೀಲದಲ್ಲಿ ಇರಬಹುದು, ಅಲ್ಲಿ ಸಣ್ಣ ಸಣ್ಣ ಕ್ಯಾಲ್ಸಿಯಂ ಕಲ್ಲುಗಳು, ಕ್ಯಾಲ್ಸಿಯಂ ಆಗಿರ್ಬೇಕು, ಆಕ್ಸಿಲೇಟ್ ಆಗಿರ್ಬೋದು ಅಥವಾ ಯೂರಿಕ್ ಆಸಿಡ್ ಆಗಿರ್ಬೋದು, ಕಲ್ಲುಗಳು ಫಾರ್ಮ್ ಆಗುತ್ತೆ. ಸೊ ಅದು ಫಾರ್ಮ್ ಆದಾಗ, ಅದು ನಮ್ಮ ಯೂರೇಟರ್ ಅನ್ನ ಬ್ಲಾಕ್ ಮಾಡಿದಾಗ ನಮ್ಗೆ ತುಂಬಾ ಸಿವಿಯರ್ ಪೇನ್ ಆಗುತ್ತೆ, ಹಾಗೂ ಕಿಡ್ನಿ ಮೇಲೆ ಬಾವು ಬರುತ್ತೆ. ಸೊ ಕಿಡ್ನಿ
1: ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಗಲ್ಲ,
0: ಆಗುತ್ತೆ ಅನ್ಲೆಸ್ ಎರಡು ಕಿಡ್ನಿ ಬ್ಲಾಕ್ ಆಗಿಲ್ಲ ಅಂದ್ರೆ, ಯಾಕಂದ್ರೆ ನಮ್ಮ ಹತ್ರ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ ನಮ್ದು ಯೂರಿನ್ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅಷ್ಟೇ ಯಾವ ಸೈಡ್ ಅಲ್ಲಿ ಸ್ಟೋನ್ ಇರುತ್ತೋ ಅಲ್ಲಿ ನಮ್ಗೆ ಪೇನ್ ಆಗುತ್ತೆ, ಯಾಕಂದ್ರೆ ಸ್ಟೋನ್ ಯಾವಾಗ ಕಿಡ್ನಿಯಿಂದ ಪಾಸ್ ಆಗ್ತಾ ಇರುತ್ತೋ ಅದು ಎಲ್ಲೆಲ್ಲಿ ಪಾಸ್ ಆಗ್ತಾ ಇರುತ್ತೆ, ನಮ್ಗೆ ಸಿವಿಯರ್ ಪೇನ್ ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ವೆರಿ ಸಿವಿಯರ್ ಪೇನ್. ಈಗ ಸ್ಟೋನ್ ಆಗ್ಲಿಕ್ಕೆ ಕಾರಣ ಅಂದ್ರೆ, ಒಂದು ನಾವು ಇರೋ ಜಾಗ ಹಾಗೂ ಅಲ್ಲಿನ ವೆದರ್. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಕಲ್ಯಾಣ ಕರ್ನಾಟಕ, ಇಲ್ಲಿ ತುಂಬಾ ಟೈಮ್ ಬಿಸಿಲಿರುತ್ತೆ ಅಂಡ್ ಇಲ್ಲಿನ ಜನ ಡಿಹೈಡ್ರೇಟೆಡ್ ಇರ್ತಾರೆ, ನೀರ್ ಕಡಿಮೆ ಕುಡಿತಾರೆ, ಅದು ಒಂದು. ಅಂಡ್ ಸೆಕೆಂಡ್, ಅಲ್ಲಿನ ನೀರ್ ಹೇಗಿರುತ್ತೆ, ಹಾರ್ಡ್ ವಾಟರ್, ವಾಟರ್ ಕಂಟೆಂಟ್ ಅದು. ಸೊ ಅಂಡ್ ಥರ್ಡ್ ರೀಸನ್ ಅಂದ್ರೆ, ಸ್ವಲ್ಪ ಜನ ಇನ್ಹೆರೆಂಟ್ಲಿ ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಜೆನೆಟಿಕಲಿ ಪ್ರೋನ್ ಇರ್ತಾರೆ. ನಾಲ್ಕನೇದು ನಾನ್ ವೆಜಿಟೇರಿಯನ್ಸ್. ನಾನ್ ವೆಜಿಟೇರಿಯನ್ಸ್ ಅಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ, ಸೊ ಆಸಿಡ್ ಬಿಲ್ಡಪ್ ಜಾಸ್ತಿ ಆಗುತ್ತೆ, ಸೊ ಅದರಿಂದ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಫ್ಯೂ ರೀಸನ್ಸ್, ತುಂಬಾ ರೀಸನ್ಸ್ ಇದೆ, ಮೇನ್ ರೀಸನ್ಸ್ ಅಂದ್ರೆ ಇದು.
1: ಅಂದ್ರೆ ಈ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆದ್ರೆ ಇದಕ್ಕೆ ಚಿಕಿತ್ಸೆ ಏನ್ ಮೇಡಮ್?
0: ಪ್ರಿವೆನ್ಷನ್ ಅಂತ ಹೇಳ್ತೀನಿ ಫಸ್ಟ್. ಪ್ರಿವೆನ್ಷನ್ ಮಾಡ್ಬೇಕು ಅಂದ್ರೆ ಜಾಸ್ತಿ ನೀರ್ ಕುಡಿಬೇಕು, ಎಸ್ಪೆಷಲಿ ಸಮ್ಮರ್ ಅಲ್ಲಿ ಪಾಸಿಬಲ್ ಅಂದ್ರೆ ಆರ್ ಓ ವಾಟರ್ ಅಥವಾ ನೀರ್ ಬಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನೀರು. ಫ್ರೂಟ್ಸ್ ಅನ್ನ ಜಾಸ್ತಿ ತಗೊಳ್ಳಿ. ಪ್ರೋಟೀನ್ ನಮ್ ಬಾಡಿಗೆ ಅವಶ್ಯಕತೆ ಇದೆ ಡೆಫಿನೆಟ್ಲಿ, ಆದ್ರೆ ಅನಿಮಲ್ ಪ್ರೋಟೀನ್ ನಾನ್ ವೆಜಿಟೇರಿಯನ್ ಫುಡ್ ಬದಲು ವೆಜಿಟೇರಿಯನ್ ಪ್ರೋಟೀನ್ ಅಮೌಂಟ್ ಅನ್ನ ನಾವು ಫುಡ್ ಅಲ್ಲಿ ಜಾಸ್ತಿ ಮಾಡಬೇಕು. ಹಣ್ಣುಗಳನ್ನ ಜಾಸ್ತಿ ತಗೋಬೇಕು. ಸೊ ಇದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್. ಕ್ಯೂರ್ ಅಂದ್ರೆ, ಯೂಶಲಿ 1 ಸೆಂಟಿಮೀಟರ್ ಕಿಂತ ಕಡಿಮೆ ಇರೋ ಸೈಜಿನ ಸ್ಟೋನ್ ಇದ್ರೆ ನಾವು ಮೆಡಿಕಲ್ ಥೆರಪಿಯಿಂದ ಟ್ಯಾಬ್ಲೆಟ್ ಮೇಲೆನೆ ಹಾಗೂ ಜಾಸ್ತಿ ನೀರ್ ಕುಡಿದು ತಾನಾಗಿ ಸ್ಟೋನ್ ಪಾಸ್ ಆಗ್ಬಹುದು. 1 ಸೆಂಟಿಮೀಟರ್ ಕಿಂತ ಜಾಸ್ತಿ ಇದ್ದಾಗ ಅಷ್ಟೇ ನಾವು ಇಂಟರ್ವ್ಯೂನ್ ಮಾಡಿ ಅದನ್ನ ತೆಗಿಬೇಕಾಗೋ ಪರಿಸ್ಥಿತಿ ಬರಬಹುದು. ಅಥವಾ ಒಳಗಡೆನೆ ಲಿಥೋಟ್ರಿಪ್ಸ್ ಅಂತ ಹೇಳ್ತೀವಿ, ಅದನ್ನ ಒಳಗಡೆನೆ ಒಡೆದು ಚೂರ್ ಚೂರ್ ಮಾಡ್ತೀವಿ, ಆಮೇಲೆ ಅದು ಏನ್ ಪುಡಿ ಪುಡಿ ಆದ್ಮೇಲೆ ತಾನಾಗಿ ಯೂರಿನಲ್ಲಿ ಪಾಸ್ ಆಗುತ್ತೆ. ಸೊ ಆ ರೀತಿ ಪ್ರೊಸೀಜರ್ಸ್ ಮಾಡ್ತೀವಿ.
1: ಈಗ ಒಂದ್ಸರ್ತಿ ಕಿಡ್ನಿ ಸ್ಟೋನ್ ಆಗಿ ಟ್ರೀಟ್ಮೆಂಟ್ ತಗೊಂಡು ನಾರ್ಮಲ್ ಆದವರಿಗೆ ಅದು ಮತ್ತೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಈವನ್ ಇಫ್ ದೇ ಫಾಲೋ ಅ ಗುಡ್ ಹೆಲ್ದಿ ಲೈಫ್.
0: ಎಸ್, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡು ಎಲ್ಲ ಫಾಲೋ ಮಾಡ್ತಾ ಇದ್ರೆ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಮುಂದೆ ಬರೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ, ಬರಬಹುದು, ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ, ಬರಬಹುದು. ನಾನು ಹೇಳ್ದಾಗೆ ಸರ್ಟನ್ ಸೆಕ್ಟರ್ ಆಫ್ ಪೀಪಲ್ ಜನನ ಹೆರಿಡಿಟ್ರಲಿ ಪ್ರೋನ್ ಇರ್ತಾರೆ, ಅವ್ರಿಗೆ ಆಗ್ಬಹುದು. ಸೊ ಯಾಕಂದ್ರೆ ಅದ್ರ ಕಂಟೆಂಟ್ ಅಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಆಕ್ಸಲೇಟ್ ಇರುತ್ತೆ, ಯೂರಿಕ್ ಆಸಿಡ್ ಇರುತ್ತೆ, ಮಲ್ಟಿಪಲ್ ಸ್ಟೋನಿನ ನಾವು ಎಕ್ಸಾಮಿನ್ ಮಾಡಿದಾಗ ಒಳಗೇನಿದೆ ಅಂತ ಇವೆಲ್ಲ ಪದಾರ್ಥಗಳಿರುತ್ತೆ. ಅವು ಯಾವ್ದಾದ್ರು ನಮ್ಮ ಬಾಡಿಯಲ್ಲಿ ಹೆಚ್ಚಿನ ಅಂಶದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮತ್ತೆ ಆಗೋ ಚಾನ್ಸ್ ಇರುತ್ತೆ. ಬಟ್ ಸ್ಟೋನ್ ಆಗಿದಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಇವತ್ತಿನ ಕಾಲದಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಲಭ್ಯವಿದೆ.
1: ಈಗ ಕಿಡ್ನಿ ಫೇಲ್ಯೂರ್ ಅಂತ ನಾವು ಕೇಳ್ತೀವಿ ಮೇಡಮ್, ಕಿಡ್ನಿ ಫೇಲ್ಯೂರ್ ಅಂದ್ರೆ ಯಾವ ಕಂಡೀಷನ್ ಗೆ ಆ ತರ ಕರಿತೀವಿ?
0: ಕಿಡ್ನಿ ಫೇಲ್ಯೂರ್ ಯೂಶಲಿ ನಾವು ಕ್ರಿಯಾಟಿನ್ ಜಾಸ್ತಿ ಆದ್ಮೇಲೆ ಸ್ಟೇಜಿಂಗ್ ಮಾಡ್ತೀವಿ, ಸಿಕೆಡಿ ಅಂತ ಹೇಳ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್.
1: ಈಗ ಫಸ್ಟ್ ಆಫ್ ಆಲ್ ಕ್ರಿಯಾಟಿನ್ ಅಂದ್ರೆ ಏನಿದು?
0: ಕ್ರಿಯಾಟಿನ್ ಅಂದ್ರೆ ನಾವು ಕ್ರಿಯಾಟಿನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಅಂಶ, ಅದು ನಮ್ಮ ಯೂರಿನ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಅವಾಗ ಯಾವಾಗ ಅದ್ರದ ಅಂಶ ಜಾಸ್ತಿ ಆಗುತ್ತೋ, ಜಾಸ್ತಿ ಆದಾಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ತಗೋತೀವಿ. ಆ ರೀತಿ ತುಂಬಾ ಮಾರ್ಕರ್ ಇದೆ, ಬಟ್ ಒನ್ ಆಫ್ ದ ಮಾರ್ಕರ್ ಇಸ್ ಕ್ರಿಯಾಟಿನ್. ಇಟ್ ಇಸ್ ಪ್ರೊಡ್ಯೂಸ್ ಇನ್ ಮಸಲ್ಸ್, ಥ್ರೂ ಮಸಲ್ಸ್. ಅದಾದ್ಮೇಲೆ ಅದು ಯೂಶಲಿ ಕಡಿಮೆ ನಮ್ಮ ಬಾಡಿಲಿ ಒಂದು ಲೆವೆಲ್ ಅಲ್ಲಿ ಇರಬೇಕು. ಬಟ್ ಕಿಡ್ನಿ ಫೇಲ್ಯೂರ್ ಆದಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ಆ ರೀತಿ ಯೂಶಲ್ ರೇಂಜ್ ಅಂದ್ರೆ ನಾವು 0.5 to 1.3 ಅಂತ MG ಪಡೆಯಲ್ಲ ಅಂತ ತಗೋತೀವಿ. ಅದು ಇಟ್ ಸ್ಲೈಟ್ಲಿ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್, ಬಟ್ ಆ ರೇಂಜ್ ಅಲ್ಲಿ ಇರಬೇಕು. ಬಟ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಅವಾಗ ಎದಕ್ಕಂತ ಇವ್ಯಾಲ್ಯೂಟ್ ಮಾಡುದು. ಸೊ 3 ತಿಂಗಳಿಗಿಂತ ಜಾಸ್ತಿ ಇದ್ದಾಗ, ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ನಾವು ಕ್ರಾನಿಕ್ ಅಂತ ತಗೋತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಆಮೇಲೆ ಅದನ್ನ ಸ್ಟೇಜಿಂಗ್ ಮಾಡ್ತೀವಿ. ಸೊ ಲಾಸ್ಟ್ ಸ್ಟೇಜ್ ಇಸ್ ಸ್ಟೇಜ್ 5, ವಿಚ್ ಇಸ್ ಕಿಡ್ನಿ ಫೇಲ್ಯೂರ್. ಕಿಡ್ನಿ ಫೇಲ್ಯೂರ್ ಅಂದಾಗ EGFR <15 ಅಂದ್ರೆ ಕಿಡ್ನಿ ಫಂಕ್ಷನ್ ಇಸ್ <15 ಅವಾಗ ನಾವು ಪೇಷಂಟ್ ಗೆ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಅಥವಾ ಈಗಿನ ಕಾಲದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ.
1: ಈಗ ಕಿಡ್ನಿ ಕಂಡೀಷನ್ ಈ ಡಿಟೀರಿಯರೇಟ್ ಆದಾಗ ಎರಡು ಸಮಾನಾಂತರವಾಗಿ ಆಗುತ್ತಾ ಅಥವಾ ಒಂದು ಆರೋಗ್ಯವಾಗಿದ್ದು ಇನ್ನೊಂದು ಮಾತ್ರ ಕೆಡಬಹುದು, ಆ ತರ ಸಾಧ್ಯತೆ ಇದೆಯಾ?
0: ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಇದೆ, ಸ್ಟೋನ್ ಒಂದೇ ಕಿಡ್ನಿಯಲ್ಲಿ ಆಗ್ಬೋದು, ಎರಡು ಕಿಡ್ನಿಯಲ್ಲಿ ಆಗಲ್ಲ. ಎರಡು ಕಿಡ್ನಿಯಲ್ಲೂ ಆಗ್ಬೋದು, ಬಟ್ ಮೇನ್ ಒಂದ್ ಕಿಡ್ನಿಯಲ್ಲಿ ಆದ್ರೆ ಒಂದೇ ಕಿಡ್ನಿ ಎಫೆಕ್ಟ್ ಆಗಿರುತ್ತೆ. ಆದ್ರೆ ಈಗ ಮಧುಮೇಹ ಅಥವಾ ಹಾರ್ಟ್ ಡಿಸೀಸ್ ಇಂದ ಕಿಡ್ನಿ ಎಫೆಕ್ಟ್ ಆಗಿದೆ ಅಥವಾ ರಕ್ತದೊತ್ತಡದಿಂದ ಎಫೆಕ್ಟ್ ಆಗಿದೆ ಅಂದ್ರೆ ಅದು ನಮ್ಮ ಪೂರ್ತಿ ಬಾಡಿಯಲ್ಲಿ ಇದೆ. ಸೊ ಎರಡು ಕಿಡ್ನಿ ಎಫೆಕ್ಟ್ ಆಗುತ್ತೆ. ಒಂದೊಂದು ಕಾಯಿಲೆ ಒಂದೊಂದೇ ಕಿಡ್ನಿ ಎಫೆಕ್ಟ್ ಮಾಡುತ್ತೆ, ಹಲವಾರು ಕಾಯಿಲೆಗಳು ಎರಡು ಕಿಡ್ನಿ ಎಫೆಕ್ಟ್ ಮಾಡುತ್ತೆ.
1: ಆಗ್ಲೇ ಡಯಾಲಿಸಿಸ್ ಅಂತ ಹೇಳಿದ್ರಿ ಮೇಡಮ್, ಈಗ ಡಯಾಲಿಸಿಸ್ ಅಂದ್ರೆ ಏನು ಮತ್ತೆ ಇದು ಯಾವ ಸಂದರ್ಭದಲ್ಲಿ ಅವಶ್ಯಕ ಆಗುತ್ತೆ?
0: ಡಯಾಲಿಸಿಸ್ ಅಂದ್ರೆ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ, ಬೈ ಚಾನ್ಸ್ ನನ್ಗೆ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾವು ನಮ್ಮ ಬದಲು ಬೇರೆಯವ್ರಿಗೆ ಕಳಿಸ್ತೀವಿ ನಮ್ಮ ರಿಪ್ಲೇಸ್ಮೆಂಟ್ ಅಂತ. ಆ ರೀತಿ ಡಯಾಲಿಸಿಸ್ ಇಸ್ ನಾಟ್ ಟ್ರೀಟ್ಮೆಂಟ್, ಡಯಾಲಿಸಿಸ್ ಇಸ್ ರಿಪ್ಲೇಸ್ಮೆಂಟ್. ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ ಆಗಿದೆ, ಸೊ ಅವರಿಗೆ ನಾವು ಡಯಾಲಿಸಿಸ್ ಮಾಡ್ತಾ ಇದೀವಿ ಅಂದ್ರೆ ವಾರಕ್ಕೆ 2 ಸತಿ ಅಥವಾ ವಾರಕ್ಕೆ 3 ಸತಿ ಅಂದ್ರೆ ನಾವು ಅವರಿಗೆ ಡಯಾಲಿಸಿಸ್ ಮಷಿನ್ ಗೆ ಕನೆಕ್ಟ್ ಮಾಡಿದಾಗ ಅದು ಡಯಾಲಿಸಿಸ್ ಮಷಿನ್ ಮಾಡೋ ಕೆಲಸ ಅಂದ್ರೆ ನಮ್ಮ ರಕ್ತವನ್ನ ತಗೊಂಡು ಕ್ಲೀನ್ ಮಾಡಿ ವಾಪಸ್ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಕಿಡ್ನಿ ಮಾಡೋ ಕೆಲಸನೇ ಅದು ಮಾಡುತ್ತೆ.
0: ಸೊ ನಾವು ಡಯಾಲಿಸಿಸ್ ಮಾಡೋದ್ರಿಂದ ನಮ್ ಕಿಡ್ನಿ ಇಂಪ್ರೂವ್ ಆಗುತ್ತಾ? ಇಲ್ಲ. ಇಟ್ ಈಸ್ ಜಸ್ಟ್ ಡೂಯಿಂಗ್ ವರ್ಕ್ ವಾಟ್ ಕಿಡ್ನಿ ವುಡ್ ಹ್ಯಾವ್ ಡನ್. ಸೊ ಇಟ್ ಈಸ್ ಜಸ್ಟ್ ರಿಪ್ಲೇಸ್ಮೆಂಟ್ ಆಫ್ ಕಿಡ್ನಿ. ಸೊ ನಾವು ಡಯಾಲಿಸಿಸ್ ಯಾರಿಗೆ ಮಾಡ್ತೀವಿ ಅಂತಂದ್ರೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ನಾವು ವಾರಕ್ಕೆ 2 ಸತಿ ಅಥವಾ ಸಿವಿಯರ್ ತುಂಬಾ ಮೂತ್ರನೇ ಏನು ಬರ್ತಾ ಇಲ್ಲ ಅಂದ್ರೆ ಅವರಿಗೆ ವಾರಕ್ಕೆ 3 ಸತಿ ಡಯಾಲಿಸಿಸ್ ಅಂತ ಹೇಳಿರ್ತೀವಿ. ವಾರಕ್ಕೆ 3 ಸತಿ ಡಯಾಲಿಸಿಸ್ ಮಾಡಿ ಅಂತ. ಫಾರ್ ಎಕ್ಸಾಂಪಲ್ ಮಂಡೇ ಥರ್ಸ್ಡೇ ಟ್ಯೂಸ್ಡೇ ಫ್ರೈಡೆ ಹಿಂಗ್ ಈಕ್ವಲಿ ಸ್ಪೇಸ್ಡ್ ಆಗಿ ಆ ದಿನ ಬಂದು ಡಯಾಲಿಸಿಸ್ ಮಾಡ್ಕೊಳ್ಳಿ. ಡಯಾಲಿಸಿಸ್ ನಲ್ಲಿ ಡಯಾಲಿಸಿಸ್ ಮಷಿನ್ ಕನೆಕ್ಟ್ ಮಾಡಿದಾಗ ಅದು ನಮ್ಮ ಬ್ಲಡ್ ಅನ್ನ ತಗೊಳ್ಳುತ್ತೆ, ನಮ್ಮ ಕಿಡ್ನಿ ಹೇಗೆ ಅದನ್ನ ಫಿಸಿಯಾಲಜಿಕಲಿ ಕ್ಲೀನ್ ಮಾಡುತ್ತೋ ಅದೇ ರೀತಿಯಲ್ಲಿ ಬ್ಲಡ್ ಅನ್ನ ಕ್ಲೀನ್ ಮಾಡಿ ನಮ್ಗೆ ರಿಟರ್ನ್ ಮಾಡುತ್ತೆ.
1: ಡಯಾಲಿಸಿಸ್ ಎಷ್ಟು ಡ್ಯೂರೇಷನ್ ವರೆಗೂ ಮಾಡಿಸ್ತಾರೆ ಮೇಡಮ್? ಒಂದು ದಿವಸ ಆದ್ರೆ ಅಂದ್ರೆ
0: ಒಂದ್ ಸೆಷನ್ ಆಫ್ ಡಯಾಲಿಸಿಸ್ 4 ಗಂಟೆ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿ, ಡಿಪೆಂಡಿಂಗ್ ಆನ್ ಕಿಡ್ನಿ ಕಂಡೀಷನ್. ಈಗ ಸ್ವಲ್ಪ ಜನರಲ್ಲಿ ಟೆಂಪರರಿ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಆಯ್ತು, ಟೈಫಾಯ್ಡ್ ಆಯ್ತು, ಸೀರಿಯಸ್ ಆಗಿತ್ತು ಕೋವಿಡ್ ಟೈಮ್ದಲ್ಲಿ, ಸೀರಿಯಸ್ ಆಗಿ ರೈಸ್ ನಲ್ಲಿ ಇದ್ರೆ ಬಿಪಿ ಲೋ ಆಗಿ ಕಿಡ್ನಿ ಎಫೆಕ್ಟ್ ಆಗಿದೆ, ಅದು ಟೆಂಪ್ರರಿ, ಅವಾಗ ಒಂದೇ ಡಯಾಲಿಸಿಸ್ ಬೇಕಾಗಿರ್ಬೋದು. ಅವಾಗ ನಾವು ಬಿಪಿ ತುಂಬಾ ಲೋ ಇದೆ ICU ಪೇಷಂಟ್ಸ್ ಗೆ ಪ್ರೊಲಾಂಗ್ ಲಾಂಗ್ ಡಯಾಲಿಸಿಸ್ ಮಾಡ್ತೀವಿ, 24 ಗಂಟೆನೂ ಡಯಾಲಿಸಿಸ್ ಮಾಡಬಹುದು. ಶಾರ್ಟ್ ಡಯಾಲಿಸಿಸ್ ಅಂದ್ರೆ 12 hours, 8 hours, 6 hours ಆ ರೀತಿ ಮಾಡಬಹುದು. ಬಟ್ ಈಗ ಕ್ರಾನಿಕ್ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಯಾರು ಈಗ ನಾವು ಮುಂದೆ ಕಂಟಿನ್ಯೂಸ್ಲಿ ಡಯಾಲಿಸಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಾರಕ್ಕೆ 2 ಸತಿ ಅಥವಾ 3 ಸತಿ, ಅವ್ರಿಗೆ ನಾವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ 4 ಗಂಟೆ.
1: ಈಗ ನಾವು ನೋಡಿದೀವಿ ಮೇಡಮ್, ಕೆಲವೊಂದ್ಸರ್ತಿ ಚಿಕ್ಕ ಮಕ್ಕಳೆಲ್ಲ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರೆ, ಅವ್ರ ಕಂಡೀಷನ್ ಹೇಗೆ? ಅವ್ರ ಮತ್ತೆ ಕಿಡ್ನಿ ನಾರ್ಮಲ್ ಆಗುತ್ತಾ ಅಥವಾ ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರಬೇಕಾ?
0: ಯೂಶಲಿ ಮಕ್ಕಳಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ತಂದೆ ತಾಯಿಗೆ ಹೇಳೋದು ಏನು ಅಂತಂದ್ರೆ, ಬೇಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಂತ. ನಮ್ಮ ಥ್ರೆಶೋಲ್ಡ್ ಮಕ್ಕಳಲ್ಲಿ ಟ್ರಾನ್ಸ್ಪ್ಲಾಂಟ್ಗೆ ತುಂಬಾ ಕಡಿಮೆ ಇರುತ್ತೆ. ಯಾಕಂದ್ರೆ ಒಂದು ಮಕ್ಕಳಲ್ಲಿ ಕಿಡ್ನಿ ಫೇಲ್ ಆಗ್ತಾ ಇರುವಾಗ ತುಂಬಾ ಥಿಂಗ್ಸ್ ಅಫೆಕ್ಟ್ ಆಗುತ್ತೆ. ಅವ್ರದ್ ಹೈಟ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಇಂಟೆಲಿಜೆನ್ಸ್ ಅಫೆಕ್ಟ್ ಆಗುತ್ತೆ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್, ವೇಟ್, ಹೈಟ್, ವೇಟ್ ಎಲ್ಲ ಅಫೆಕ್ಟ್ ಆಗುತ್ತೆ. ಸೊ ಮಕ್ಕಳಲ್ಲಿ ಅಫೆಕ್ಟ್ ಆಗೋ ಥಿಂಗ್ಸ್ ತುಂಬಾ ಇದೆ. ಸೊ ಅದಕ್ಕೆ ನಾವು ಪೇರೆಂಟ್ಸ್ಗೆ ಏನ್ ಹೇಳ್ತೀವಿ, ಅವ್ರದ್ದು ಪೂರ್ತಿ ಡಯಾಲಿಸಿಸ್ ಮೇಲ್ ಹೋಗೋ ತನಕ ವೇಟ್ ಮಾಡಬೇಡಿ. ನಾವು ಅವ್ರಿಗೆ ಮುಂಚೆಯಿಂದಾನೇ ಮೆಂಟಲಿ ಪ್ರಿಪೇರ್ ಮಾಡ್ತೀವಿ, ತಂದೆ ತಾಯಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬನ್ನಿ, ನಮ್ಗೆ ದೇವ್ರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಇನ್ ಜನರಲ್ ಕೂಡ ಇವತ್ತು ನಾನು ಒಂದ್ ಕಿಡ್ನಿ ಡೊನೇಟ್ ಮಾಡಿದ್ರು ನನ್ನ ಆಯುಸ್ ಏನ್ ಕಮ್ಮಿ ಆಗಲ್ಲ, ನಾನು ಇವತ್ ಏನ್ ಕೆಲಸ ಮಾಡ್ತಿದ್ದೀನೋ ಮುಂದೆ ಹೋಗಿ ಅದೇ ಕೆಲಸವನ್ನ ಮಾಡಬಹುದು. ಸೊ ನಾವು ತಂದೆ ತಾಯಿಗೆ ಎಜುಕೇಟ್ ಮಾಡ್ತೀವಿ, ಇಬ್ಬರಲ್ಲಿ ಒಬ್ರು ಮುಂದೆ ಬನ್ನಿ ಡೊನೇಟ್ ಮಾಡಿ, ಅಂಡ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ದಟ್ ಅಂಡ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಅ ಚೈಲ್ಡ್ ಕ್ಯಾನ್ ಲಿವ್ ನಾರ್ಮಲ್ ಲೈಫ್.
1: ಇದು ಸಣ್ಣ ಮಕ್ಕಳೆಲ್ಲ ಆಯ್ತು, ಈಗ ವಯಸ್ಸಾದವರಲ್ಲಿ ಡಯಾಲಿಸಿಸ್ ಮಾಡ್ಕೋತಾ ಇರ್ತಾರಲ್ಲ, ಅವರು ಸಾಮಾನ್ಯವಾದ ಜೀವನ ನಡೆಸಬಹುದಾ, ಅಂದ್ರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಅನ್ನು ಕಂಟಿನ್ಯೂ ಮಾಡಬಹುದಾ?
0: ಡಯಾಲಿಸಿಸ್ ಮಾಡೋ ಪೇಷಂಟ್ ಅಲ್ಲಿ ಒಂದೆರಡು ನಿಯಮಗಳು ಹೇಳ್ತೀವಿ. ನೀರ್ ಕಡಿಮೆ ಕುಡಿಬೇಕು, ಯಾಕಂದ್ರೆ ಅವ್ರಿಗೆ ಮೂತ್ರ ಬರ್ತಾ ಇರಲ್ಲ, ಅಥವಾ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ ತುಂಬಾ ಕಡಿಮೆ. ಅದಕ್ಕೆ ನೀರು 1 liter ಅಥವಾ 1.5 liter ಕಿಂತ ಕಡಿಮೆ ಕುಡಿಯಿರಿ ಅಂತ ಹೇಳ್ತೀವಿ. ಉಪ್ಪು ಕಡಿಮೆ, ಹಣ್ಣುಗಳು ಜಾಸ್ತಿ ತಿನ್ನಬಾರ್ದು, ಪೊಟ್ಯಾಸಿಯಂ ಲೆವೆಲ್ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಸೊ ಅಂತ ಹೇಳ್ತೀವಿ. ಸೊ ಹೀಗೆ ಒಂದು ಕೆಲವು ಕ್ರಮ ಬಿಟ್ಟು ಉಳಿದಿದ್ದನ್ನು ಅವ್ರು ಮಾಡಬಹುದು, ಕೆಲಸಕ್ಕೂ ಕೂಡ ಹೋಗ್ಬೋದು.
1: ಈಗ ಡಯಾಲಿಸಿಸ್ ಕುರಿತಾಗ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆನೂ ಇದೆ ಮೇಡಮ್, ಅಂದ್ರೆ ಒಂದ್ಸರ್ತಿ ಡಯಾಲಿಸಿಸ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಾವು ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು ಗ್ರಾಜುವಲಿ ಕಮ್ಮಿ ಆಗ್ತಾ ಬರುತ್ತೆ ಅಂತ, ಇದು ಎಷ್ಟು ಸತ್ಯ ಮೇಡಮ್?
0: ಇದು ಸತ್ಯ ಅಲ್ಲ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಒಳ್ಳೆ ಡಯಾಲಿಸಿಸ್ ಮೆಥಡ್ಸ್ ಅವೈಲೇಬಲ್ ಇದೆ. ನಾವು ಡಯಾಲಿಸಿಸ್ ಪೇಷಂಟ್ಸ್ ತಮ್ಮನ್ನ ಹೇಗೆ ಮೇಂಟೈನ್ ಮಾಡ್ಕೋತಾರೋ, ಎಷ್ಟು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡ್ಕೋತಾರೋ, ಡಯಾಲಿಸಿಸ್ ಮಿಸ್ ಮಾಡಲಾರ್ದೆ, ಹಾಗೂ ನಾವು ಹೇಳಿರೋ ಡೈಟರಿ ರೆಸ್ಟ್ರಿಕ್ಷನ್ಸ್ ಹೇಳಿದೆ, ನೀರು ಕಡಿಮೆ ಉಪ್ಪು ಕಮ್ಮಿ, ಅವೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೋ, ಅವ್ರ ಬಿಪಿ ಮೆಡಿಕೇಶನ್ಸ್ ಮತ್ತೆ ಉಳಿಕಿದ ಮೆಡಿಕೇಶನ್ಸ್ ಹೇಗೆ ತಗೋತಾರೋ. ಮತ್ತೆ ಯೂಶಲಿ ಡಯಾಲಿಸಿಸ್ ಪೇಷಂಟ್ಸ್ ಅಲ್ಲಿ ನಾವು ಇನ್ನೊಂದು ಏನ್ ಹೇಳ್ತೀವಿ ಅಂದ್ರೆ ಹೈ ಪ್ರೋಟೀನ್ ಇಂಟೇಕ್. ಒಂದ್ಸತಿ ಡಯಾಲಿಸಿಸ್ ಮೇಲೆ ಹೋದ್ಮೇಲೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ತೀವಿ ನಾವು, ಯಾಕಂದ್ರೆ ಈಗ ಅವ್ರದ್ದು ಡಯಾಲಿಸಿಸ್ ಆಗ್ತಾ ಇದೆ. ಸೊ ಅವ್ರ ಕೆಲಸಕ್ಕೆ ಹೋಗ್ಬಹುದು ಅಥವಾ ಮನೆಯಲ್ಲಿ ಇರಬಹುದು, ಉಳಿಕಿದ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡಬಹುದು. ಸೊ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀವಿ. ಇದೆಲ್ಲಾನ ಫಾಲೋ ಮಾಡಿದಾಗ ಯೂಶಲಿ ಅವರು ಮುಂಚೆಕಿತ ಏನ್ ಕಿಡ್ನಿ ಫೇಲ್ ಆದಾಗ ಅವ್ರ ಸುಸ್ತ್ ಆಗ್ತಾ ಇತ್ತು, ದಮ್ ಬರ್ತಾ ಇತ್ತು, ಇನ್ಫ್ಯಾಕ್ಟ್ ಅವ್ರದೆಲ್ಲ ಸಿಂಪ್ಟಮ್ಸ್ ಇಂಪ್ರೂವ್ ಆಗುತ್ತೆ, ಅವ್ರ ದಮ್ ಕಡಿಮೆ ಆಗುತ್ತೆ, ಅವ್ರ ಊಟ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಡಯಾಲಿಸಿಸ್ ಆದ್ಮೇಲೆ, ಅವ್ರ ವೇಟ್ ಇಂಪ್ರೂವ್ ಆಗುತ್ತೆ, ಅವ್ರ ಮನೆಯಲ್ಲೇ ಇರ್ತಿದ್ರು ಈಗ ಹೊರಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಅವ್ರ ಕೈಲಾದಷ್ಟು ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವ್ರದ್ದು ಡಯಾಲಿಸಿಸ್ ಮಾಡ್ತಾ ಹೋದಾಗೆ ಅವ್ರದ್ದು ಹೆಲ್ತ್ ಮೊದಲಿನಕಿಂತ ಇಂಪ್ರೂವ್ ಆಗುತ್ತೆ.
1: ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿ ಮೇಡಮ್. ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು, ಯಾರೆಲ್ಲ ಇದನ್ನ ಮಾಡಿಸ್ಕೋಬಹುದು? ಈಗ ಮೆಡಿಕಲಿ ತುಂಬಾ ಇಂಪ್ರೂವ್ ಆಗಿದೆ, ಮೊದಲೆಲ್ಲ ತುಂಬಾ ಕಷ್ಟ ಇತ್ತು, ಕಿಡ್ನಿಗಾಗಿ ತುಂಬಾ ವೇಟ್ ಮಾಡ್ಬೇಕಂತ ಎಲ್ಲ ಹೇಳ್ತಿದ್ರು, ಇವಾಗ ಹೇಗಿದೆ ಮೇಡಮ್ ಸಿನಾರಿಯೋ?
0: ಈಗ ಹೇಳ್ಬೇಕು ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇಸ್ ದ ಅಲ್ಟಿಮೇಟ್ ಟ್ರೀಟ್ಮೆಂಟ್ ಫಾರ್ ರೀನಲ್ ಫೇಲ್ಯೂರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎರಡ್ ತರದಿರುತ್ತೆ, ಒಂದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್, ಇನ್ನೊಂದು ಕೆಡವರ್ ಟ್ರಾನ್ಸ್ಪ್ಲಾಂಟ್. ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಇವತ್ತು ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂದ್ರೆ ನನ್ನ ರಿಲೇಷನ್ ಅಲ್ಲಿ ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ನನಗೆ ಕಿಡ್ನಿ ಡೋನರ್ ಬೇಕು, ಕಿಡ್ನಿ ಕೊಡಬಹುದು. ರಿಲೇಷನ್ ಅಂದ್ರೆ ನನ್ನ ಒಡ ಹುಟ್ಟಿದವರು, ಅಗ್ದು ರಕ್ತ ಹಚ್ಕೊಂಡು ಹುಟ್ಟಿದವರು ಅಂದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ, ನನ್ನ ಒಡ ಹುಟ್ಟಿದವರು, ಸಿಬ್ಲಿಂಗ್ಸ್, ಅಣ್ಣ ತಂಗಿ, ಅಣ್ಣ ತಮ್ಮ, ಕಾಕ ಕಾಕಿ, ನಮ್ಮ ರಿಲೇಷನ್ ಅಲ್ಲಿ ಇರಬೇಕು. ಪ್ಲಸ್ ಗಂಡನ್ ಕಿಡ್ನಿ ಫೇಲ್ ಆದ್ರೆ ಹೆಂಡತಿ ಕೊಡಬಹುದು, ಅತ್ತೆ ಮಾವ ಕೊಡಬಹುದು. ಈ ರೀತಿ
1: ಈಗ ಕೇಳಿದೀವಿ ಮೇಡಮ್, ಈ ಕೆಲವೊಬ್ಬರು ಕಿಡ್ನಿ ಸೂಟ್ ಆಗಲ್ಲ ಅಂತ ಕೇಳಿದೀವಿ, ಅದು ಏನ್ ಸೂಟ್ ಆಗೋದ್ ಅಂದ್ರೆ ಏನ್ ಮೇಡಮ್?
0: ಸೂಟ್ ಆಗಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಗಂಡನ್ ಕಿಡ್ನಿ ಫೇಲ್ ಆಗಿದೆ ಅಂದ್ರೆ ಹೆಂಡತಿ ಕೊಡ್ತೀನಿ ಅಂತ ಬಂದ್ರೆ ಹೆಂಡತಿ ಬ್ಲಡ್ ಗ್ರೂಪ್ ಬೇರೆ ಇರಬಹುದು.
1: ಸೊ ಪ್ಲಸ್ ಬ್ಲಡ್ ಗ್ರೂಪ್ ಒಂದೇ ಇರಬೇಕಾ?
0: ಬ್ಲಡ್ ಗ್ರೂಪ್ ಬೇರೆ ಇರೋದನ್ನು ಮಾಡಿದೀವಿ, ಆದ್ರೆ ಬ್ಲಡ್ ಗ್ರೂಪ್ ಒಂದೇ ಇದ್ರೆ ಈಸಿ ಆಗುತ್ತೆ, ಈಸಿ ಆಗುತ್ತೆ. ಪ್ಲಸ್ ಬೇರೆ ಮ್ಯಾಚಿಂಗ್ ಮಾಡ್ತೀವಿ, ಹೆಚ್ಚಲೆ ಮ್ಯಾಚಿಂಗ್ ಅಂತೆಲ್ಲ ಮಾಡ್ತೀವಿ, ಅದೆಲ್ಲ ಮ್ಯಾಚ್ ಆದಾಗ ತಗೋತೀವಿ. ಬಟ್ ಯೂಶಲಿ ಪೇರೆಂಟ್ಸ್ ಬಂದಾಗ, ನಮ್ಮ ಅಣ್ಣ ತಂಗಿ ಅಕ್ಕ ತಂಗಿರ ಎಲ್ಲ ಬಂದಾಗ, ಅಜ್ಜಿ ಬಂದಾಗ, ನಮ್ ಜೆನೆಟಿಕ್ ಮ್ಯಾಚಿಂಗ್ ಆಬ್ವಿಯಸ್ಲಿ ಹೆಚ್ಚಲೆ ಮ್ಯಾಚಿಂಗ್ ಆಗಿ ಆಗುತ್ತೆ. ಸೊ ಅವ್ರು ಕೊಡುವಾಗ ಯೂಶಲಿ ಏನು ಪ್ರಾಬ್ಲಮ್ ಆಗಬಾರದು. ಎರಡನೇ ತರದ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕೆಡವರ್ ಟ್ರಾನ್ಸ್ಪ್ಲಾಂಟ್. ಫಾರ್ ಎಕ್ಸಾಂಪಲ್ ನನ್ಗೆ ಕೊಡ್ಲಿಕ್ಕೆ ಯಾರು ಇಲ್ಲ, ಆದಾಗ ಏನ್ ಮಾಡ್ಬೇಕು ಅಂತ, ಅವಾಗ ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕು. ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ಮಾಡ್ತಾರೋ ಆ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಗುಲ್ಬರ್ಗಾದಲ್ಲಿ ಚಿರಾಯಿ ಹಾಸ್ಪಿಟಲ್ ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ, ಕೆಡವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಕೆಡವರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಅವ್ರ ಫ್ಯಾಮಿಲಿದವರು ಅವ್ರ ಮಗನ ಕಿಡ್ನಿಗಳನ್ನ ಡೆತ್ ಆದ್ಮೇಲೆ ಕೊಡಕ್ ರೆಡಿ ಇದ್ದಾರೆ. ಆ ರೀತಿ ಕೊಡಕ್ ರೆಡಿ ಆದಾಗ ಆ ಕಿಡ್ನಿಸ್ ಅನ್ನ ಯಾರು ರಿಜಿಸ್ಟರ್ ಮಾಡಿ ಲೈನ್ ಅಲ್ಲಿ ಇರ್ತಾರೋ ಅವರಿಗೆ ಹೋಗುತ್ತೆ ಬ್ಲಡ್ ಗ್ರೂಪ್ ಪ್ರಕಾರ. ಬಟ್ ನಮ್ಮ ಇಂಡಿಯಾದಲ್ಲಿ ಇಷ್ಟು ಲೋಡ್ ಇದೆ, ಆ ಲೈನ್ ಇಷ್ಟು ದೊಡ್ಡದಿದೆ ಅಂದ್ರೆ ನಮ್ಗೆ ಯಾವಾಗ ಸಿಗುತ್ತೋ, ಎಷ್ಟು ವರ್ಷ ಆಗಣ ಸಿಗುತ್ತೋ ಅಂತ ಹೇಳೋದು ಕಷ್ಟ. ಸೊ ಅದಕ್ಕೇನೆ ನಾವು ಲೈವ್ ರಿಲೇಟೆಡ್ ನಿಮ್ಗೆ ನಿಮ್ಮ ಮನೆಯಲ್ಲಿರೋರು ಮುಂದೆ ಬನ್ನಿ ಡೊನೇಟ್ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಎರಡು ಕಿಡ್ನಿ ಇದೆ, ಒಂದು ಕಿಡ್ನಿ ಕೊಟ್ಟರು ನಮ್ಗೆ ಏನು ತೊಂದರೆ ಆಗಲ್ಲ. ನಾನು ಹೇಳ್ದ ಹಾಗೆ ಒಂದು ಕಿಡ್ನಿ ಕೊಟ್ಟರು ನಮ್ದೇನು ಆಯುಷ್ ಕಮ್ಮಿ ಆಗಲ್ಲ. ನಾವೇನು ಈಗ ಏನ್ ಕೆಲಸ ಮಾಡ್ತಿದೀವೋ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಾವು ಕಿಡ್ನಿ ಕೊಟ್ಟಾದ್ಮೇಲೆ ಅದೇ ಕೆಲಸ ಮಾಡ್ತಾ ಮುಂದುವರಿಬಹುದು.
1: ಈ ಟ್ರಾನ್ಸ್ಪ್ಲಾಂಟ್ಗೆ ಒಳಗೆ

0: ಆದ್ಮೇಲೆ ಒಬ್ಬ ವ್ಯಕ್ತಿ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಥವಾ ಮೆಡಿಕೇಶನ್ ಮೇಲೆ ಥ್ರೋ ಔಟ್ ಇರಬೇಕು?
1: ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ಬಟ್ ಲೈಫ್ ಲಾಂಗ್ ಮೆಡಿಕೇಶನ್ ತಗೋಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿರೋದು ಬೇರೆಯವರ ಕಿಡ್ನಿ ತಗೊಂಡಿರ್ತೀವಿ, ಸೊ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಡೈಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಅದನ್ನ ತಗೋತಾ ಇರಬೇಕು ಟೈಮ್ಲಿ. ಬಟ್ ಅದನ್ನ ಬಿಟ್ಟು ಹಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್, ಹಿ ಆರ್ ಶಿ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಮುಂದೆ ಹೋಗಿ ಮದುವೆ ಮಾಡ್ಕೋಬಹುದು, ಮಕ್ಕಳು ಮಾಡ್ಕೋಬಹುದು, ಜಾಬ್ ಜಾಯಿನ್ ಆಗ್ಬಹುದು, ಏನ್ ಕೆಲಸ ಮಾಡ್ಬೇಕಂತಿದ್ರೆ ಅದೆಲ್ಲ ಮಾಡ್ಬೋದು.
0: ಈ ಗಂಡು ಹೆಣ್ಣು ಅಂತ ಈ ಹೋಲಿಕೆ ಮಾಡೋದ್ರೆ ಗಂಡಿನಲ್ಲಿ ಈ ಕಿಡ್ನಿ ಸಮಸ್ಯೆ ಜಾಸ್ತಿ, ಹೆಣ್ಣಿನಲ್ಲಿ ಕಮ್ಮಿ, ಹೀಗೇನಾದ್ರೂ ಇದೆಯಾ?
1: ಇಲ್ಲ, ಸ್ವಲ್ಪ ಡಿಸೀಸಸ್, ಸ್ವಲ್ಪ ಕಾಯಿಲೆಗಳು ಹೆಣ್ಣಿನಲ್ಲಿ ಜಾಸ್ತಿ, ಸ್ವಲ್ಪ ಕಾಯಿಲೆಗಳು ಗಂಡಿನಲ್ಲಿ ಜಾಸ್ತಿ, ಇವರಲ್ಲೇ ಜಾಸ್ತಿ ಅಂತ ಹೇಳೋದು ಹಾಗಿಲ್ಲ.
0: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಉತ್ತಮ ಕಿಡ್ನಿ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಏನ್ ಕಿವಿ ಮಾತು ಹೇಳ್ತಾರೆ ಮೇಡಮ್?
1: ಮೇನ್ಲಿ ಕಿಡ್ನಿ ಬಗ್ಗೆ ಅವೇರ್ನೆಸ್ ಇರೋದು ಇನ್ ಜನರಲ್ ಕಡಿಮೆ. ಸೊ ಕಿಡ್ನಿ ಬಗ್ಗೆ ನಮ್ಗೆ ಅವೇರ್ನೆಸ್ ಬೇಕು. ಒಂದು ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೋಬೇಕು, ತುಂಬಾ ನೀರ್ ಕುಡಿಬೇಕು, ಹಾಗೂ ಉಪ್ಪು ಕಡಿಮೆ, ಹೆಲ್ದಿ ಊಟ, ಡೈಲಿ ಸ್ವಲ್ಪ ಅಟ್ಲೀಸ್ಟ್ 30 minutes ಆಫ್ ವಾಕಿಂಗ್, ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಅನ್ನು ಅವಾಯ್ಡ್ ಮಾಡಿ. ಹಾಗೂ ನಿಮ್ಗೆ ಒಂದ್ ಏಜ್ ಆದ್ಮೇಲೆ 35 ಅಥವಾ 40 ಆದ್ಮೇಲೆ ನಿಮ್ಗೆ ಮಧುಮೇಹ ಇದೆಯಾ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಟೆಸ್ಟ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಕೇವಲ ಶುಗರ್ ಬಿಪಿ ಅಷ್ಟೇ ಅಲ್ಲ, ಕಿಡ್ನಿಯನ್ನು ಕೂಡ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಮೂತ್ರ ಹಾಗೂ ಕ್ರಿಯಾಟಿನ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಾದ್ರೆ ಯು ಕ್ಯಾನ್ ಪ್ರಿವೆಂಟ್ ಕಿಡ್ನಿ ಪ್ರಾಬ್ಲಮ್. ಬೈ ಚಾನ್ಸ್ ಆಲ್ರೆಡಿ ಕಿಡ್ನಿ ಫೇಲ್ ಆಗಿದೆ ಅಥವಾ ಸಿಕೆಡಿ ಪ್ರಾಬ್ಲಮ್ ಇದೆ ನಿಮ್ಗೆ ಅಂದ್ರೆ ಹೆದರುವಂತ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಡಯಾಲಿಸಿಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎವ್ರಿವೇರ್, ಅಂಡ್ ಡಯಾಲಿಸಿಸ್ ಮಾಡ್ತಾ ನೀವು ಒಳ್ಳೆ ಜೀವನ ಲೀಡ್ ಮಾಡಬಹುದು. ಹಾಗೂ ಐ ವುಡ್ ಅಡ್ವೈಸ್ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಸ್ಪೆಷಲಿ ಮಕ್ಕಳಲ್ಲಿ, ಮಕ್ಕಳನ್ನ ಡಯಾಲಿಸಿಸ್ ಮೇಲೆ ಇಡಬೇಡಿ. ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮುಂದೆ ಬನ್ನಿ, ಕಿಡ್ನಿಯನ್ನ ಡೊನೇಟ್ ಮಾಡಿ ಮಕ್ಕಳಿಗೆ. ಸೊ ದಟ್ ಅವ್ರದ್ದು ಮುಂದಿನ ಲೈಫ್ ತುಂಬಾ ಇದೆ ಈ ಮುಂದೆ, ಸೊ ದೇ ಕ್ಯಾನ್ ಲೀಡ್ ಅ ಹೆಲ್ದಿ ಲೈಫ್. ಹಾಗೂ ಬೇರೆಯವರಿಗೂ ಕೂಡ, ಯಾರಿಗೆ ಕಿಡ್ನಿ ಫೇಲ್ ಆಗಿದೆ, ಒಡ ಹುಟ್ಟಿದವರು ಹಾಗೂ ತಂದೆ ತಾಯಿ ಮುಂದೆ ಬಂದು ಕಿಡ್ನಿ ಡೊನೇಟ್ ಮಾಡಿ. ಸೊ ದಟ್ ಅವರಿಗೂ ಕೂಡ ಹೆಲ್ದಿ ಲೈಫ್ ಇರುತ್ತೆ, ಹಾಗೂ ನೀವು ಡೊನೇಟ್ ಮಾಡಿದವರು ಕೂಡ ಹೆಲ್ದಿ ಲೈಫ್ ಅವ್ರ ಜೊತೆ ಲೀಡ್ ಮಾಡಬಹುದು.
0: ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಡ್ನಿ ಆರೋಗ್ಯದ ಕುರಿತಾಗಿ ಸಮಗ್ರವಾಗಿ ಮಾಹಿತಿ ನೀಡಿದ್ರಿ ಮೇಡಮ್. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಕಿಡ್ನಿ ಆರೋಗ್ಯ ಕುರಿತು ಕಲಬುರಗಿಯ ಚಿರಾಯು ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ತಡಕಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ, ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1 ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನು ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರಾನ್ಸ್ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ವರೆಗೆ ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್, ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿ ವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವರೆಗೆ ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು ಯುಎಲ್ಬಿ ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ ಯುಎಲ್ಬಿ ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು ಟಿವಿಸಿ ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ ಎಲ್ಒಆರ್ ನೀಡಿದೆ. ಯುಎಲ್ಬಿಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ ಯುಎಲ್ಬಿ ಟಿವಿಸಿಯಿಂದ ಶಿಫಾರಸು ಪತ್ರವನ್ನ ಎಲ್ಒಆರ್ ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ ಒಂದು https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ ಎರಡು ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ ಒಟಿಪಿಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ ಯಶಸ್ವಿ ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ ನಾಲ್ಕು ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅದನ್ನ ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800119979ಕ್ಕೆ ಕರೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ಯುಎಲ್ಬಿಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ಸ್ವನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
1: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನ ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ, ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತಿರುವ ಮಾತುಕತೆಯಲ್ಲಿ ಭಾರತ ವೆನೆಜುವೆಲಾ ಸಂಬಂಧಗಳು ಮತ್ತು ಇಂಧನ ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆ, ಔಷಧಗಳು, ಆರೋಗ್ಯ ರಕ್ಷಣೆ, ಸಾರಿಗೆ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಮತ್ತಷ್ಟು ಸಹಕಾರ ವೃದ್ದಿ ಕುರಿತು ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಅಧ್ಯಕ್ಷೆ

0: ರೋಡ್ರಿಗಸ್ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಹಂಗಾಮಿ ಅಧ್ಯಕ್ಷರು ಭಾರತ ವೆನೆಜುವೆಲಾ ಸಂಬಂಧಗಳ ಬಗ್ಗೆ ದೀರ್ಘಕಾಲದ ಬದ್ದತೆ ಹೊಂದಿದ್ದಾರೆ. ಪ್ರಧಾನಿ ಮತ್ತು ಅವರ ನಡುವಿನ ಭೇಟಿಯಿಂದ ಉಭಯ ದೇಶಗಳ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಡ್ರಿಗಸ್ 5 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ನವದೆಹಲಿಗೆ ಆಗಮಿಸಿದ್ದಾರೆ. ಅವರ ಜೊತೆ ವಿದೇಶಾಂಗ ವ್ಯವಹಾರಗಳು, ಆರ್ಥಿಕತೆ ಮತ್ತು ಹಣಕಾಸು, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಂವಹನ ಮತ್ತು ಮಾಹಿತಿ ಮತ್ತು ಸಾರಿಗೆ ಸಚಿವರನ್ನು ಒಳಗೊಂಡ ನಿಯೋಗವು ಆಗಮಿಸಿದೆ. ಭಾರತವು ಇಂಧನ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ವೆನೆಜುವೆಲಾದ ಪ್ರಮುಖ ಪಾಲುದಾರ ರಾಷ್ಟವಾಗಿದ್ದು, ಭಾರತೀಯ ಸಾರ್ವಜನಿಕ ವಲಯದ ಉದ್ದಿಮೆಗಳು ವೆನೆಜುವೆಲಾದ ಇಂಧನ ವಲಯದಲ್ಲಿ ಗಣನೀಯ ಹೂಡಿಕೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು, ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೊಂದಾದ ಯಾದಗಿರಿ ಜಿಲ್ಲೆಯ ಗುರುಮಠಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾದ ಕೃಷಿ ಸಂಸ್ಕರಣಾ ಕೇಂದ್ರಕ್ಕೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಚಾಲನೆ ನೀಡಿ ಘಟಕವನ್ನು ವೀಕ್ಷಿಸಿದರು. ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರೊಡನೆ ಸಮಾಲೋಚಿಸಿದ ಕೇಂದ್ರ ಸಚಿವರು ಉತ್ಪನ್ನಗಳ ತಯಾರಿಕೆ, ಸಂಸ್ಕರಣೆ ಹಾಗೂ ಮಾರುಕಟ್ಟೆ ಕುರಿತು ಮಾಹಿತಿ ಪಡೆದರು. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸತ್ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದ್ದು, ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೇಘಾಲಯದ ಶಿಲ್ಲಾಂಗ್ನಲ್ಲಿಂದು ನಡೆಯಲಿರುವ ಈಶಾನ್ಯ ಮಂಡಳಿಯ 73ನೇ ಸಮಗ್ರ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರಾದೇಶಿಕ ಅಭಿವೃದ್ದಿಯ ನಿರ್ಣಾಯಕ ವಲಯಗಳಿಗಾಗಿ ರಚಿಸಲಾದ ಸಿಎಂ ಉನ್ನತ ಮಟ್ಟದ ಕಾರ್ಯಪಡೆಗಳು ಸಾಧಿಸಿದ ಪ್ರಗತಿಯ ಕುರಿತು ಗೋಷ್ಠಿಯಲ್ಲಿ ಚರ್ಚಿಸಲಾಗುವುದು. ಅದರಲ್ಲಿ ಪ್ರವಾಸೋದ್ಯಮ, ಕೃಷಿ ಮತ್ತು ತೋಟಗಾರಿಕೆ, ಹೂಡಿಕೆ ಪ್ರಚಾರ, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸದಲ್ಲಿ ಸ್ವಾವಲಂಬನೆ, ಕ್ರೀಡಾ ಪ್ರಚಾರ, ಆರ್ಥಿಕ ಕಾರಿಡಾರ್ ಅಭಿವೃದ್ದಿ, ಮೂಲಸೌಕರ್ಯ ಮತ್ತು ಸಂಪರ್ಕ ಮತ್ತು ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ಪ್ರಸ್ತುತಪಡಿಸಲಾಗುವುದು. 2047ರ ವೇಳೆಗೆ ಈಶಾನ್ಯ ಪ್ರದೇಶವನ್ನು ಆರ್ಥಿಕ ಬೆಳವಣಿಗೆ, ಸಂಪರ್ಕ, ನಾವೀನ್ಯತೆ, ಸುಸ್ಥಿರತೆ ಮತ್ತು ಸಾಂಸ್ಕೃತಿಕ ಸಮೃದ್ದಿಯ ತಾಣವನ್ನಾಗಿ ಪರಿವರ್ತಿಸಲು ದೀರ್ಘಾವಧಿಯ ನೀಲನಕ್ಷೆಯನ್ನು ರೂಪಿಸುವ ಈಶಾನ್ಯ ಮಿಷನ್ ಪ್ಲಾನ್ 2047 ಕುರಿತು ಸಭೆ ಚರ್ಚಿಸುತ್ತದೆ. ಈಶಾನ್ಯ ಪ್ರದೇಶದ ಅಭಿವೃದ್ದಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ, ರಾಜ್ಯ ಸಚಿವ ಸುಕಾಂತ ಮಜುಂದಾರ್, 8 ಈಶಾನ್ಯ ರಾಜ್ಯಗಳ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಸಂಸದರು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ಹಾಗೂ ವಿಶ್ವದ ಪ್ರಾಚೀನ ನಗರಗಳಲ್ಲಿ ಒಂದಾದ ವಾರಣಾಸಿ ಐತಿಹಾಸಿಕ ಅಂತಾರಾಷ್ಟೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. G20 ಸಭೆಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದ ವಾರಣಾಸಿ ಇದೀಗ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆಯ 2ನೇ ಸಭೆಗೆ ಆತಿಥ್ಯ ವಹಿಸುತ್ತಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸಭೆಯಲ್ಲಿ ಚೀನಾ, ಬ್ರೆಜಿಲ್, ಈಜಿಪ್ಟ್ ಸೇರಿದಂತೆ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಭಾಗವಹಿಸಲಿವೆ. ಈ ಸಭೆ ಹಿರಿಯ ರಾಯಭಾರಿಗಳು, ನೀತಿ ನಿರೂಪಕರು ಮತ್ತು ಸಾಂಸ್ಕೃತಿಕ ಪರಿಣಿತರ ಒಗ್ಗೂಡುವಿಕೆಗೆ ಕಾರಣವಾಗಲಿದೆ. ಸಭೆಯ ಅಂಗವಾಗಿ ಕಾಶಿಯ

ಅತ್ಯಂತ ಹೆಸರುವಾಸಿಯಾಗಿರುವ ಜಿಐ ಮಾನ್ಯತೆ ಪಡೆದ ವಸ್ತುಗಳ ಪ್ರದರ್ಶನವೂ ನಡೆಯಲಿದೆ. ಜೊತೆಗೆ ವಾರಣಾಸಿಯ ಶ್ರೀಮಂತ ಕರಕುಶಲ ಕಲೆಯನ್ನು ಬಿಂಬಿಸುವ 6 ವಿಶಿಷ್ಟ ಉತ್ಪನ್ನಗಳ ಪ್ರದರ್ಶನವೂ ನಡೆಯಲಿದೆ. ಯೋಗವು ವಿಶ್ವದಾದ್ಯಂತ ಅಪಾರ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಇಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಯಲಿರುವ 2026ರ ಮೊದಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ನಲ್ಲಿ ವರ್ಚುವಲ್ ಮೂಲಕ ಭಾಗವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಚಾಂಪಿಯನ್ಶಿಪ್ ಜಗತ್ತಿನಾದ್ಯಂತ ಎಲ್ಲ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿದೆ. ಯೋಗಾಸನದ ಜಾಗತಿಕ ಕ್ರೀಡಾ ನೀಲನಕ್ಷೆಯಲ್ಲಿ ಇದು ಮಹತ್ವದ ಮೈಲುಗಲ್ಲು ಎಂದು ವ್ಯಾಖ್ಯಾನಿಸಿರುವ ಪ್ರಧಾನಿ, ಈ ಕಾರ್ಯಕ್ರಮ ಆಯೋಜಿಸುವವರಿಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅವರು ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವೆ ನಡೆಯುತ್ತಿರುವ ಬಹು ನಿರೀಕ್ಷಿತ ವ್ಯಾಪಾರ ಒಪ್ಪಂದ ಮಾತುಕತೆ ಇನ್ನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕ್ ರುಬಿಯೋ ಹೇಳಿದ್ದಾರೆ. ಕಳೆದ ರಾತ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ವಾಷಿಂಗ್ಟನ್ ಮತ್ತು ದೆಹಲಿ ನಡುವೆ ಸಮಾಲೋಚನೆಗಳು ಮುಕ್ತಾಯ ಹಂತ ತಲುಪಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಭಾರತ ಅಮೆರಿಕದ ಪ್ರಮುಖ ಕಾರ್ಯತಾಂತ್ರಿಕ ಪಾಲುದಾರ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಮತ್ತು 2 ಹಳೆಯ ಪ್ರಜಾಪ್ರಭುತ್ವಗಳ ನಡುವೆ ಆರ್ಥಿಕ ಸಂಬಂಧಗಳು ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ ಎಂದು ಅವರು ಹೇಳಿದ್ದಾರೆ. ಕ್ವಾಡ್ ಚರ್ಚೆಗಳಲ್ಲಿ ಭಾರತವನ್ನು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ತಮ್ಮ ಭಾರತ ಭೇಟಿ ವೇಳೆ ಸಮಾಲೋಚನೆ ನಡೆಸಲಾಗಿದೆ. ಇದರಿಂದ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಾಗರ ಸಹಕಾರ ಬಾಂಧವ್ಯ ವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಆಸ್ಟ್ರಿಯಾ, ಕರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಹಾಗೂ ಜಿಂಬಾಬ್ವೆ ರಾಷ್ಟಗಳು 2 ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂಯೇತರ ರಾಷ್ಟಗಳಾಗಿ ಆಯ್ಕೆಯಾಗಿವೆ. ಈ 5 ರಾಷ್ಟಗಳು 2027ರ ಜನವರಿ 1ರಿಂದ 2028ರಿಂದ ಡಿಸೆಂಬರ್ 31ರವರೆಗೆ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟಗಳಾಗಿ ಕಾರ್ಯನಿರ್ವಹಿಸಲಿವೆ. ಈ ಹಿಂದೆ ಸದಸ್ಯ ರಾಷ್ಟಗಳಾಗಿದ್ದ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಮತ್ತು ಸೊಮಾಲಿಯಾ ಬದಲಿಗೆ ಹೊಸದಾಗಿ 5 ರಾಷ್ಟಗಳಿಗೆ ಖಾಯಂ ಏತರ ಸದಸ್ಯ ಸ್ಥಾನಮಾನ ನೀಡಲಾಗಿದೆ. ಕಾಂಗೋ ಗಣರಾಜ್ಯದಲ್ಲಿ ಎಬೋಲಾ ಸೋಂಕು ಹರಡುವಿಕೆ ಹೆಚ್ಚಾಗಿದ್ದು ಇದನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಜಿನೆವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ತೆದ್ರೋಸ್ ಅಧಾನೋಮ್, ಸೋಂಕು ದೊಡ್ಡ ಪ್ರಮಾಣದಲ್ಲಿ ಉಲ್ಬಣಿಸುತ್ತಿದ್ದು ಆರೋಗ್ಯ ಅಧಿಕಾರಿಗಳು ಅದನ್ನು ನಿಯಂತ್ರಿಸಲು ಶ್ರಮಿಸುತ್ತಿದ್ದಾರೆ ಎಂದರು. ಸೋಂಕು ಕಾಣಿಸಿಕೊಂಡ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿದ್ದು ಸ್ಥಳೀಯ ಆರೋಗ್ಯ ಕಾರ್ಯಕರ್ತರು ಮತ್ತು ಅಧಿಕಾರಿಗಳು ಅತ್ಯಂತ ಬದ್ದತೆಯಿಂದ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅವರು ಹೇಳಿದರು. ಮೇ ತಿಂಗಳ ಮಧ್ಯಭಾಗದಲ್ಲಿ ಕಾಂಗೋದಲ್ಲಿ ಕಾಣಿಸಿಕೊಂಡ ಸೋಂಕು ಈವರೆಗೆ 344 ಮಂದಿಯಲ್ಲಿ ದೃಢಪಟ್ಟಿದ್ದು 60 ಮಂದಿ ಸಾವನ್ನಪ್ಪಿದ್ದಾರೆ. ಯುಕೆ ವಿದೇಶಾಂಗ ಮತ್ತು ಕಾಮನ್ವೆಲ್ತ್ ವ್ಯವಹಾರಗಳ ಕಾರ್ಯದರ್ಶಿ ಯುವೆಟ್ ಕೂಪರ್ 2 ದಿನಗಳ ಭಾರತ ಭೇಟಿಗಾಗಿ ಇಂದು ಬೆಳಿಗ್ಗೆ ನವದೆಹಲಿಗೆ ಆಗಮಿಸಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳನ್ನು ನಡೆಸಲಿದ್ದಾರೆ. ಕೂಪರ್ ಸಂಜೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಸಂಬಂಧ ವೃದ್ಧಿಯ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ವೆನೆಜುವೆಲಾ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ನಡುವೆ ದ್ವಿಪಕ್ಷೀಯ ಮಾತುಕತೆ. ಕರ್ನಾಟಕದ ಯಾದಗಿರಿಯಲ್ಲಿ ಕೃಷಿ ಸಂಸ್ಕರಣಾ ಘಟಕಕ್ಕೆ ಚಾಲನೆ ನೀಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ವಾರಣಾಸಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ಸಾಂಸ್ಕೃತಿಕ ಕಾರ್ಯಪಡೆ ಸಭೆ ಆರಂಭ. ಮತ್ತು ಕಾಂಗೋದಲ್ಲಿ ಎಬೋಲಾ ಉಲ್ಬಣ ನಿಯಂತ್ರಣಕ್ಕೆ ತೀವ್ರ ಪ್ರಯತ್ನ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಸಂಪುಟದ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸೂಚನೆ. ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ದೇಶ ಅಭಿವೃದ್ಧಿಯಾದಂತೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ, ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ಪಕ್ಷ ಬಲಪಡಿಸಲು ಕೈಜೋಡಿಸುವಂತೆ ಕಾರ್ಯಕರ್ತರಿಗೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕರೆ. ಮತ್ತು ನೈಋತ್ಯ ಮುಂಗಾರು ಇಂದು ಕೇರಳಂ ಪ್ರವೇಶಿಸುವ ಸಾಧ್ಯತೆ, ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ 15 ದಿನಗಳೊಳಗೆ ಕಾರ್ಯಯೋಜನೆ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಯುಟಿ ಖಾದರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಉಪಸ್ಥಿತರಿದ್ದರು. ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬಡೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಕೇಂದ್ರವನ್ನು ಮಹಿಳೆಯರೇ ನಡೆಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ವೇಳೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿಯೊಂದು ಜಿಲ್ಲೆಯ ಅಭಿವೃದ್ಧಿಗೂ ಪಣತೊಟ್ಟಿದ್ದು, ಪ್ರತಿಯೊಬ್ಬ ವ್ಯಕ್ತಿಯೂ ಬಡತನದಿಂದ ಮುಕ್ತವಾಗಲು ಶ್ರಮಿಸಲಾಗುತ್ತಿದೆ ಎಂದು ಹೇಳಿದರು. ನಬಾರ್ಡ್ ನೆರವಿನೊಂದಿಗೆ ಈ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ತರಬೇತಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇಲ್ಲಿ ತಯಾರಾಗುವ ಉತ್ಪನ್ನಗಳನ್ನು ಇ ಕಾಮರ್ಸ್ಗೆ ಪರಿಚಯಿಸುವಂತೆ ನಬಾರ್ಡ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಒಂದು ಜಿಲ್ಲೆ ಅಭಿವೃದ್ಧಿಯಾದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾದಂತೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಖಾತೆ ಹಂಚಿಕೆ ಪ್ರಕ್ರಿಯೆ ಸಂಜೆಯೊಳಗೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈವರೆಗೆ ಖಾತೆಗಳನ್ನು ಹಂಚಿಕೆ ಮಾಡಿಲ್ಲ, ಮಾಧ್ಯಮದ ವರದಿಗಳು ಕೇವಲ ಊಹಾಪೋಹ ಎಂದು ಹೇಳಿದ್ದಾರೆ. ಸಾರ್ವಜನಿಕ ಕಚೇರಿಯಲ್ಲಿ ಜವಾಬ್ದಾರಿಯ ಮಹತ್ವವನ್ನು ಒತ್ತಿ ಹೇಳಿದ ಪ್ರಿಯಾಂಕ್ ಖರ್ಗೆ, ಪ್ರತಿಯೊಬ್ಬ ನಾಯಕರು ನೀಡಲಾದ ಹುದ್ದೆಯನ್ನು ಜನರಿಗೆ ಸೇವೆ ಸಲ್ಲಿಸುವ ಅವಕಾಶವೆಂದು ಪರಿಗಣಿಸಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ಪಕ್ಷದೊಳಗಿನ ಆಂತರಿಕ ಗೊಂದಲಗಳ ವರದಿಯನ್ನು ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಪಕ್ಷ ಸಂಘಟಿಸಲು ಹಾಗೂ ಪಕ್ಷವನ್ನು ಬಲಪಡಿಸಲು ಕೈಜೋಡಿಸುವಂತೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ನಾಯಕರಿಗೆ ಪಕ್ಷದ ಸಂಘಟನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದಾರೆ. ಸಂಘಟನೆ ಮತ್ತು ಸರ್ಕಾರ ಎರಡನ್ನೂ ಸಮತೋಲನವಾಗಿ ಹಂಚಿಕೊಂಡು ಕಾರ್ಯನಿರ್ವಹಿಸುವಂತೆ ತಿಳಿಸಿದ್ದಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನೇ ತೊಂದರೆಯಾದರೂ ಸದಾ ಜೊತೆಗಿರುವುದಾಗಿ ಭರವಸೆ ನೀಡಿದ್ದಾರೆ. ಕೇರಳಂ ನೂತನ ಮುಖ್ಯಮಂತ್ರಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ನೈಜ ಚಿತ್ರಣವನ್ನು ಜನರ ಮುಂದಿಡುವ ಉದ್ದೇಶದಿಂದ ಹಣಕಾಸು ಶ್ವೇತಪತ್ರ ಮಂಡಿಸಿರುವುದು ಸ್ವಾಗತಾರ್ಹವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಹಣಕಾಸಿನ ಸ್ಥಿತಿಗತಿಯ ಕುರಿತು ಶ್ವೇತಪತ್ರ ಮಂಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯದ ಸಾಲ ಎಷ್ಟು ಹೆಚ್ಚಾಗಿದೆ, ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಸರ್ಕಾರದ ಖಜಾನೆಯ ನಿಜವಾದ ಸ್ಥಿತಿಗತಿ ಏನು ಹಾಗೂ ಮುಂದಿನ ಪೀಳಿಗೆಯ ಮೇಲೆ ಎಷ್ಟು ಹೊರೆ ಹಾಕಲಾಗಿದೆ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಸೇವ್ ಮಾಹಿತಿ. ಶ್ರೀ ಮಂಜುನಾಥ ಎಂಬ 40 ವರ್ಷ ವಯಸ್ಸಿನ ವ್ಯಕ್ತಿ ದಿನಾಂಕ 26/2/22 ಪತ್ರವತಿಯಿಂದ ಕಾಣೆಯಾಗಿದ್ದಾರೆ. ಚೆಹರೆಯಾಗಿದೆ. 5'8" ಎತ್ತರ, ಎಣ್ಣೆಗೆಂಪು ಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ತುಂಬು ತೊಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಮೂಗಿನ ಮಧ್ಯದಲ್ಲಿ ಜೋಳದ ಕಾಳು ಗಾತ್ರದ ಕಪ್ಪು ಮಚ್ಚೆ ಇರುತ್ತದೆ. ಬಲ ಮೊಣಕಟ್ಟಿನ ಮೇಲೆ ಹಳೆಯ ಗಾಯದ ಗುರುತು ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕರೆ ನ್ಯೂಟನ್ ಪೊಲೀಸ್ ಠಾಣೆ ಭದ್ರಾವತಿ. ಮೊಬೈಲ್ ನಂಬರ್ 9480-8030-3355. ಸಿಪಿಐ ನಗರ ವೃತ್ತ ಪೊಲೀಸ್ ಭದ್ರಾವತಿ ಪೊಲೀಸ್ ಠಾಣೆ. ಫೋನ್ ನಂಬರ್ 8082822-6549. ಡಿಸಿಪಿ ಭದ್ರಾವತಿ ಫೋನ್ ನಂಬರ್ 08282226595 ಸಂಪರ್ಕಿಸಲು ಕೋರಿದ್ದಾರೆ. ಸೇವಾ ಮಾಹಿತಿ ಕೇಳಿದ್ರಿ. ಈಗ ವೇಳೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಿಲಯದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾದ ಶರೀಫಾ ಅಭಿಯಾನ 2026 ಸಮಾರೋಪ ಸಮಾರಂಭದ ಬಾನುಲಿ ವರದಿ ಪ್ರಸ್ತುತಿ ಡಾ ಎಸ್ ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2022 ಕುರಿತು ಮಾಹಿತಿ, ನಂತರ ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ ಕೇಳಬಹುದು. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಹಾಗೂ 10:00 ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ವಚನಗಳು, ಈ ಕುರಿತು ಅನುವಾದಕಾರರಾದ ಪ್ರೊಫೆಸರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾ ಗಲೀನಾ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭಾಗವಹಿಸಿದರೆ ಡಾ ಶಬನ. ಈ ರಾತ್ರಿ ಮತ್ತು ನಾಳೆ ರಾತ್ರಿ 10:30 ಪ್ರಾಯೋಜಿತ ಕಾರ್ಯಕ್ರಮ ಸ್ವಾಸ್ಥ್ಯ ಸೇವೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಾಳೆ ಬೆಳಗ್ಗೆ 6:00 ಗೀತಾರಾಧನ, 6:30 ಚಿಂತನ ಚನ್ನಪ್ಪ ಅಂಗಡಿ ಅವರಿಂದ, 6:35 ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು. 6:40 ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಎರೆಹುಳುಗಳಿಂದ ಗೊಬ್ಬರ ಉತ್ಪಾದನೆ, ಈ ಕುರಿತು ಡಾಕ್ಟರ್ ಸಂತೋಷ್ ಯುಎನ್ ಅವರಿಂದ ಮಾಹಿತಿ ಕೇಳಬಹುದು. 6:40 ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಮೊಡವೆ, ಈ ಕುರಿತು ಡಾಕ್ಟರ್ ಶಾಂತಲಾ ಆರ್ಎಂ ಅವರಿಂದ ಮಾಹಿತಿ ಕೇಳುವರಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳಬಹುದು.

8:30 ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:05 ನಿಮಿಷಕ್ಕೆ ಗೆಲುವಿನ ಗುಟ್ಟು, ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳಲು ಬೇಕಾದ ನೈಪುಣ್ಯತೆ ಮತ್ತು ಕೌಶಲ್ಯಗಳು, ಈ ಕುರಿತು ಪಿಎಸ್ ಐಟಿಎಂನ ಪ್ರಾಂಶುಪಾಲರಾದ ಡಾ ಸ್ವಾಮಿ ಡಿಆರ್ ಅವರಿಂದ ಮಾಹಿತಿ. ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ನಿಮಿಷಕ್ಕೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ.

ಒಂಬತ್ತು ಗಂಟೆ 30 ನಿಮಿಷಕ್ಕೆ ಸಿನಿ ತರಂಗ. ಆಶಾ ಭೋಸ್ಲಿ ಅವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10 ಗಂಟೆಗೆ ಹಾಡು ಮಾತಾಡು. ಕ್ಯಾಂಪಸ್ ಕಟ್ಟೆ ಕಾಲೇಜು ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ. 11 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಕೆ ಸೂರ್ಯನಾರಾಯಣ ಅವರ ವೀಣಾವಾದನ ಕೇಳಬಹುದು. 11 ಗಂಟೆ 30 ನಿಮಿಷಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11 ಗಂಟೆ 40 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಪುರ ತಾಲೂಕು ಮುಗಳಿಯ ನಾಗರತ್ನಮ್ಮ ಮತ್ತು ಸಂಗಡಿಗರಿಂದ ಉತ್ತರ ದೇವಿ ಪದ ಕೇಳುವಿರಿ. ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ವನಿತೆ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಗೋಮ್ ನಗರದ ಶ್ರೀ ವೈಭವ ಲಕ್ಷ್ಮೀ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಧುಮೇಹವನ್ನು ಹಿಮ್ಮೆಟ್ಟಿಸುವ ಪ್ರಕ್ರಿಯೆ, ಈ ಕುರಿತು ಡಾ ಹರ್ಷಕುಮಾರ್ ಹೆಚ್ಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

ಒಂದು ಗಂಟೆ ಪ್ರಕೃತಿ ಪದ, ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಭಾವಗೀತೆಗಳು, 3 ಗಂಟೆ 1 ನಿಮಿಷಕ್ಕೆ ಚಾರ್ಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30 ನಿಮಿಷಕ್ಕೆ ಅವಲೋಕನ, 6:51 ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಕಾಡು ಕೃಷಿ, ಈ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರು ಗ್ರಾಮದ ಪ್ರಗತಿಶೀಲ ಕೃಷಿಕರಾದ ಶ್ರೀ ಟಿವಿ ರುದ್ರೇಶ್ ಅವರೊಂದಿಗೆ ಸಂವಾದ ಸಂದರ್ಶನ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2020 ಈ ಕುರಿತು ಮಾಹಿತಿ ನೀಡುತ್ತಾರೆ. ಕೃಷಿ ಉಳಿಸಿ ಅಭಿಯಾನ 2020 ಕುರಿತು ಮಾಹಿತಿ ಕೇಳಬಹುದು. ನಂತರ ಪರಿಸರ ಗೀತೆ ಕೇಳುವಿರಿ.

ನಾಳೆ ರಾತ್ರಿ 7:04ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಚಿತ್ರಗೀತೆಗಳನ್ನು ಕೇಳಬಹುದು. 9:30ಕ್ಕೆ ಕರೆಂಟ್ ಅಫೇರ್ಸ್, 10:00ಗೆ ನಾಟಕ ಅರಿವೇ ಗುರು ನಿರ್ಮಾಣ ಎಂಎಸ್ ನಾಗೇಂದ್ರ, ಮೂಲ ಸಾಮಗ್ರಿ ಎಆರ್ ಲಂಬೋದರ. ಇದುವರೆಗೆ ನಿಲ್ಲದ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದ್ರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ಗಳಲ್ಲಿಯೂ ನೋಡಬಹುದು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:20 ಇನ್ನು ಮುಂದೆ ಸಂಸತ್ತಲ್ಲಿ ವಾರ್ತೆಗಳನ್ನು ಕೇಳುವರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
1: ಆಮೇಲೆ ಮುಂದಕ್ಕೆ ಹೋದವು ತೋಪಯ್ಯನವ್ರ ಬಾವಿ ಕಲ್ಯಾಣಿ ಇತ್ತು, ಅಲ್ಲಿಂದಲೂ ಹೋಯ್ದು, ಅಲ್ಲಿಂದ ಕಲ್ಲು ಹೋಯ್ದು ಹೋಯ್ದು ಹೋಯ್ದು 1 ವರ್ಷ 10 ಕಡಿ ಆಯ್ತು, 1 ವರ್ಷ 15 ಆಯ್ತು, 1 ವರ್ಷ 20 ಆಯ್ತು, 1 ವರ್ಷ 20.

0: प्राप्तः मनसुख मांडविया इत्यनेन अस्य कृते वर्धापनं प्रदत्तम्। गुजरात आरक्षि विभागेन राज्ये अवैध रूपेण निवसतः बांग्लादेशीय नागरिकान् विरुध्य ऑपरेशन डेल्टा हंट नामना विशेष अभियानम् आरब्धम्। अस्य अभियानस्य अन्तर्गतं गत चतुर्विंशति होरासु विंशताधिकः चतुःशतं बांग्लादेशीयाः गृहीताः तथा च द्विअशीत्यधिक सप्तशतम् अधिक संदिग्ध जनानां विषये अन्वेषणं प्रचलति। दिल्ली मुख्यमंत्री रेखा गुप्ता अद्य मालवीय नगरे अग्निकाण्डेन आहतान् द्रष्टुं साकेतस्थं निजी चिकित्सालयं गतवती। सा पीडितैः तथा तेषां परिवारजनैश्च सह संवादं कृतवती। प्रत्येकं मृतकस्य परिवाराय दशलक्षरूप्यकाणां गंभीररूपेण आहतानां पञ्चलक्षरूप्यकाणां च अनुग्रहधनस्य घोषणा कृता। बिहार राज्यस्य मुजफ्फरपुर नगरे एकस्मिन् निजी चिकित्सालये भीषणाग्निकाण्डे त्रयः जनाः मृताः अनेके च आहताः। एषा घटना गतरात्रौ ब्रह्मपुरा क्षेत्रे अभवत्। गंभीर रोगिणः उपचारार्थम् अन्येषु चिकित्सालयेषु प्रविष्टाः। इति वार्ताः।
1: ಆಕಾಶವಾಣಿ ಇದೀಗ ಜಿಲ್ಲಾ ವಾರ್ತಾಪತ್ರ.
2: ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಬರೆದವರು ವಿನಯ್ ಕುಮಾರ್ ಟಿಆರ್, ಓದುತ್ತಿರುವವರು ಸುಗುಣ ಸತೀಶ್. ದುಬಾರೆ ಆನೆ ಬಿಡಾರದಲ್ಲಿ ಎರಡು ಆನೆಗಳ ನಡುವಿನ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆಯೊಬ್ಬರು ಸಿಕ್ಕಿಹಾಕಿಕೊಂಡು ಮೃತಪಟ್ಟ ಘಟನೆಯ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಮೇ 22ರಿಂದ ತಾತ್ಕಾಲಿಕವಾಗಿ ಪ್ರವೇಶವನ್ನು ನಿಷೇಧಿಸಲು ಅರಣ್ಯ ಇಲಾಖೆ ಮುಂದಾಗಿದೆ. ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಇಲಾಖೆ ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದೆ. ಜಿಲ್ಲೆಯ ಪ್ರಸಿದ್ದ ಪ್ರವಾಸಿ ತಾಣವಾಗಿರುವ ಸಕ್ರೆಬೈಲು ಆನೆ ಬಿಡಾರಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯದ ವಿವಿಧೆಡೆಯಿಂದ ಆನೆಗಳನ್ನು ನೋಡಲು ಅಪಾರ ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಾರೆ. ಬಂದಂತಹ ಪ್ರವಾಸಿಗರು ಆನೆಗಳಿಗೆ ಸ್ನಾನ ಮಾಡಿಸುವುದು ಮತ್ತು ಅವುಗಳನ್ನು ಮುಟ್ಟುವುದು ಮಾಡುತ್ತಾರೆ. ದುಬಾರೆ ಆನೆ ಬಿಡಾರದ ದುರಂತದ ನಂತರ ಆನೆಗಳಿಗೆ ಸ್ನಾನ ಮಾಡಿಸುವ ವ್ಯವಸ್ಥೆ ಬಂದ್ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದುಬಾರೆಯಲ್ಲಿ ನಡೆದ ಘಟನೆ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಮರುಕಳಿಸಬಾರದು ಎಂಬ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಹತ್ವದ ನಿರ್ಧಾರವನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಸಕ್ರೆಬೈಲು ಆನೆ ಬಿಡಾರವು ಇಂದಿನಿಂದಲೇ ಮುಚ್ಚಬೇಕಿತ್ತು, ಆದರೆ ಇಂದು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ನಾಳೆಯಿಂದ ಕೆಲ ದಿನಗಳ ಕಾಲ ತಾತ್ಕಾಲಿಕವಾಗಿ ಬಂದ್ ಆಗಿರಲಿದೆ. ಸದ್ಯ ಸಕ್ರೆಬೈಲ್ ಆನೆ ಬಿಡಾರದಲ್ಲಿ 24 ಆನೆಗಳು ಇವೆ. 19 ಗಂಡು ಆನೆಗಳು, 5 ಹೆಣ್ಣು ಆನೆಗಳು ಇವೆ. ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಆಗಲ್ಲ. ಒಂದು ವೇಳೆ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಆದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಎಲ್ಲಾ ರೈತರಿಗೆ ಆತಂಕ ಆಗಿದೆ, ಯಾವ ರೈತರೂ ಆತಂಕ ಪಡುವುದು ಬೇಡ. ಅಣು ವಿದ್ಯುತ್ ಸ್ಥಾವರ ನಿರ್ಮಾಣಕ್ಕೆ ಮುಂದಾದರೆ ನಾನು ರಾಜೀನಾಮೆ ನೀಡಿ ಹೋರಾಟ ಮಾಡುತ್ತೇನೆ. ಅಣು ವಿದ್ಯುತ್ ಸ್ಥಾವರ ಮಾಡಲು ಹೊರಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟು ಹೊರಬರ್ತೇನೆ. ಈ ಯೋಜನೆಯನ್ನು ಕೈಬಿಡಲಾಗಿದೆ, ಯಾರೂ ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ಗ್ರಾಮಗಳ ಪ್ರದೇಶದ ಗ್ರಾಮಸ್ಥರಿಗೆ ನದಿ ಪಾತ್ರದಲ್ಲಿ ಹಾಗೂ ತಗ್ಗು ಪ್ರದೇಶಗಳಲ್ಲಿ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರ್ನಾಟಕ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಂದು ಮಗುವೂ ಕುಟುಂಬದ ಭಾಗವಾಗಿದ್ದು, ಕುಟುಂಬದ ಪ್ರೀತಿ ಪಾಲನೆ ಗೌರವ ಕುಟುಂಬದ ರಕ್ಷಣೆ ಹಾಗೂ ಭದ್ರತೆಗೆ ಅರ್ಹವಾಗಿರುತ್ತದೆ. ಮಗುವಿನ ಸುರಕ್ಷತೆ, ಭಾವನಾತ್ಮಕ ಒಳಿತು ಹಾಗೂ ಕಲಿಕೆಗೆ ಮಾರಕವಾಗಿರುವ ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿಯು ಒಂದು ಸಾಮಾಜಿಕ ಕಳಂಕ ಮತ್ತು ಆರ್ಥಿಕ ಸಮಸ್ಯೆಯಾಗಿದ್ದು, ಸಮಾಜದ ಸಂಘಟಿತ ಪ್ರಯತ್ನ ಹಾಗೂ ಹೋರಾಟದಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗಲಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಹೇಳಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ಮೇಲ್ವಿಚಾರಣೆ ಮತ್ತು ಜಾಗರೂಕತೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು ದೇಶದ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲು ಉದ್ದೇಶಿಸಿದ್ದು, ಮತದಾರರು ತಮ್ಮ ಹೆಸರನ್ನು ಹೊಸದಾಗಿ ಸೇರಿಸಲು, ತಿದ್ದುಪಡಿ ಮಾಡಲು ಅಥವಾ ತೆಗೆದುಹಾಕಲು ಈ ಪರಿಷ್ಕರಣೆ ಸದವಕಾಶವಾಗಿದ್ದು,

0: ಜನರು ಮಾಹಿತಿ ನೀಡಿ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರು ತಿಳಿಸಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಮಾತನಾಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡುತ್ತಿದ್ದರು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ದೋಷರಹಿತವಾಗಿ ಮಾಡುವುದು ಮತ್ತು 18 ವರ್ಷ ಪೂರ್ಣಗೊಳಿಸಿದ ಪ್ರತಿಯೊಬ್ಬ ಅರ್ಹ ಯುವ ಮತದಾರರನ್ನು ಪಟ್ಟಿಗೆ ಸೇರಿಸುವುದು ಪರಿಷ್ಕರಣೆಯ ಮುಖ್ಯ ಉದ್ದೇಶವಾಗಿದೆ ಎಂದ ಅವರು, ರಾಷ್ಟೀಯ ಮತ್ತು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಮುಖಂಡರು ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಮತಗಟ್ಟೆ ಏಜೆಂಟರನ್ನು ನೇಮಿಸಿ ಜಿಲ್ಲಾ ಚುನಾವಣಾ ಶಾಖೆಗೆ ಅವರ ವಿವರಗಳನ್ನು ಒದಗಿಸುವಂತೆ ಹಾಗೂ ಪರಿಷ್ಕರಣೆ ಸಂದರ್ಭದಲ್ಲಿ ಮತಗಟ್ಟೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡಿ ಸಹಕರಿಸುವಂತೆ ಅವರು ಮನವಿ ಮಾಡಿದರು. ಹಾವು ಕಡಿತ ಉಂಟಾದ ತಕ್ಷಣ ಹತ್ತಿರದ ಪಿಎಚ್ಸಿ ಅಥವಾ ಯಾವುದೇ ಆಸ್ಪತ್ರೆಗೆ ತೆರಳಿ ಶೀಘ್ರ ಚಿಕಿತ್ಸೆ ಪಡೆಯಬೇಕು. ನಾಟಿ ವೈದ್ಯರ ಬಳಿ ತೆರಳಿ ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು. ಹಾವು ಕಡಿತಕ್ಕೆ ನಾಟಿ ಔಷಧಿ ನೀಡುವ ನಾಟಿ ವೈದ್ಯರ ವಿರುದ್ದ ಸೂಕ್ತ ಕ್ರಮ ವಹಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಗೆ ಈ ಕುರಿತು ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಿ ಅವರು ಮಾತನಾಡಿದರು. ಡಿಎಸ್ಒ ಡಾ ನಾಗರಾಜ್ ನಾಯಕ್ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 226 ಹಾವು ಕಡಿತದ ಪ್ರಕರಣಗಳಿದ್ದು 3 ಸಾವು ಸಂಭವಿಸಿದೆ. ಸಾಗರ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿವೆ ಎಂದರು. ಹಾವು ಕಡಿತ ಆಡಿಟ್ ನಡೆಸಿದ ಎಡಿಸಿ, ಹಾವು ಕಡಿತ ಉಂಟಾದ ತಕ್ಷಣದಲ್ಲೇ ಆಸ್ಪತ್ರೆಗೆ ಕರೆತರಬೇಕು, ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾವು ಕಡಿತಕ್ಕೆ ನೀಡುವ ಅಗತ್ಯ ಔಷಧಿ ಲಭ್ಯ ಇಟ್ಟುಕೊಳ್ಳಬೇಕು ಹಾಗೂ ಮುನ್ನೆಚ್ಚರಿಕೆ ಹಾಗೂ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದರು. ಶಿವಮೊಗ್ಗ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಈಗ ವೇಳೆ 6:35:50 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಈ ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನವದೆಹಲಿಯಲ್ಲಿ ಹಮ್ಮಿಕೊಳ್ಳಲಾದ ಖರೀಫ್ ಅಭಿಯಾನ 2026ರ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ 2020ರ ಕುರಿತು ಮಾಹಿತಿ.

0: ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದ್ರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ ನಾಕು ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲಿಗೆ
1: ಸಿರಿಗನ್ನಡಂ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಕಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಮಾತನಾಡಿದ ಅವರು, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತೆ ಸಲಹೆ ನೀಡಿದ್ದಾರೆ. ಒತ್ತಡಕ್ಕೆ ಮಣಿಯದೆ ಕಾನೂನು ಚೌಕಟ್ಟನಲ್ಲಿ ಕಾರ್ಯನಿರ್ವಹಿಸುವಂತೆ ಅವರು ತಿಳಿಸಿದ್ದಾರೆ. ಜಿಲ್ಲೆಗಳ ಪ್ರತಿಯೊಂದು ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸಲ್ಲಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಆರ್ಥಿಕ ವ್ಯವಸ್ಥೆಯ ಮಿತಿಯೊಳಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದರ ಪಟ್ಟಿಯನ್ನು ಸಲ್ಲಿಸುವಂತೆ ಮುಖ್ಯಮಂತ್ರಿ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಯಾರು ಮತದಾನದ ಹಕ್ಕು ಕಳೆದುಕೊಳ್ಳಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಸ್ಪಂದಿಸಲು ಅನಿವಾಸಿ ಭಾರತೀಯರಿಗಾಗಿ 2 ಪ್ರತ್ಯೇಕ ಸಚಿವಾಲಯಗಳನ್ನು ಆರಂಭ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೌಡಿಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದಲ್ಲಿ ಪ್ರತ್ಯೇಕ ಪಡೆ ರಚಿಸಲು ಪೊಲೀಸ್ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ.
1: ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ, ನೀವು ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡಂತ ಒಂದು ವಿಚಾರಧಾರೆಗಳನ್ನು ತಾವಿಟ್ಕೋಬೇಕು. ಈಗ SIR ನಡೀತಾ ಇದೆ. ಈ ರಾಜ್ಯದಲ್ಲಿರುವಂತಹ ಮತದಾನದ ಹಕ್ಕನ್ನ ಯಾರು ಕೂಡ ಕಳ್ಕೋಬಾರದು. ಅವರ ಏನು BLAಗಳು ಒಂದು ಎನ್ಯುಲೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರುತನ್ನ ಇಟ್ಟು ಅವರು ವಾಪಸ್ಸು ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸರ್ಸ್ ಇಸ್ ವೋಟಿಂಗ್ ರೈಟ್, ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮೂಡುವಂತ ಕೆಲಸ ಮಾಡಬೇಕು.
0: ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆ ಮತ್ತು ಮಹಿಳಾ ಮನೆ ಮುಖ್ಯಸ್ಥರಿಗೆ ಮಾಸಿಕ 2,000 ರೂಪಾಯಿ ನೆರವು ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ದುರುಪಯೋಗದ ಆರೋಪದ ದೂರುಗಳು ಮತ್ತು ಅರ್ಜಿಗಳ ಹಿನ್ನೆಲೆಯಲ್ಲಿ ಸರ್ಕಾರ ಖಾತರಿ ಯೋಜನೆಗಳ ಫಲಾನುಭವಿಗಳ ವಿವರವಾದ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸರ್ಕಾರದ ಯೋಜನೆಗಳು ನಿಗದಿತ ಸಮಯದ ಒಳಗೆ ಜನರಿಗೆ ತಲುಪಲು ಜವಾಬ್ದಾರಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವ ಪೀಳಿಗೆಯ ಆಕ್ಷೇಪೆಯಂತೆ ಆಡಳಿತವನ್ನ ನಿರ್ವಹಿಸಬೇಕು ಎಂದು ಸರ್ಕಾರದ ದೃಷ್ಟಿಕೋನವಾಗಿದೆ. ಎಲ್ಲಾ ಮಾನದಂಡಗಳಲ್ಲೂ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇರಬೇಕು ಎಂದು ಅಧಿಕಾರಿಗಳಿಗೆ ಅವರು ಕಿವಿಮಾತನ್ನು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕರ್ನಾಟಕ ಕಲ್ಯಾಣ ಪ್ರದೇಶದಲ್ಲಿ ಸಂಸದರ ಅಭಿವೃದ್ದಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಯ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಘಟಕವನ್ನು ವೀಕ್ಷಿಸಿ ಸಂಸ್ಕರಣಾ ಘಟಕ ನಿರ್ವಹಿಸುವ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರ ಜೊತೆಗೆ ಸಂವಾದವನ್ನು ನಡೆಸಿದರು. ಬಳಿಕ ಮಾತನಾಡಿದ ಅವರು, ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಮೌಲ್ಯವರ್ಧನೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒತ್ತು ನೀಡಲಿದೆ ಎಂದು ತಿಳಿಸಿದ್ದಾರೆ. ಹಣಕಾಸು ಸಚಿವರು ನಾಳೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಬಳಿಕ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ಸಚಿವರು ಭಾಗಿಯಾಗಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಅವರ ರಿಮೋಟ್ ಕಂಟ್ರೋಲ್ನಿಂದ ನಡೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಚಿವರಾಗಿ ಬಂದಿದ್ದಾರೆಯೇ ಹೊರತು ಹೊಸದೇನೂ ಇಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ನಿನ್ನೆ ನಡೆದಂತಹ ಪದಗ್ರಹಣ ಕಾರ್ಯಕ್ರಮ

0: ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಕಾಶ ನೀಡದೇ ಇರುವುದು ಕಾಂಗ್ರೆಸ್ನ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸುವಂತೆ ಆರ್ ಅಶೋಕ್ ಆಗ್ರಹಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರು ಮಂಡ್ಯ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲು ಹಾಗೂ ಬೆಳೆ ಬೆಳೆಯಲು ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎಂದು ಶ್ರೀರಂಗಪಟ್ಟಣ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಕೆಆರ್ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ವಿಳಂಬವಾಗಿದ್ದರೂ ಅಣೆಕಟ್ಟೆಯಲ್ಲಿ 72 ಅಡಿ ನೀರಿದೆ ಎಂದು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೀರಿನ ಒಳಹರಿವು ಉತ್ತಮ ಪ್ರಮಾಣದಲ್ಲಿದ್ದು ಕನ್ನಂಬಾಡಿ ಕಟ್ಟೆಯ ಕೆಳಗಿರುವಂತಹ ಯಾವುದೇ ಹಳ್ಳಿಗೂ ನೀರಿನ ಕೊರತೆಯಾಗುವುದಿಲ್ಲ. ಮೈಸೂರಿನ 4ನೇ ಹಂತಕ್ಕೆ 160 ಕ್ಯೂಸೆಕ್ ನೀರು ಬಳಕೆಯಾಗುತ್ತಿದ್ದು ಮಂಡ್ಯ ಜಿಲ್ಲೆಗೆ ಕುಡಿಯಲು ಮತ್ತು ಬೆಳೆಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ಹಾಗೂ ಬೆಂಗಳೂರು ನಗರದ ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಸುಸ್ಥಿರ ನಗರಾಭಿವೃದ್ದಿಗೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟನಲ್ಲಿ BWSSP ಬೆಂಗಳೂರು ಗ್ಲೋಬಲ್ ವಾಟರ್ ಇನೋವೇಷನ್ ನೆಟ್ವರ್ಕ್ ಸಂಸ್ಥಾಪನೆಗೆ ಚಿಂತನೆ ನಡೆಸಿದೆ. ಬಿವೆನ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ವೇದಿಕೆಯಾಗಿ ರೂಪುಗೊಂಡಿದ್ದು ಜಲ ಮತ್ತು ಒಳಚರಂಡಿ ವಲಯದ ಸವಾಲುಗಳನ್ನು ಎದುರಿಸಲು ವಿಶ್ವದ ಜಲ ನಿರ್ವಹಣಾ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು, ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳು, ಕೈಗಾರಿಕಾ ನಾಯಕರು, ನವೋದ್ಯಮ ಮತ್ತು ನಾಗರಿಕರನ್ನು ಒಂದೇ ಸೂರಿನಡಿ ತರುವ ಪ್ರಮುಖ ಕೇಂದ್ರೀಕೃತವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ರಾಮ್ಪ್ರಸಾದ್ ಮನೋಹರ್ ಮಾತನಾಡಿ, ಇದು ಕೇವಲ ತಂತ್ರಜ್ಞಾನದ ಅಳವಡಿಕೆಯಲ್ಲ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ದಿ ಗುರಿಗಳಿಗೆ ಪೂರಕವಾಗಿ ಮುಂದಿನ ಪೀಳಿಗೆಗೆ ಸುರಕ್ಷಿತ ಜಲ ಭವಿಷ್ಯ ನಿರ್ಮಿಸುವ ಅಚಲ ಬದ್ದತೆಯಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಸಮರ್ಪಕವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಿದ್ದತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ತಿಳಿಸಿದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ನಮೂನೆಗಳ ಮೂಲಕ ಅಗತ್ಯ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಇದಕ್ಕೆ ನಾಗರಿಕರು ಸಂಪೂರ್ಣ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮೈಸೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು ಜಿಲ್ಲೆಯಲ್ಲಿ 96% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕುರಿತಂತೆ ಈಗಾಗಲೇ 90% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲಗಳು ಆಗದಂತೆ ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು, ಮತದಾನದ ಹಕ್ಕಿನಿಂದ ಯಾರೊಬ್ಬರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. ನೈರುತ್ಯ ಮುಂಗಾರು ಕೇರಳಂ ಪ್ರವೇಶಿಸಿರುವ ಹಿನ್ನೆಲೆಯಲ್ಲಿ ಕೇರಳಂ ಕರಾವಳಿ ಕರ್ನಾಟಕ ಸೇರಿದಂತೆ ಹಲವೆಡೆ ವ್ಯಾಪಕ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಕೋಲಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದೆ. ಕೆಲವು ಪ್ರದೇಶಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂಗಾರು ಆರಂಭದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ಎದುರಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ HV ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅವರು, ಆಯಾ ತಾಲೂಕಿನ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಬೇಕು. ಮುಂಗಾರು ಕೇರಳಕ್ಕೆ ಪ್ರವೇಶ ಆಗಿರುವುದರಿಂದ ಅಗತ್ಯ ಮುಂಜಾಗ್ರತೆ ಕ್ರಮವನ್ನು ಈಗಿನಿಂದಲೇ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಬಾಕಿ ಉಳಿದಿರುವ ಕೆಲಸಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಗಡುವು. ಹೊಸಪೇಟೆಯಲ್ಲಿ ನಾಳೆ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ರಾಜ್ಯದ ಆರ್ಥಿಕತೆ ಕುರಿತಂತೆ ಶ್ವೇತಪತ್ರ ಹೊರಡಿಸಿ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ.

ಕೆಆರ್ಎಸ್ನಲ್ಲಿ ನೀರಿನ ಕೊರತೆ ಇಲ್ಲ. ಬೆಂಗಳೂರು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆತಂಕ ಬೇಡ, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ. ರಾಜ್ಯದ ಕರಾವಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ
1: ಈಗ ವೇಳೆ 6:50 ಸೆಕೆಂಡ್ಗಳು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
6: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
6: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
6: ಸ್ಕೂಲ್ ಎಲ್ಲ ಇನ್ನೇನ್

ಪರಿಸರಕ್ಕೀತೆ ಕೇಳಿದ್ರಿ. ಇಲ್ಲಿಗ ಈ ದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.

0: ಹಲ್ಲು ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ, ಕೈ ಮುಸಿರಾಗಿತ್ತಾ ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ, ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಗುಜರಾತ್ನ ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕಾರ್ಯಾಚರಣೆಯ ದಕ್ಷತೆಯನ್ನು ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿಯನ್ನು ದುಪ್ಪಟ್ಟು ಮಾಡಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ವೈದ್ಯಕೀಯ ಮತ್ತು ಕಾಮಗಾರಿ ಯೋಜನೆಗಳು ಸೇರಿದಂತೆ ರಕ್ಷಣಾ ಸೇವೆಗಳಿಗಾಗಿ ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯನ್ನು ಸಹ ಅವರು ಬಿಡುಗಡೆ ಮಾಡಿದರು. ಪರಿಷ್ಕೃತ ಹಣಕಾಸು ಅಧಿಕಾರ ಯೋಜನೆಯು ಕಂದಾಯ ಮಾರ್ಗದ ಮೂಲಕ 125,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೊತ್ತದ ಖರೀದಿ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಹಣಕಾಸಿನ ಅಧಿಕಾರವನ್ನು 100% ಹೆಚ್ಚಿಸಲಾಗಿದೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ದುಪ್ಪಟ್ಟಿಗಿಂತಲೂ ಹೆಚ್ಚಾಗಿದೆ. ಇದು ಫೀಲ್ಡ್ ಕಮಾಂಡರ್ಗಳ ಕಾರ್ಯಾಚರಣೆಯ ದಕ್ಷತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಮತ್ತು ಒಪ್ಪಂದಗಳನ್ನು ವೇಗವಾಗಿ ಮುಕ್ತಾಯಗೊಳಿಸಲು ಹಾಗೂ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ಕಾರಣವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಸೇನಾ, ವಾಯುಪಡೆ ಮತ್ತು ನೌಕಾಪಡೆಯ ಕಮಾಂಡರ್ಗಳಿಗೆ ನಿಯೋಜಿಸಲಾದ ವಿಶೇಷ ಹಣಕಾಸು ಅಧಿಕಾರವನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಮತ್ತು ತುರ್ತು ಕಾರ್ಯಾಚರಣೆಯ ಅಗತ್ಯತೆಗಳನ್ನು ಪೂರೈಸಲು ಒದಗಿಸಲಾದ ಒಟ್ಟು ಹಣಕಾಸು ಮಿತಿಯನ್ನು 100% ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನವೀಕರಿಸಬಹುದಾದಂತಹ ಇಂಧನ ಕ್ಷೇತ್ರದಲ್ಲಿ ಭಾರತ ಅಸಾಧಾರಣ ಪ್ರಗತಿಯನ್ನು ಸಾಧಿಸಿದ್ದು ಪಳೆಯುಳಿಕೆ ರಹಿತ ಇಂಧನ ಸಾಮರ್ಥ್ಯದಲ್ಲಿ ವಿಶ್ವದ ಅಗ್ರ ಉತ್ಪಾದಕ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ 2 ವರ್ಷಗಳ ಸಂದರ್ಭದಲ್ಲಿ ಸಚಿವರು ವಾಟ್ಸ್ಆಪ್, ಚಾಟ್ಬಾಟ್, ಸಂತೋಷ್ ಮತ್ತು ಪಿಎಂ ಸೂರ್ಯಘರ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸುಮಾರು 80%ದಷ್ಟು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆ ಗುರಿಯನ್ನು ಸಾಧಿಸಲಾಗಿದೆ. 53,000ಕ್ಕೂ ಹೆಚ್ಚು ಸರ್ಕಾರಿ ಕಟ್ಟಡಗಳನ್ನು ಸೌರಶಕ್ತಿ ಚಾಲಿತಗೊಳಿಸಲಾಗಿದ್ದು ಒಟ್ಟು 855 ಮೆಗಾವ್ಯಾಟ್ ಸಾಮರ್ಥ್ಯ ಇದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವಾಯುಯಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಯನ್ನು ಅನುಮೋದಿಸಿರುವ ಸರ್ಕಾರದ ನಿರ್ಧಾರವನ್ನು ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸ್ವಾಗತಿಸಿವೆ. ಇದು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿವೆ. ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗಾಗಿ ಏರ್ಲೈನ್ಸ್ಗೆ ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ 10,000 ಕೋಟಿ ರೂಪಾಯಿಗಳ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದಿಸಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಉಂಟಾಗುವ ಅಸಾಧಾರಣ ಇಂಧನ ಬೆಲೆ ಏರಿಳಿತದ ಅವಧಿಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿಯನ್ನು ಸುಗಮಗೊಳಿಸಲು ಕಂಪನಿಗಳಿಗೆ ಬೆಂಬಲ ಒದಗಿಸಲಾಗುತ್ತದೆ. ಎಟಿಎಫ್ ಬೆಲೆ ಸ್ಥಿರೀಕರಣ ಬೆಂಬಲವನ್ನು ಪರಿಚಯಿಸುವ ಸರ್ಕಾರದ ನಿರ್ಧಾರವನ್ನು ಏರ್ ಇಂಡಿಯಾ ಶ್ಲಾಘಿಸಿದೆ. ಈ ಪ್ರಗತಿಪರ ಕ್ರಮವು ಭಾರತೀಯ ವಾಯುಯಾನ ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುತ್ತದೆ. ಈ ನಿರ್ಧಾರವು ದೇಶದ ಜನರಿಗೆ ಸಂಪರ್ಕವನ್ನು ಬಲಪಡಿಸುವ ಮತ್ತು ವಿಮಾನಯಾನ ಸಂಸ್ಥೆಗಳು ಪ್ರಯಾಣಿಕರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸಲು ಅನುವು ಮಾಡಿಕೊಡುವ ಸರ್ಕಾರದ ಬದ್ದತೆಯನ್ನು ಬಲಪಡಿಸುತ್ತದೆ ಎಂದು ಏರ್ ಇಂಡಿಯಾ ಹೇಳಿದೆ. ಈ ಪ್ರಮುಖ ಉಪಕ್ರಮಕ್ಕಾಗಿ ಇಂಡಿಗೋ ಏರ್ಲೈನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದೆ. ವಿಮಾನಯಾನ ಪ್ರಯಾಣವನ್ನು ಹೆಚ್ಚು ಸುಲಭಗೊಳಿಸುವುದು, ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುವುದು ಮತ್ತು ಭಾರತದ ವಾಯುಯಾನ ಕ್ಷೇತ್ರದ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಸ್ಥಿರವಾದ ಎಟಿಎಫ್ ಬೆಲೆ ನಿಗದಿ ಪರಿಸರವು ಮಹತ್ವದ ಹೆಜ್ಜೆಯಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ಹೇಳಿದೆ.

0: ವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕೇಂದ್ರ ಸರ್ಕಾರ ಇಂದು 7 ವಿಭಾಗಗಳಲ್ಲಿ 2026 ಇ ಆಡಳಿತಕ್ಕಾಗಿ 29ನೇ ರಾಷ್ಟೀಯ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಇ ಆಡಳಿತ ಕ್ಷೇತ್ರದಲ್ಲಿ ಅನುಕರಣೀಯ ಕೊಡುಗೆಗಳನ್ನು ಗುರುತಿಸಲು 10 ಚಿನ್ನದ ಪ್ರಶಸ್ತಿಗಳು, 6 ಬೆಳ್ಳಿ ಪ್ರಶಸ್ತಿ ಮತ್ತು 1 ಜ್ಯೂರಿ ಪ್ರಶಸ್ತಿ ಸೇರಿದಂತೆ ಒಟ್ಟು 17 ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಈ ಆಡಳಿತ ಉಪಕ್ರಮಗಳ ಅನುಷ್ಠಾನದಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಲು ಮತ್ತು ಉತ್ತೇಜಿಸಲು ಈ ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ರಾಜಸ್ಥಾನದ ಜೈಪುರದಲ್ಲಿ ನಡೆಯಲಿರುವ ಈ ಆಡಳಿತ 29ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಚಿನ್ನದ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 10 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಬೆಳ್ಳಿ ಪ್ರಶಸ್ತಿ ವಿಜೇತರಿಗೆ ಟ್ರೋಫಿ, ಪ್ರಮಾಣಪತ್ರ ಮತ್ತು 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಯೋಜನಾ ಅನುಷ್ಠಾನಕ್ಕೆ ಅಥವಾ ಸಾರ್ವಜನಿಕ ಕಲ್ಯಾಣ ಕ್ಷೇತ್ರಗಳಲ್ಲಿ ಸಂಪನ್ಮೂಲ ಅಂತರವನ್ನು ನಿವಾರಿಸಲು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು, ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಜಿಲ್ಲೆಗಳು, ಸಂಸ್ಥೆಗಳು ಮತ್ತು ಗ್ರಾಮ ಪಂಚಾಯತ್ಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಆಡಳಿತವನ್ನು ಸುಧಾರಿಸುವಲ್ಲಿ ಮತ್ತು ಕಲ್ಯಾಣ ಯೋಜನೆಗಳ ಪರಿಣಾಮಕಾರಿ ವಿತರಣೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆಯೋಜನೆ ಮಾಡಿದಂತಹ ಸುಧಾರಣಾ ಉತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದ ಅಳವಡಿಕೆಯು ದೇಶಾದ್ಯಂತ ಫಲಾನುಭವಿಗಳ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳನ್ನು ತರಲು ಸಚಿವಾಲಯಗಳಿಗೆ ಅನುವು ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಸರ್ಕಾರದ ಬದ್ಧತೆಯನ್ನು ಪುನರುಚ್ಚರಿಸಿದ ಅವರು, ಬಡತನವನ್ನು ನಿರ್ಮೂಲನೆ ಮಾಡುವ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ವಸತಿ, ಕುಡಿಯುವ ನೀರು, ವಿದ್ಯುತ್, ಆಹಾರ ಭದ್ರತೆ ಮತ್ತು ಡಿಜಿಟಲ್ ಸಂಪರ್ಕವನ್ನು ಒದಗಿಸುವ ಭಾರತವನ್ನು ಸೃಷ್ಟಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ತೈಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದ್ದು ಯಾವುದೇ ಕೊರತೆ ಆಗಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ದೇಶದ ತೈಲಾಗಾರಗಳು ಉತ್ತಮ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಕಳೆದ 3 ದಿನಗಳಲ್ಲಿ ದೇಶದಲ್ಲಿ 1.5 ಕೋಟಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣಕ್ಕಾಗಿ ನೋಂದಣಿಯಾಗಿದ್ದು, ಈ ಪೈಕಿ 1.43 ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಈ ಅವಧಿಯಲ್ಲಿ ಒಟ್ಟು 19,372 ಟನ್ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್, 649 ಟನ್ ಆಟೋ ಎಲ್ಪಿಜಿ ಮತ್ತು 1.57 ಲಕ್ಷ 5 ಕೆಜಿ ಸಿಲಿಂಡರ್ಗಳು ಮಾರಾಟಗೊಂಡಿವೆ. ದೇಶಾದ್ಯಂತ 520 ಶಿಬಿರಗಳ ಮೂಲಕ 9,205 ಕೆಜಿ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ತಿಂಗಳಿಂದ ಈಚೆಗೆ 8.82 ಲಕ್ಷ ಪಿಎನ್ಜಿ ಸಂಪರ್ಕ ಒದಗಿಸಲಾಗಿದ್ದು, ಹೆಚ್ಚುವರಿ 2.98 ಲಕ್ಷ ಸಂಪರ್ಕಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಲಾಗಿದೆ. ಅಲ್ಲದೆ 8.98 ಲಕ್ಷ ನೂತನ ಪಿಎನ್ಜಿ ಗ್ರಾಹಕರು ನೋಂದಣಿಯಾಗಿದ್ದಾರೆ. 18,400 ಪಿಎನ್ಜಿ ಗ್ರಾಹಕರು ತಮ್ಮ ಎಲ್ಪಿಜಿ ಸಂಪರ್ಕ ವಾಪಸ್ ಮಾಡಿದ್ದಾರೆ ಎಂದು ಸುಜಾತ ಶರ್ಮಾ ಮಾಹಿತಿಯನ್ನು ನೀಡಿದ್ದಾರೆ. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕದಲ್ಲಿ ಭಾರತ ತನ್ನ ಬಲವಾದ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಹಿಳೆಯರ 57 ಕೆಜಿಯ ವಿಭಾಗದಲ್ಲಿ ಜೈಸ್ಮಿನ್ ಲಂಬೋರಿಯಾ ವಿಶ್ವದ ನಂಬರ್ 1 ಸ್ಥಾನಕ್ಕೆ ಏರಿದರೆ, ಏಷ್ಯನ್ ಚಾಂಪಿಯನ್ ಪ್ರಿಯಾ ಗಂಗಾಸ್ 60 ಕೆಜಿ ವಿಭಾಗದಲ್ಲಿ ಮತ್ತು ವಿಶ್ವನಾಥ್ ಸುರೇಶ್ 50 ಕೆಜಿ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಮೀನಾಕ್ಷಿ ವಿಶ್ವದ ನಂಬರ್ 1 ಸ್ಥಾನವನ್ನು ಪಡೆದಿದ್ದಾರೆ. ಪ್ರೀತಿ 3ನೇ ಸ್ಥಾನಕ್ಕೆ ಏರಿದ್ದಾರೆ. 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ, 80 ಕೆಜಿ ವಿಭಾಗದಲ್ಲಿ ಪೂಜಾರಾಣಿ ಮತ್ತು ಪ್ಲಸ್ 80 ಕೆಜಿ ವಿಭಾಗದಲ್ಲಿ ನೂಪುರ್ 2ನೇ ಸ್ಥಾನಕ್ಕೆ ತೃಪ್ತರಾಗಿದ್ದಾರೆ. 51 ಕೆಜಿ ವಿಭಾಗದಲ್ಲಿ ನಿಖನ್ ಜರೀನ್ ಮತ್ತು 75 ಕೆಜಿಯ ವಿಭಾಗದಲ್ಲಿ ಲೋ ಬ್ಲೀನಾ ಬೋರ್ಗ್ ಹೈನ್ ತಮ್ಮ ಸ್ಥಾನಗಳನ್ನು ಉಳಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 22,600 ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಕಾರ್ಯಾಚರಣೆ ದಕ್ಷತೆ ಬಲಪಡಿಸಲು ಫೀಲ್ಡ್ ಕಮಾಂಡರ್ಗಳ ಹಣಕಾಸಿನ ಮಿತಿ ದುಪ್ಪಟ್ಟು ನಿರ್ಧಾರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ. ಕೇಂದ್ರ ಸರ್ಕಾರದ ಕ್ರಮ ಸ್ವಾಗತಿಸಿದ ಭಾರತೀಯ ವಿಮಾನಯಾನ ಸಂಸ್ಥೆಗಳು. ವಿಶ್ವ ಬಾಕ್ಸಿಂಗ್ ಶ್ರೇಯಾಂಕ ಅಗ್ರಸ್ಥಾನ ಪಡೆದ ಭಾರತೀಯ ಕುಸ್ತಿಪಟುಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 7:05 ಕ್ಕೆ.

ಈಗ ವೇಳೆ 7:45. ಆಕಾಶವಾಣಿ ಭದ್ರಾವತಿ ಶಿವಮೊಗ. ಹಿಂದಿ ಚಿತ್ರಗೀತೆಗಳು. ಅಂದಾಜ್ ಚಿತ್ರಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ ಚಿತ್ರಗೀತೆಗಳು. ಚಂದ್ರಚೌಕರು ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್ ಮತ್ತು ಸಂಗಡಿಗರು.

ಇದುವರೆಗೆ ಚಿತ್ರಗೀತೆ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:15 ಇದೀಗ ಭಾವಗೀತೆಗಳು. ಗೀತಾ ಬಾಲಸುಬ್ರಹ್ಮಣ್ಯಂ ಅವರಿಂದ. ಆರಂಭದ ಗೀತೆಯಾಗಿ ಕೇಳೋಣ ಜಿಎಸ್ ಶಿವರುದ್ರಪ್ಪ ವಿರಚಿತ ಗೀತೆ ಶಕ್ತಿಯ ಕೊಡು.

ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುತ್ತಿರುವಿರಿ. ಮುಂದಿನ ಗೀತೆ ಕುವೆಂಪುರವರ ರಚನೆಯಲ್ಲಿ ಉದಯ ಗಗನದಲ್ಲಿ.

ಗೀತಾ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು, ಈ ಕುರಿತು ಮಾತುಕತೆ. ಈ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದಾರೆ ಡಾಕ್ಟರ್ ಶಭಾನಾ.
0: ಕೇಳುಗರೆ, ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಎಷ್ಟು ವಿಸ್ತಾರವಾಗಿ ಬೆಳೀತಾ ಇದೆ ಅನ್ನುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯನೇ. ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದಗೊಂಡು ಬರ್ತಿರುವಂತಹ ಕೃತಿಗಳು ಅಥವಾ ನಮ್ಮ ಭಾಷೆಯಿಂದ ಈಗಾಗಲೇ ಅನುವಾದಗೊಂಡಿರುವಂತಹ ಕೃತಿಗಳು ಇವೆಲ್ಲವನ್ನ ಆಧಾರವಾಗಿಕೊಂಡು ಇವತ್ತು ಬೆಳೀತಾ ಇರುವಂತಹ ರೀತಿಯನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಕನ್ನಡ ಭಾಷೆಯನ್ನ ಮಾತನಾಡ್ತಿರುವಂತಹ ಅದನ್ನ ಬಳಸ್ತಾ ಇರುವಂತಹ ನಾವುಗಳು ಧನ್ಯ ಅಂತಾನೆ ಅನ್ಸುತ್ತೆ. ಕನ್ನಡ ಸಾಹಿತ್ಯದಲ್ಲಿ

0: ಎರಡನೇ ಶತಮಾನ ಸಾಕಷ್ಟು ದೊಡ್ಡ ಕ್ರಾಂತಿಯನ್ನೇ ತಂದಿತ್ತು. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ವಚನಗಳ ಮೂಲಕ ಮಾನವೀಯ ನೋಟದಲ್ಲಿ ಹೇಗೆ ನೋಡಬೇಕು ಇಡೀ ಸಮಾಜವನ್ನ ಅನ್ನುವಂತಹದ್ದು ಬಸವ ತತ್ವ ಆಗಿರ್ಲಿ ಅಥವಾ ವಚನ ಸಾಹಿತ್ಯ ಆಗಿರ್ಲಿ ನಮ್ಗೆಲ್ರಿಗೂ ಅದು ಬೋಧಿಸ್ತು ಅನ್ನುವಂತಹದ್ದು ತಮ್ಗೆ ತಿಳಿದಿರುವಂತಹ ವಿಷಯನೇ. ಏಕೆ ರಾಮಾನುಜಂ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಕೃತಿಯನ್ನ ತಂದು ಕನ್ನಡದಲ್ಲಿ ಇರುವಂತಹ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಇವರೆಲ್ಲರ ವಚನಗಳನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ಅನ್ನುವಂಥದ್ದು ತಿಳಿದಿರುವಂತಹ ವಿಷಯನೇ. ಇವತ್ತು ನಮ್ಮೊಟ್ಟಿಗೆ ಪ್ರಸಿದ್ಧ ಅನುವಾದಕರು ಹಾಗೆ ನಿವೃತ್ತ ಕನ್ನಡ ಅಧ್ಯಾಪಕರಾಗಿರುವಂತಹ ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರು ಹಾಗೆ ಡಾಕ್ಟರ್ ಗಲೀನಾ ಅನ್ನುವಂತಹರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರ ಸಹಕಾರದ ಮೂಲಕ ಡಾಕ್ಟರ್ ಗಲೀನಾ ಅವರು ಕನ್ನಡದ ವಚನಗಳನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ದಾರೆ ಅನ್ನುವಂತಹದ್ದು ಬಹಳ ವಿಶೇಷ. ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಡಾಕ್ಟರ್ ಗಲೀನಾ ಅವರೇ, ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
2: ಎಲ್ಲರಿಗೂ ನಮಸ್ಕಾರ.
0: ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಸರ್, ಹೇಳಿ ಹೇಗೆ ಡಾಕ್ಟರ್ ಗಲೀನಾ ಅವರಿಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಅವರು ಮೂಲತಃ ರಷ್ಯಾದಲ್ಲಿ ಇರುವಂತಹವರು, ಅವ್ರು ಹೇಗೆ ಇಲ್ಲಿಗೆ ಪ್ರಯಾಣ ಮಾಡಿ ಬಂದ್ರು, ಅವರಿಗೆ ವಚನಗಳು ಹೇಗೆ ಪ್ರಭಾವಿಸ್ತು, ಯಾಕೆ ಅವರಿಗೆ ಅನುವಾದ ಮಾಡಬೇಕು ಅಂತ ಅನ್ನಿಸ್ತು, ಅದೆಲ್ಲದಕ್ಕೂ ನೀವು ಬೆನ್ನೆಲುಬಾಗಿ ನಿಂತ್ರಿ. ನಮ್ಮ ವಚನಗಳು ರಷ್ಯನ್ ಭಾಷೆಗೆ ಅನುವಾದಗೊಂಡು ಅಲ್ಲಿ ಪುಸ್ತಕ ಕೂಡ ಪ್ರಕಟ ಆಗಿದೆ, ಈ ಪಯಣ ಹೇಗಿತ್ತು?
1: ಬಹಳ ಸಂತೋಷದ ಹಾಗೂ ಬಹಳ ಅತ್ಯಮೂಲ್ಯವಾದಂತಹ ಪ್ರಶ್ನೆ ಏನು ಕೇಳಿದ್ದೀರಿ, ನಿಮಗೆ ಮೊದಲಿಗೆ ಧನ್ಯವಾದ. ಡಾಕ್ಟರ್ ಗಲೀನಾ ಅವರು ರಷ್ಯಾದವರು, ಮಾಸ್ಕೋದಲ್ಲಿದ್ದಾರೆ ಈಗ. ಅಲ್ಲಿಂದ ಅವರಿಗೆ ಭಾರತದ ICSR ಸಂಸ್ಥೆಯಿಂದ ಅವರಿಗೆ ಫೆಲೋಶಿಪ್ ಸಿಕ್ತು. ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದರು. ಆಂಥ್ರೋಪಾಲಜಿ ವಿಭಾಗದಲ್ಲಿ, ಮಾನವಶಾಸ್ತ್ರ ವಿಭಾಗದಲ್ಲಿ ಅವರಿಗೆ ಒಂದು ವಿದ್ಯಾರ್ಥಿ ವೇತನ ಸಿಕ್ತು. ಹಾಗೆ ಬಂದಾಗ ಅವರು ಆರಿಸಿಕೊಂಡಂತಹ ವಿಷಯ ಭಾರತದ ಅತ್ಯಂತ ಪ್ರಾಚೀನ ವೈದ್ಯಕೀಯ ಶಾಸ್ತ್ರವಾದಂತಹ ಆಯುರ್ವೇದ, ಮತ್ತು ಅಷ್ಟೇ ಪ್ರಾಚೀನವಾದಂತಹ ಟಿಬೆಟ್ಟಿನ ಒಂದು ವೈದ್ಯ ಶಾಸ್ತ್ರ, ಇವೆರಡರ ಮಧ್ಯೆ ಇರುವಂತಹ ಸಾಮ್ಯಗಳು, ಇವುಗಳ ಮಧ್ಯೆ ಇರುವಂತಹ ವೈಷಮ್ಯಗಳು, ಇವುಗಳನ್ನು ತುಲನಾತ್ಮಕವಾಗಿ ಪರಿಚಯ ಮಾಡಿಕೊಳ್ಬೇಕು, ಓದಬೇಕು, ಅಭ್ಯಾಸ ಮಾಡಬೇಕು. ಆ ಮೂಲಕ ಭಾರತೀಯರಿಗೆ ಟಿಬೆಟಿಯನ್ ಔಷಧ ಏನೇನಿದೆ, ಹರ್ಬ್ಸ್ಗಳೇನೇನಿದೆ, ಮೂಲಿಕೆಗಳೇನಿವೆ, ಅವುಗಳನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಇತರರಿಗೆ, ಟಿಬೆಟಿಯನ್ರಿಗಾಗ್ಬಹುದು ಅಥವಾ ಇಂಗ್ಲಿಷರಿಗಾಗ್ಬಹುದು, ರಷ್ಯನ್ರಿಗಾಗ್ಬಹುದು ಅಥವಾ ಬೇರೆ ದೇಶದವ್ರಿಗಾಗ್ಬಹುದು, ಹೇಗೆ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಇದೆ, ಅಲ್ಲಿ ಏನೇನು ಸಿಗುತ್ತೆ ಗಿಡಮೂಲಿಕೆಗಳು, ಅಲ್ಲಿ ಏನೇನು ಔಷಧಿಗಳನ್ನು ತಯಾರು ಮಾಡ್ತಾರೆ, ಇವರ ಎರಡುಗಳ ನಡುವೆ ಇರುವಂತಹ ಸಾಮ್ಯವನ್ನ ಕುರಿತು ಅವರು ಅಧ್ಯಯನ ಮಾಡಿದ್ದಾರೆ. ಈಗ ಎರಡು ಮೂರು ತಿಂಗಳ ಕೆಳಗೆ ಅವರಿಗೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಿದೆ. ಡಾಕ್ಟರ್ ಗಲೀನಾ ಅವರು 5 ವರ್ಷದಿಂದ ಮೈಸೂರಿನಲ್ಲೇ ಇದ್ದಾರೆ, ಮೈಸೂರಿಗರೇ ಆಗಿದ್ದಾರೆ ಒಂದು ವಿಧದಲ್ಲಿ. ಅವರ ಭೇಟಿ ನನಗೆ ಅಚಾನಕ್ ಆಗಾಯಿತು, ಆದರೆ ಇತ್ತೀಚೆಗೆ, ಅದು 1 ವರ್ಷದ ಕೆಳಗೆ. ಆ 1 ವರ್ಷದ ಕೆಳಗೆ ಅಚಾನಕ್ ಭೇಟಿಯಾದಾಗ ಅವರನ್ನ ನಾನು ಪ್ರಶ್ನೆ ಮಾಡಿದೆ, ನೀವು 4 ವರ್ಷದಿಂದ ಇಲ್ಲೇ ಮೈಸೂರಿನಲ್ಲಿದ್ದೀರಾ, ಕನ್ನಡವನ್ನ ಕಲ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ನನಗೆ, ನಾನು ಭಾರತೀಯ ಸಂಸ್ಥಾನ ಇದೆಯಲ್ಲ ಅಲ್ಲಿ ಡಿಪ್ಲೊಮೋ ಇನ್ ಕನ್ನಡ ಮಾಡಿದೆ, ಆದರೆ ಅಷ್ಟು ಸರಿಯಾಗಿ ಅಲ್ಲಿ ನನಗೆ ಕನ್ನಡದ ಬಗ್ಗೆ ಹೆಚ್ಚು ಪರಿಶ್ರಮ ಆಗಲಿಲ್ಲ, ದಯವಿಟ್ಟು ನೀವೇನಾದರೂ ಕನ್ನಡವನ್ನು ಹೇಳ್ಕೊಡ್ತೀರಾ, ಮುಂದುವರಿಸ್ಬೇಕು ಅಂತ ನನಗೆ ಆಸೆ ಇದೆ ಅಂತಂದರು. ಆಗಲಿ ಅಂತ ಹೇಳಿಬಿಟ್ಟು ಅವರನ್ನು ಕನ್ನಡ ಕಲಿಸೋದಕ್ಕೆ ಆರಂಭ ಮಾಡಿದೆ. ಅವರಿಗೆ ವ್ಯಾಕರಣ ಕಲಿಸಿದೆ ಆರಂಭದಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದ ಕೆಲವು ಪ್ರಮುಖ ಘಟ್ಟಗಳು ಏನಿದೆ, ಪಂಪನಿಂದ ಹಿಡಿದು ಕುವೆಂಪುವರೆಗೆ ಏನು ಘಟ್ಟಗಳಿದೆ, ಅಲ್ಲಿಗಿರುವಂತಹ ಪ್ರಮುಖ ಕವಿಗಳ ಬಗ್ಗೆ 4 ಮಾತುಗಳನ್ನು ಹೇಳಿದೆ, ಅವ್ರನ್ನ ಪರಿಚಯ ಮಾಡಿಕೊಟ್ಟೆ. ಪಂಪನ ಪದ್ಯವನ್ನು ಹೇಳಿಬಿಟ್ಟು ಹೇಗೆ ಪಂಪ ಅದನ್ನು ಬರೆದಿದ್ದಾನೆ, ಹೇಗೆ ಹಳೆಗನ್ನಡದಲ್ಲಿದ್ದರೂ ಕೂಡ ಆಧುನಿಕ ಜಗತ್ತಿಗೂ ಕೂಡ ಇಂದಿಗೂ ಅದು ಪ್ರಸ್ತುತವಾಗಿದೆ ಈ ತರದ್ದೆಲ್ಲ ಹೇಳಿದೆ ನಾನು ಅವ್ರಿಗೆ. ಬಹಳ ಸಂತೋಷ ಆಯ್ತು. ಯಾವಾಗ ನಾವು 12ನೇ ಶತಮಾನದ ಬಸವಣ್ಣನವರ ವಚನಗಳನ್ನಾಗ್ಲಿ, ಅಕ್ಕ ಮಹಾದೇವಿಯ ವಚನಗಳನ್ನಾಗ್ಲಿ, ಅಲ್ಲಮ್ಮ ಪ್ರಭುಗಳ ವಚನಗಳಾಗ್ಲಿ ಅವುಗಳನ್ನ ಹೇಳಿದಾಗ ಅವರಿಗೆ ಬಹಳ ಆಸಕ್ತಿ ಉಂಟಾಯ್ತು. ಸರ್, ಇದನ್ನ ನಾವು ಯಾಕೆ ರಷ್ಯನ್ ಭಾಷೆಗೆ ಅನುವಾದ ಮಾಡಬಾರದು ಅನ್ನಿಸ್ತು. ನನಗೂ ಕೂಡ ರಷ್ಯನ್ ಭಾಷೆ ಚೆನ್ನಾಗಿ ಬರ್ತಾ ಇದ್ದದ್ರಿಂದ, ನಾನು 2 ವರ್ಷ ಕಾಲ ರಷ್ಯಾದಲ್ಲಿ ಇದ್ದದ್ದರಿಂದ ಆಗಬಹುದು ಇದನ್ನ ಮಾಡೋಣ ಅಂತ ಹೇಳಿ ದಿನ ಕೂತ್ಕೊಂಡು ನಾವಿಬ್ರು ಅದನ್ನ, ನಾನು ಹೇಳೋದು ಅವರು ಅದನ್ನ ಅರ್ಥ ಮಾಡಿಕೊಳ್ಳೋದು, ಹೀಗೆ ನಡೆದು ಕೊನೆಗೆ ಒಂದು 70 ವಚನಗಳನ್ನ ನಾವು ರಷ್ಯನ್ ಭಾಷೆಗೆ ಅನುವಾದ ಮಾಡಿದ್ವಿ. ಆಮೇಲೆ ಆ 70 ವಚನಗಳಲ್ಲಿ 50ನ್ನ ಆರಿಸ್ಕೊಂಡು ಆ 50 ವಚನಗಳಿಗೂ ಕೂಡ ಗಲೀನಾ ಅವರು ಅದಕ್ಕೆ ಕಾಮೆಂಟ್ರಿ ಬರೆದ್ರು. ಬಹಳ ಚೆನ್ನಾಗಿ ಅದ್ಭುತವಾದಂತಹ ಕಾಮೆಂಟ್ರಿ ಅದು. ಅದನ್ನ ಮಾಸ್ಕೋದ ಒಂದು ಪ್ರಕಾಶನ ಸಂಸ್ಥೆ ಪ್ರಕಟ ಮಾಡಿದೆ. ಅದು 2-3 ದಿವಸದ ಕೆಳಗೆ ಮಾಸ್ಕೋದ ಅಂಗಡಿಗಳಲ್ಲಿ ಅದು ಮಾರಾಟಕ್ಕೆ ಬಂದಿದೆ ಅನ್ನೋದು ಸುದ್ದಿ ಕೇಳಿ ನಮಗೆ ಸಂತೋಷ ಆಯಿತು. ಇಷ್ಟು ಗಲೀನಾ ಅವರ ಪರಿಚಯದ ಬಗ್ಗೆ ನಾನು ಹೇಳಬಹುದಾದದ್ದು.
0: ನೀವು ಕೂಡ ರಷ್ಯಾ ಭಾಷೆಯಿಂದ ಸಾಕಷ್ಟು ಕೃತಿಗಳನ್ನ ಕನ್ನಡಕ್ಕೆ ತಂದಿದ್ದೀರಾ ಸರ್. ಕನ್ನಡದ ಕೃತಿಗಳನ್ನು ಕೂಡ ಬೇರೆ ಬೇರೆ ಭಾಷೆಗೆ ಅನುವಾದ ಮಾಡಿದ್ದೀರಾ. ಹಂಗಾಗಿ ಇದೊಂಥರ ಅಪರೂಪದ ಒಂದು ನಂಟು ಅಂತ ಅನ್ಸುತ್ತೆ. ಅಚಾನಕ್ ಆಗಿ ಪರಿಚಯ ಆಗಿ ರಷ್ಯಾ ಭಾಷೆ ನಿಮಗೂ ಕೂಡ ತಿಳಿದಿದ್ದ ಕಾರಣಕ್ಕಾಗಿ ಇದು ಸಾಧ್ಯ ಆಯ್ತೇನೋ ಅಂತ ಅನ್ಸುತ್ತೆ.
1: ಖಂಡಿತ ಖಂಡಿತ, ನಿಜ ನೀವು ಹೇಳಿದ್ದು ನಿಜ
0: ಸರ್. ಇವ್ರಿಗೆ ವಚನನೇ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ವಚನ ಅನುವಾದ ಮಾಡುವ ಹಾಗೆ ಅಂತ ಅನ್ಕೊಂಡು?
1: ಅಲ್ಲಿ ಏನು ವಿಶೇಷ ಕಾರಣ ಇಲ್ಲ. ವಚನಗಳನ್ನ ಹೇಳ್ತಾ ಇದ್ದಾಗ ಅದನ್ನ ಅಧ್ಯಯನ ಮಾಡಿದಾಗ ಅವ್ರಿಗೆ ಅನ್ನಿಸ್ತು ಈ ವಚನಗಳು ಎಷ್ಟೊಂದು ಇದರಲ್ಲಿ
0: ಮೌಲ್ಯಯುತವಾದ.
1: ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ಸಾರ್ವಕಾಲಿಕವಾದ, ಬರೀ ಭಾರತಕ್ಕೆ ಅಥವಾ ಬರೀ ಕರ್ನಾಟಕ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ, ಇದು ಎಲ್ರಿಗೂ ಅನ್ವಯ ಆಗುವಂತಹ,
0: ಇವತ್ತಿಗೂ ಮುಂದೆಯೂ ಕೂಡ
1: ಎಲ್ಲರಿಗೂ
0: ಅನ್ವಯ,
1: ಜಗತ್ತಿಗೆ ಅನ್ವಯ ಆಗುವಂತ. ಆಮೇಲೆ ಸಂಪ್ರದಾಯದಲ್ಲಿರುವಂತಹದ್ದು, ಅದರಲ್ಲಿರುವಂತಹ ಹುಳುಕುಗಳನ್ನ ಅವರು ಎತ್ತಿ ತೋರಿಸಿದ್ರು, ಅದು ಅವ್ರಿಗೆ ಇಷ್ಟ ಆಯ್ತು. ಈಗ ಉದಾಹರಣೆಗೆ ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಇದು ಸಹಜವಾದದ್ದು. ಯಾರಿಗೇ ಆಗ್ಲಿ ಕಲ್ಲು ದೇವ್ರಿಗೆ ಕೊಂಡ್ರೆ ಅದೇನು ಮಾಡಲ್ಲ ನಮ್ಗೆ ಅನ್ನುವಂತಹ ಹೆದರಿಕೆ ಇರೋದಿಲ್ಲ, ಹೋಗಿ ಪೂಜೆ ಮಾಡ್ತೀವಿ. ನಿಜವಾದ ಹಾವು ಹೆದರಿಕೆ ಕಂಡ್ರೆ ಖಂಡಿತವಾಗಿ ಅದನ್ನು ಹೊಡೀರಿ ಅಂತ ಹೇಳ್ತೀವಿ. ಈ ತರ ಇಂಥದ್ದೆಲ್ಲ ಅವರಿಗೆ ಬಹಳ ಇಷ್ಟ ಆಯ್ತು. ನಾವು ಏನು ಅನುವಾದ ಮಾಡಿದ್ದೀವಿ ಅದಕ್ಕಿಂತ ಹಿಂದೆ ಅನೇಕ ಪುಸ್ತಕಗಳು ಕಥೆಗಳು ರಷ್ಯನ್ ಭಾಷೆಗೆ ಕನ್ನಡದಿಂದ ಹೋಗಿದೆ. ಉದಾಹರಣೆಗೆ ಆಲ್ನಹಳ್ಳಿ ಕೃಷ್ಣ ಅವರ ಕಾಡು ಬಂದಿದೆ, ಆಮೇಲೆ ಅಶ್ವತ್ಥರ ಕಥೆಗಳು ಹೋಗಿದೆ, ತರಾಸು ಅವರ ಕಥೆಗಳು ಹೋಗಿದೆ, ಬಸವರಾಜ ಕಟ್ಟಿಮನಿಯವರ ಕಥೆಗಳು. ಆದ್ರೆ ಒಂದು ಏನು ಅದರಲ್ಲಿ ಅಂತಂದ್ರೆ ಅಲ್ಲಿಯ ಅನುವಾದಕರು ಏನು ಮಾಡಿದ್ದಾರೆ ರಷ್ಯನ್ ಭಾಷೆಗೆ, ಅವರಿಗೆ ಕನ್ನಡದ ಗಂಧ ಇಲ್ಲ. ಆಮೇಲೆ ಮೂಲ ಕನ್ನಡ ಅಲ್ಲಿಲ್ಲ,
0: ಮತ್ತೆ ಎಲ್ಲರೂ ಅನುವಾದ ಮಾಡುವಂತವರು ಮೂಲ ಭಾಷೆನ ತಿಳ್ಕೊಂಡು ಮಾಡ್ಲಿಕ್ಕಿಲ್ಲ,
1: ಮಾಡಕ್ಕಾಗಲ್ಲ. ಆಮೇಲೆ ಕನ್ನಡದಲ್ಲಿ ಇರುವಂತಹ ಸೊಗಡು ಏನಿದೆ ಅದು ಬಂದಿಲ್ಲ. ಆದ್ರೆ ಇಲ್ಲಿ ಹಾಗಾಗಿಲ್ಲ, ಯಾಕೆಂದ್ರೆ ನಮ್ಮಿಬ್ರಿಗೂ ರಷ್ಯನ್ ಭಾಷೆ ಬರುತ್ತೆ, ಇಬ್ರಿಗೂ ಕನ್ನಡ ಭಾಷೆ ಬರುತ್ತೆ, ಇಬ್ರಿಗೂ ಇಂಗ್ಲಿಷ್ ಭಾಷೆ ಬರುತ್ತೆ. ಹಾಗಾಗಿ ಅದು ಬಹಳ ಸೊಗಸಾಗಿ,
0: ಅದು ತೊಡಕು ಎಲ್ಲೂ ಆಗ್ಲೇ ಇಲ್ಲ. ಆಗ್ಲಿ, ಗಲೀನಾ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್ ಗಲೀನಾ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹೇಳಿ ಗಲೀನಾ ಅವರೇ, ನೀವು ಮೈಸೂರಿಗೆ ಹೇಗ್ ಬಂದ್ರಿ, ಮತ್ತೆ ಹೇಗೆ ಡಾಕ್ಟರ್ HS ಹರಿಶಂಕರ್ ಅವರ ಪರಿಚಯ ಆಯ್ತು ನಿಮ್ಗೆ, ಮತ್ತೆ ಅವರಿಂದ ಹೇಗೆ ಪ್ರಭಾವಕ್ಕೆ ಒಳಗಾದ್ರಿ ನೀವು?
2: ನಾನು ರಾಶಿಯಿಂದ ಬಂದಿದೆ. ನಾನು ಮೈಸೂರಿಗೆ 6 ವರ್ಷಗಳು ಇದ್ದೇನೆ. ನಾನು ಮೈಸೂರಿಗೆ ವಿಶ್ವವಿದ್ಯ ನಿಲಯದ ಮಾನವಶಾಸ್ತ್ರ ವಿಭಾಗದಲ್ಲಿ PhD ಪದವಿಗಾಗಿ ಕೆಲಸ ಮಾಡಿದೆ. ಟಾಪಿಕ್ ಆಂಥ್ರೋಪಾಲಜಿಕಲ್ ಸ್ಟಡಿ ಆಫ್ ಮೆಡಿಕಲ್ ನಾಲೆಜ್ ಟ್ರಾನ್ಸ್ಮಿಷನ್ ಇನ್ ಆಯುರ್ವೇದ ಅಂಡ್ ಸೋವರಿಕ್ಪ. ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ನಲ್ಲಿ ಡಿಪ್ಲೊಮಾ ಕೋರ್ಸ್ ಇನ್ ಕನ್ನಡ ಮುಗಿಸಿದೆ. ಬಟ್ ನನ್ನ ಜ್ಞಾನ ತುಂಬಾ
0: ಅದು ಸೀಮಿತವಾಗಿ
2: ಸೀಮಿತ. ಸೊ ನಂತರ ನಾನು ನನ್ನ ಗುರು ಪ್ರೊಫೆಸರ್ ಹರಿಶಂಕರ್ ಭೇಟಿಯಾದ. ಸೊ ಅವರು ನನಗೆ ಭಾಷೆಯ ಮಾಲಾಗಳನ್ನು ಕಲಿಸಿದರು. ಸೊ ಆಮೇಲೆ ಅವರು ಬಸವಣ್ಣ ಅಕ್ಕಮಹದೇವಿ ಅಲಮ ಪ್ರಭು

0: ವಾದ ಮಾಡಿದವು. ನನ್ಗೆ ಬಸವನ ವಾಚನ ತುಂಬಾ ಇಷ್ಟ. ಬಸವನವರ ವಾಚನಗಳ ನಾನು ಮಾರುವುದೆ. ಮನುಷ್ಯನು ಯಾವಾಗಲೂ ಪ್ರಪಂಚಿಕ ನುಖದಲ್ಲಿಯೇ ನೀರತನಾಗಿರುತ್ತಾನೆ. ಆದರೆ ಇದೊಂದೇ ಗುರಿ ಆಗಬಾರದು. ಸೊ ವಾಚನಗಳು ಓಲಿಯದನ್ನು ನಮಗೆ ಕೆಲಸುತ್ತವೆ. ಅವು ನಮ್ಮ ವರಚ ಸಂಸ್ಕೃತಿಯ ರಹಸ್ಯ ನೀತಿಗಳಾಗಿದ್ವೆ.
1: ಕೇಳುಗರೆ, ನೀವು ಗಲೀನಾ ಅವರ ಮಾತುಗಳನ್ನ ಆಲಿಸ್ತಾ ಇದ್ದೀರಾ. ನನ್ನ ಮುಂದೆ ಗಲೀನಾ ಅವರು ಕೂತಿದ್ದಾರೆ. ಸಹಜವಾಗಿ ಒಂದಷ್ಟು ಪದಗಳನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ಒಂದು ಪುಸ್ತಕ ಇದೆ, ಅವರದೇ ಹಸ್ತಾಕ್ಷರದಲ್ಲಿರುವಂತಹ ಕನ್ನಡ ಭಾಷೆ. ಅವರು ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾರೋ ಅಷ್ಟೇ ಮುದ್ದಾದ ಅಕ್ಷರವನ್ನ ಅವರು ಕೆಲವೊಂದು ಅಂಶಗಳನ್ನ ಬರ್ತ್ಕೊಂಡು ಬಂದಿದ್ದಾರೆ. ಅದನ್ನ ನೋಡಿದಾಗ ನಿಜಕ್ಕೂ ನಮ್ಮ ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಕನ್ನಡ ಭಾಷೆ ರಷ್ಯಾದ ಒಬ್ಬ ಮಹಿಳೆಗೆ ಇಷ್ಟೊಂದು ಪ್ರಭಾವಿಸಿದೆ ಅಂತಂದ್ರೆ, ಇನ್ನು ಬಾಲ್ಯದಿಂದಲೂ ಮಾತನಾಡ್ತಿರುವಂತಹ ಕನ್ನಡ ಭಾಷೆನ ನಾವು ಎಷ್ಟು ಪ್ರೀತಿಸಬೇಕಲ್ವಾ ಅಂತ ಅನ್ಕೊಂಡು ಎಲ್ರಿಗೂ ಅನ್ಸೆ ಅನ್ಸುತ್ತೆ. ಅವರು ಪದ ಜೋಡಣೆ ಮಾಡ್ತಾ ಇರುವಂತಹ ರೀತಿಯಲ್ಲೇ ನೋಡಿದ್ರೆ ಆಹಾ, ನಮ್ಮ ಕನ್ನಡ ಭಾಷೆ ಎಷ್ಟು ಸೊಗಸಾಗಿದೆ ಅಲ್ವಾ ಅಂತ ಅನ್ಕೊಂಡು ಎಲ್ಲ ರೋಮಾಂಚನ ಆಗುತ್ತೆ. ಹೇಳಿ ಗಲೀನಾ ಅವರೇ, ಮುಂದೆ ನೀವು ಬೇರೆ ವಚನಗಳನ್ನ ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ?
0: ಹೌದು, ಐ ಹೋಪ್ ನಾವು ಬೇರೆ ವಚನ ಅನುವಾದ ಮಾಡುವ.
1: ಈಗಾಗ್ಲೇ ನೀವು ರಷ್ಯಾಗ್ ಹೊರಟಿದ್ದೀರಾ, ನಾಳಿದ್ದು ಇನ್ನೇನು ಭಾರತದಿಂದ ತೆರಳ್ತಾ ಇದ್ದೀರಾ. ಮತ್ತೆ ಭಾರತಕ್ಕೆ ಬಂದು ಪ್ರೊಫೆಸರ್ ಹೆಚ್ ಎಸ್ ಹರಿಶಂಕರ್ ಅವರ ಜೊತೆಗೆ ಕೂತು ಒಂದಷ್ಟು ಬರಿಬೇಕು ಅಥವಾ ಒಂದಷ್ಟು ಅನುವಾದ ಮಾಡ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಇರ್ತೀರಾ ನೀವು. ಹಂಗಾಗಿ ಮಾಡ್ತೀರಾ, ಹಾಗಿದ್ರೆ ಮತ್ತೆ ಬರ್ತೀರಾ ಭಾರತಕ್ಕೆ?
0: ಹೌದು, ಎಂಡ್ ಆಫ್ ಜುಲೈ ನಾನು ಭಾರತದಲ್ಲಿ ಬರ್ತೀನಿ. ಆಮೇಲೆ ನಾವು ಇದು ಕೆಲಸ ಮುಂದುವರಿಸ್ತೇವೆ. ನಾನು ಕೆಸಿ ಶಿವಪ್ಪ ಮತ್ ಮಾಡ್ತೀನಿ.
1: ಮುದುರಾಮ ಕಾವ್ಯದಿಂದಲೇ ಪ್ರಸಿದ್ಧ ಆಗಿರೋ ಕೆಸಿ ಶಿವಪ್ಪ ಅವರ
0: ಪ್ಲಾನ್,
1: ಅವರ ವಚನಗಳನ್ನ ನೀವು ಅನುವಾದ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಕನ್ನಡ ಭಾಷೆ ಅಂತಂದ್ರೆ ನಿಮ್ಗೇನ್ ಅನ್ಸುತ್ತೆ ಗಲೀನಾ ಅವರೇ, ಯಾಕಾಗಿ ಕನ್ನಡ ಕಲಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ಸಾಕಷ್ಟು ಮಂದಿ ಪಿ ಎಚ್ ಡಿ ಮಾಡ್ಲಿಕ್ಕೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾರೆ, ವಿಶೇಷವಾಗಿ ಮೈಸೂರಿಗೆ ಪ್ರಯಾಣಿಸಿ ಬರ್ತಾರೆ. ಆದ್ರೆ ಎಲ್ಲರೂ ಕೂಡ ಕನ್ನಡವನ್ನ ಕಲೀಲಿಕ್ಕೆ ಹೋಗೋದಿಲ್ಲ. ಈಗಾಗ್ಲೇ ನಾನು ನೋಡಿದ್ದೇನೆ, ತುಂಬಾ ಜನ ಏನ್ ಮಾಡ್ತಾರೆ, ತಮ್ದಮ್ ಕೆಲಸ ಮುಗೀತು ಅಂತ ಅನ್ಕೊಂಡು ಹೋಗ್ತಾರೆ. ಅಷ್ಟೇ ಯಾಕೆ, ನಮ್ಮ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗ ಇದೆ. ಅಲ್ಲಿ ಅವರು ಲಿಂಗ್ವಿಸ್ಟಿಕ್ಸ್ ವಿಷಯದಲ್ಲಿ ಭಾಷಾ ವಿಜ್ಞಾನವನ್ನ ಕಲೀಲಿಕ್ಕೆ ಬರ್ತಾರೆ ಹೊರತವರು. ಇಲ್ಲಿನ ಮೂಲ ಭಾಷೆಯನ್ನ ಕಲೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ನೀವು ನಿಮ್ಮ ಸ್ವ ಇಚ್ಛೆಯಿಂದ ಕನ್ನಡ ಭಾಷೆಯನ್ನ ಕಲೀಲಿಕ್ಕೆ ಹೊರಟ್ರಿ, ಯಾಕೆ ನಿಮ್ಗೆ ಕಲಿಬೇಕು ಅಂತ ಅನ್ನಿಸ್ತು ಕನ್ನಡ ಭಾಷೆ?
0: ನಾನು ಆಂಥ್ರೋಪಾಲಜಿಸ್ಟ್ ಕೆಲಸದಲ್ಲಿ ಸಿಂಪಲ್ ಜನಗಳು
1: ಭೇಟಿ ಮಾಡಬೇಕಾಗುತ್ತೆ. ಹೌದು ಹೌದು,
0: ಇಲ್ಲಿ ಇಂಗ್ಲಿಷ್ ಅರ್ಥ ಇಲ್ಲ, ಹಿಂದಿ ಅರ್ಥ ಇಲ್ಲ,
1: ಅರ್ಥ ಆಗೋದಿಲ್ಲ ಅವರಿಗೆ. ಹೌದು,
0: ಸೊ ನಾನು ಕಲ್ಚರ್ ಲ್ಯಾಂಗ್ವೇಜ್ ಲೈಫ್ ಐ ವಾಂಟ್ ಟು ನೋ ಹೌ ದೇ ಲಿವ್ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ವಿದೌಟ್ ಲ್ಯಾಂಗ್ವೇಜ್ ಇಟ್ಸ್ ನಾಟ್ ಪಾಸಿಬಲ್.
1: ಹೌದು,
0: ಮೈ ಸನ್ ಆಲ್ಸೋ ವಾಸ್ ಬೋರ್ನ್ ಹಿಯರ್ ಅಂಡ್ ಹಿ ಸ್ಪೀಕ್ಸ್ ಕನ್ನಡ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ಸ್ಪೀಕಿಂಗ್ ಆಲ್ಸೋ.
1: ಓ, ಎಷ್ಟು ವರ್ಷ ಅವನಿಗೆ?
0: ಅವನು 4 ವರ್ಷ. ಅವನು ಮೈಸೂರದಲ್ಲಿ
1: ಇದ್ದಾನೆ, ಹುಟ್ಟಿದ್ದು ಎಲ್ಲ ಮೈಸೂರಲ್ಲೇ.
0: ಕನ್ನಡ ಮೊದಲನೆಯ ಭಾಷೆ,
1: ರಷ್ಯಾದ ಹುಡುಗನಿಗೆ ಮೊದಲ ಮಾತೃಭಾಷೆನೇ ಕನ್ನಡ. ಎಷ್ಟು ಸೊಗಸಾಗಿದೆ ಕೇಳಲಿಕ್ಕೆ ಅಲ್ವಾ ಸರ್?
2: ಈಗ ರಷ್ಯನ್ ಕಲಿತಾ ಇದ್ದಾರೆ, ಕನ್ನಡನೇ
1: ಮಾತೃಭಾಷೆ. ಹೌದು,
0: ಅವನ ಕನ್ನಡ ತುಂಬಾ ಲೋಕಲ್ ಕನ್ನಡ, ಮೈಸೂರಿನ ಕನ್ನಡ. ಅವನು ಡೇ ಕೇರ್ ದಲ್ಲಿ ಸ್ಕೂಲ್ಗೆ ಹೋಗ್ತಿದ್ದಾನೆ, ಸೊ ಲೋಕಲ್ ಪೀಪಲ್ ಓನ್ಲಿ ಮಾತಾಡ್ತಾನೆ,
1: ಸಾಮಾನ್ಯ ಜನರ ಜೊತೆಗೆ ಅವನು ಬೆರೀತಾನೆ ಮಾತಾಡ್ತಾನೆ. ಸೊ ಹಂಗಾಗಿ ಅವನ್ಗೆ ನಿಮ್ಗಿಂತ ಫ್ಲೂಯೆಂಟ್ ಆಗಿದೆ ಅವನ ಭಾಷೆ.
2: ಅವನು ಹುಟ್ಟಿದ ಮಾತೆ
1: ಕನ್ನಡ, ಈಗ ಅವನು ಕಲಿತಾ ಇದ್ದಾನೆ ರಷ್ಯಾ ಭಾಷೆನ. ಗಲೀನಾ ಅವರೇ, ಬಹಳ ಸಂತೋಷ, ನೀವು ಇಷ್ಟು ಪ್ರೀತಿ ಇಟ್ಟು ಕನ್ನಡದ ಮೇಲೆ ಅದನ್ನ ಕಲಿತಾ ಇದ್ದೀರಾ, ಅನುವಾದ ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾಗಿರುವಂತಹ ಒಂದು ವಚನವನ್ನ ಓದ್ತೀರಾ?
0: ಸರಿ, ಒಂದು ವಚನ. ಉಳ್ಳವರು ಶಿವಾಲಯವ ಮಾಡುವರು, ನಾನೆನ ಮಾಡುವ ಬದಾವಣೆಯ, ಎನ್ನ ಕಾಲೆ ಕಂಬ ದೇಹಲ ದೇಗುಲ, ಶಿರ ಹೊನ್ನ ಕಲಸವಯ, ಕುಡ ಸಂಗಮ ದೇವ ಕೇಲಯ, ಸ್ಥಾವರಕ್ಕೆ

0: ಅಲ್ಲಿ ಒಂದು ಜನಗಾಮಕ್ಕೆ ಅಲ್ಲಿರಲ್ಲ.
1: ಇದು ಬಸವಣ್ಣ ಅವರ ಬಹಳ ಪ್ರಸಿದ್ಧ ವಚನ. ನೀವು ಹೇಳಿ ಸರ್, ಅನುವಾದದ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಸ್ವತಃ ಒಬ್ಬ ಅನುವಾದಕನಿಗೆ ನಾನು ಯಾವ ಯಾವ ಪದಗಳನ್ನ ಹೇಗೆ ಬಳಸಬೇಕು, ಅದನ್ನ ಹೆಂಗೆ ಅಂತ ಅನ್ಕೊಂಡು ವಚನಗಳನ್ನ ಅನುವಾದ ಮಾಡುವಂತಹ ಸಮಯದಲ್ಲಿ ಏನೇನ್ ಸವಾಲುಗಳು ಎದುರಾಯ್ತು ನಿಮ್ಗೆ? ಅದು ಪದಶಃ ಅರ್ಥವನ್ನ ತಿಳಿಸೋದಲ್ಲಾಗಿರ್ಲಿ, ಅಥವಾ ಅದನ್ನ ಹೇಗೆ ಆ ಭಾವಕ್ಕೆ ಅಡ್ಡಿಯಾಗದ ಹಾಗೆ ನೀವು ರಷ್ಯನ್ ಭಾಷೆಗೆ, ಯಾಕಂದ್ರೆ ನಿಮ್ಗೂ ರಷ್ಯಾ ಭಾಷೆ ತಿಳಿದಿರೋದ್ರಿಂದ ನೀವು ಎಲ್ಲೂ ಕೂಡ ಕಿಂಚಿತ್ತು ದೋಷ ಆಗಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀರಾ. ಹಾಗಾಗಿ ನೀವು ಯಾವೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಸರ್?
2: ಬಹಳ ಸೊಗಸಾದ ಪ್ರಶ್ನೆ. ಯಾಕೆಂದ್ರೆ ಅನುವಾದ ಅನ್ನುವಂಥದ್ದು ಬಹಳ ಕಷ್ಟವಾದ ಕೆಲಸ.
1: ಹೌದು,
2: ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಅನುವಾದ ಅನ್ನುವಂಥದ್ದು ಪರಕಾಯ ಪ್ರವೇಶ.
1: ಹೌದು,
2: ಮೂಲ ಕವಿ ಏನ್ ಹೇಳ್ತಾನೆ ಅದನ್ನೇ ಹೇಳ್ಬೇಕು ನಾವು. ಆದ್ರೆ ಸಂಸ್ಕೃತಿಗಳು ಬೇರೆ ಆದಾಗ ಆಗ ಕಷ್ಟ ಆಗುತ್ತೆ ತುಂಬಾ. ಅಂತ ಅನುವಾದಗಳು ಬಹಳ ಕಷ್ಟ, ಅವು ಯಶಸ್ವಿ ಆಗುವಂತದ್ದು ಬಹಳ ಕಡಿಮೆ. ಆದ್ರೆ ಅದರ ಮೂಲ ಅರ್ಥವನ್ನ ನಾವು ಸಾಕಷ್ಟು ಅನುವಾದ ಕ್ಷೇತ್ರದಲ್ಲಿ ಕೊಡೋದಕ್ಕೆ ಸಾಧ್ಯ ಇದೆ. ಒಂದು ಅವರಿಗೆ ಹೇಳಿದೆ, ಯಾವುದೋ ಒಂದು ವಚನ ಕುರಿತು ಅದನ್ನ ವಿಶ್ಲೇಷಣೆ ಮಾಡಿದ್ಮೇಲೆ ಅದಕ್ಕೆ ಅರ್ಥ ಹೇಳಿದ್ಮೇಲೆ ಆಮೇಲೆ ಹೇಳಿದೆ, ಕೆಲವೊಂದು ಅಂಶಗಳನ್ನ ಇನ್ನೊಂದು ಭಾಷೆಗೆ, ಭಾರತ ಸಂಸ್ಕೃತಿ ಅಲ್ಲದ ಇತರ ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಂದು ವಚನ ತಗೊಳ್ಳಿ, ಬಸವಣ್ಣವ್ರ ವಚನ, ಅವರ ಅಂಕಿತ ನಾಮ ತಗೊಳ್ಳಿ, ಕೂಡಲ ಸಂಗಮ ದೈವ. ಆ ಕೂಡಲ ಸಂಗಮ ದೈವ ಅನ್ನುವಂಥ ಅಂಕಿತವನ್ನ ನೀವು ಇತರ ಭಾಷೆಗೆ, ಯಾವುದೇ ಭಾಷೆ ಆಗಬಹುದು, ಇಂಗ್ಲಿಷ್ ಆಗಬಹುದು, ತೆಲುಗು ಆಗಬಹುದು, ಯುರೋಪಿಯನ್ ಭಾಷೆಗಳಾಗಬಹುದು, ಯಾವುದೇ ಭಾಷೆಗಳಲ್ಲಿ ನೀವು ಅದನ್ನ ಅನುವಾದ ಮಾಡಿದ್ರೆ ಆ ಮೂಲ ಗೊತ್ತಾಗೋದಿಲ್ಲ. ಆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅನ್ನುವಂಥದ್ದೇ ಒಂದು ಅದರ ಹಿಂದೆ ದೊಡ್ಡ ಕ್ಯಾನ್ವಾಸ್ ಇದೆ. ಎ ಕೆ ರಾಮಾನುಜಂ ಬಹಳ ಪ್ರಸಿದ್ಧರು, ಅವರು ತುಂಬಾ ದಕ್ಷರು, ಇಂಗ್ಲಿಷ್ ಭಾಷೆಯಲ್ಲಿ ಪರಿಣಿತರು, ತಮಿಳು ಅವರ ಮನೆಮಾತು, ಕನ್ನಡ ಅಷ್ಟೇ ಚೆನ್ನಾಗಿ ಬಲ್ಲವರು, ತಮಿಳು ಕನ್ನಡ ಎರಡೂ ಅಂಗೈನಲ್ಲಿ ಹೇಳುವಂತವರು, ಅಷ್ಟು ಬೆರಳ ತುದಿಲಿ ಇದೆ ಅಂತ. ಆದ್ರೆ ಅವರು ಸ್ಪೀಕಿಂಗ್ ಆಫ್ ಶಿವ ಕೃತಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಕೂಡಲ ಸಂಗಮ ದೈವ ಅನ್ನುವಂಥದ್ದನ್ನ ಹಾಗೆ ಇಟ್ಕೋಬೇಕಾಗಿತ್ತು. ಆದ್ರೆ ಅಮೆರಿಕನ್ಸ್ಗೆ ಅರ್ಥವಾಗ್ಲಿ ಅನ್ನೋ ದೃಷ್ಟಿಯಿಂದ ಓ ಲಾರ್ಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಅಲ್ಲಿ ಪದಕ್ ಪದ ಇಟ್ಟಾಯಿತು ಅಷ್ಟೇ ಹೊರತು ಆ ಕೂಡಲ ಸಂಗಮ ಅನ್ನುವಂಥ ಭಾವ ಇದೆಯಲ್ಲ ಅದು ಅಲ್ಲಿ ವ್ಯಕ್ತ ಆಗಲಿಲ್ಲ. ಲಾರ್ಡ್ ಆಫ್ ಮೀಟಿಂಗ್ ಲಿವರ್ಸ್ ಅಂದ್ರೆ ಯಾವುದೋ ಎರಡು ನದಿ ಅಲ್ಲ, ಅದು ಅಷ್ಟೇ ಅಲ್ಲ, ಅದು ಅದಕ್ಕಿಂತ ಭಾವಕೋಶ ಅಲ್ಲಿ ಅಭಿವ್ಯಕ್ತಿ ತೆರ್ಕೊಳ್ಳಿಲ್ಲ, ಬರೀ ಅನುವಾದ ಆಯ್ತು. ಚೆನ್ನಾಗಿ ಅನುವಾದ ಮಾಡ್ತಾರೆ ಅವರ ಅದ್ಭುತ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದ್ರೆ ಇದನ್ನ ಕೂಡಲ ಸಂಗಮ ಅನ್ನುವಂಥದ್ದನ್ನು ಹಾಗೆ ಇಟ್ಕೋಬೇಕಾಗಿತ್ತು ಅಂತ ನನ್ನಾಯ್ತು. ನಾವೇನ್ ಮಾಡಿದ್ವಿ ಇಲ್ಲಿ ರಷ್ಯನ್ ಅನುವಾದ ಮಾಡಬೇಕಾದ್ರೆ ನಾನು ಅವ್ರಿಗೆ ಹೇಳಿದೆ, ಮೂಲದ ಅಂಕಿತವನ್ನ ಹಾಗೆ ಇಟ್ಕೋಬೇಕು ನಾವು. ಕೂಡಲ ಸಂಗಮ ಅಂತ ಇದ್ರೆ ಕೂಡಲ ಸಂಗಮ ಅಂತಾನೆ ಇಟ್ಕೋಬೇಕು. ಅದನ್ನ ರಷ್ಯನ್ ಅಲ್ಲಿ ಹೇಳ್ಬಹುದಾಗಿತ್ತು, ಓಲಾರ್ಡ್ ಆಫ್ ಮೀಟಿಂಗ್ಸ್ ರಿವರ್ಸ್ ಅಂತ ಹೇಳಿದ ಹಾಗೆ ರಷ್ಯನ್ ಅಲ್ಲಿ ಹೇಳ್ಬಹುದಾಗಿತ್ತು. ನಾವು ಬೇಡ, ಚನ್ನಮಲ್ಲಿಕಾರ್ಜುನ ಅಕ್ಮಹದೇವಿದು, ಗುಹೇಶ್ವರ ಅಲ್ಲಮಪ್ರಭುದು, ಈ ಅಂಕಿತಗಳನ್ನ ಹಾಗೆ ಇಟ್ಕೋಬೇಕು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ವಿಶಿಷ್ಟವಾದಂತ ಶಬ್ದಕೋಶ ಬರುತ್ತೆ ವಚನಗಳಲ್ಲಿ, ಲಿಂಗ ಅಂತ ಅನ್ನೋದು, ಇಷ್ಟಲಿಂಗ, ಅನಾವರಣ, ಹೀಗೆ ಅನೇಕ ಪಾರಿಭಾಷಿಕ ಶಬ್ದಗಳು, ಅವುಗಳನ್ನ ಸೂನ್ಯ ಸಂವಾದ ಮಾಡಿ ಒಂದು ಪದಕ್ಕೆ ಇನ್ನೊಂದು ಪದ ಇಟ್ಟು ಹೇಳಿದ್ರೆ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಗಲೀನ ಅವರು, ಅಂತಹ ಪದಗಳನ್ನ ಬಂದಾಗ ಅವುಗಳನ್ನ ರಷ್ಯನ್ ಭಾಷೆಗೆ ಅನುವಾದ ಮಾಡಿ ಕೆಳಗಡೆ ಫುಟ್ ನೋಟ್ಸ್ ನಲ್ಲಿ ಮೂಲದಲ್ಲಿ ಈ ತರ ಪದ ಇದೆ, ಇದಕ್ಕೆ ಈ ತರಹ ಇದೆ, ಹೀಗೆ ಆ ಮೂಲದ ಭಾವಕ್ಕೆ ಎಳ್ಳಷ್ಟು ತೊಂದರೆ ಆಗದ ಹಾಗೆ, ಎಳ್ಳಷ್ಟು ಕೊರತೆ ಆಗದ ಹಾಗೆ, ತಪ್ಪು ಆಗದ ಹಾಗೆ ಅದನ್ನ ಮಾಡಿದೀವಿ.
1: ಸರ್, ಅದರ ಹೆಸರು ಏನು ಸರ್?
2: ದಿಹಾನಿಯೇ ಲಿಂಗಿ ಅಂತ, ಲಿಂಗದ ಅರಿವು. ಹಾಗಾಗಿ ಭಾಷಾಂತರ ಇದ್ದದ್ರಲ್ಲಿ ಚೆನ್ನಾಗಿದೆ ಅಂತ. ಆದ್ರೆ ಒಂದು ಮಾತನ್ನ ನಾವು ಯಾವ

0: ಯಾವಾಗ್ಲೂ ಗಮನದಲ್ಲಿ ಇಟ್ಕೋಬೇಕು. ನಮ್ಮ ಭಾಷಾಂತರದ ಒಂದು ಸೂತ್ರ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಭಾಷಾಂತರ ಅದೇ ಅಧಿಕೃತ ಅಲ್ಲ. ನೋ ಟ್ರಾನ್ಸ್ಲೇಷನ್ ಈಸ್ ಪರ್ಫೆಕ್ಟ್, ನೋ ಟ್ರಾನ್ಸ್ಲೇಷನ್ ಈಸ್ ಫೈನಲ್. ಹೀಗೆ ಆಗ್ತಾ ಇರಬೇಕು, ಮತ್ತೆ ಮತ್ತೆ ಅವನ್ನ ಮಾಡ್ತಾ ಇರಬೇಕು. ಈಗ ಕನ್ನಡದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹಳೆಗನ್ನಡದಿಂದ ಹೊಸಗನ್ನಡದಿಂದ ಮತ್ತೆ ಮತ್ತೆ ಅನುವಾದಗಳು ಬರ್ತಾನೆ ಇರುತ್ತೆ. ಕಾಳಿದಾಸನ ನಾಟಕಗಳನ್ನ ಅನೇಕ ಜನ ಮತ್ತೆ ಮತ್ತೆ ಅನುವಾದ ಮಾಡಿದ್ದಾರೆ. ಯಾಕೆಂತಂದ್ರೆ ಯಾವುದೇ ಒಂದು ಬಸವಪ್ಪ ಶಾಸ್ತ್ರಿಗಳದ್ದು ಬಹಳ ಸೊಗಸಾದ ಭಾಷಾಂತರ, ಆದ್ರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಮಾಡಿದ್ದಾರೆ, ಆಮೇಲೆ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಹೀಗೆ ಅನೇಕ ಜನ ಮಾಡಿದ್ದಾರೆ. ಯಾಕೆಂದ್ರೆ ಭಾಷಾಂತರಗಳು ಮತ್ತೆ ಮತ್ತೆ ಬರಬೇಕು ಆ ದೃಷ್ಟಿಯಿಂದ. ಆಮೇಲೆ ಇನ್ನೊಂದು ಎಚ್ಚರ ವಹಿಸಬೇಕು, ಈಗ ರಷ್ಯನ್ ನಿಂದ ಅನೇಕ ಕವಿಗಳು ಕನ್ನಡಕ್ಕೆ ಬಂದಿದ್ದಾರೆ. ಟಾಲ್ಸ್ಟಾಯ್ ಬಂದಿದ್ದಾನೆ, ದಸ್ತಯೇವ್ಸ್ಕಿ ಬಂದಿದ್ದಾನೆ, ಚೆಕಾಫ್ ಬಂದಿದ್ದಾನೆ, ಗೋಗಲ್ ಬಂದಿದ್ದಾನೆ, ಆಮೇಲೆ ಗೋರ್ಕಿ ಬಂದಿದೆ. ಇದೆಲ್ಲ ಇಂಗ್ಲಿಷ್ ಮೂಲದಿಂದ ಬಂದಿದ್ದಾವೆ. ರಷ್ಯನ್ ನಿಂದ ಇಂಗ್ಲಿಷ್ಗೆ ಅನುವಾದ ಆಗಿ ಇಂಗ್ಲಿಷ್ ನಿಂದ
1: ಕನ್ನಡಕ್ಕೆ ಬಂದಿರೋದು,
0: ರಷ್ಯನ್ ನಿಂದ ಇಂಗ್ಲಿಷ್ಗೆ ಅನುವಾದ ಆದಾಗ ಅನೇಕ ನ್ಯೂಯನ್ಸಸ್ ಅಂತ ಹೇಳ್ತೀವಲ್ಲ, ಅದು ಫರ್ದರ್ ಏನಾಗುತ್ತೆ ಇಂಗ್ಲಿಷ್ ನಿಂದ ಮಾಡಬೇಕಾದ್ರೆ ಅನೇಕ ಜನ ನಮ್ಮ ಅನುವಾದಕರು ಬಹಳ ದೊಡ್ಡ ದೊಡ್ಡ ವಿಮರ್ಶಕರು ಅನುವಾದ ಮಾಡಿದ್ದಾರೆ, ತಮ್ಮ ಸ್ವಂತಕ್ಕೆ ಸೇರಿಸ್ಬಿಡ್ತಾರೆ, ತಮ್ಮ ಭಾಷಾ ಪಾಂಡಿತ್ಯ ತೋರಿಸ್ತಾರೆ. ಭಾಷಾ ಪಾಂಡಿತ್ಯ ತೋರಿಸ್ಬಾರ್ದು, ಮೂಲ ಹೇಗಿದೆ ಹಾಗೆ ಹೇಳ್ಬೇಕು, ಮೂಲದ ಯಥಾವತ್ತೆ. ಯಾಕೆಂದ್ರೆ ನಮ್ದಲ್ಲ ಅದು, ಅದರಿಂದ ನಾವು ಅದಕ್ಕೆ ನಿಷ್ಠ ಆಗಿರ್ಬೇಕು. ಅದಕ್ಕೆ ಹೇಳಿದ್ನಲ್ಲ, ಪರಕಾಯ ಪ್ರವೇಶ ಬಹಳ
1: ಸರ್. ಮತ್ತೊಂದು ನಿಮ್ಮ ಜೊತೆ ಸೇರಿ ಮಾಡಿರುವಂತಹ ಈ ಕೆಲಸವನ್ನ ಗಮನಿಸ್ತಿರ್ಬೇಕಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ನಾವೆಲ್ಲ ಕನ್ನಡ ಸಾಹಿತ್ಯವನ್ನ ಓದುವಾಗ ಕಾಲಘಟ್ಟದ ಆಧಾರದ ಮೇಲೆ ಏನು ಪೂರ್ವದ ಹಳಗನ್ನಡ, ಮಧ್ಯಕಾಲೀನ ಮತ್ತೆ ಆಧುನಿಕ ಅಂತ ಅನ್ಕೊಂಡು ವಿಭಾಗ ಮಾಡಿ ನಾವು ನೋಡ್ತಾ ಹೋಗ್ತೇವೆ. 12ನೇ ಶತಮಾನದ ವಚನ ಕಾಲಘಟ್ಟ ಅಥವಾ ಮಧ್ಯಕಾಲೀನ ಈ ಸಾಹಿತ್ಯವನ್ನ ನಾವು ಆ ಕಾಲಘಟ್ಟವನ್ನ ಇಟ್ಕೊಂಡೇ ಆ ಸಾಹಿತ್ಯವನ್ನ ಓದುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇವೆ. ಇದನ್ನ ನೀವು ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ನುವಾಗ ಅವರು ಅದಕ್ಕೆ ಪೀಠಿಕೆಯಾಗಿ ಹೇಗೆ ಓದ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಸರ್. ಅದನ್ನ ಹೇಗೆ ನೀವು ಕೃತಿಯಲ್ಲಿ ಕಟ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀರಾ ಏನಾದ್ರೂ
0: ಪೀಠಿಕೆ? ನಾವು ಪೀಠಿಕೆಯಲ್ಲಿ ಹೇಳಿದೀವಿ, ಪೀಠಿಕೆಯಲ್ಲಿ 12ನೇ ಶತಮಾನ ಅಂದ್ರೆ ಏನು, ಅದರ ವೈಶಿಷ್ಟ್ಯ ಏನು, ಅದು ಹೇಗೆ ಭಾಷೆ ಬೆಳೀತು, ಹಳೆಗನ್ನಡ ಭಾಷೆಯಿಂದ ಹೇಗೆ ಅದು ಭಿನ್ನ ಆಗಿದೆ, ಹಳೆಗನ್ನಡ ಭಾಷೆ ಜನಸಾಮಾನ್ಯರಿಗೆ ಅರ್ಥವಾಗದಲ್ಲೇ ಇರುವಂತಹ ಭಾಷೆ, ವಚನಕಾರರು ಇದನ್ನ ಗಮನದಲ್ಲಿ ಇಟ್ಕೊಂಡ್ರು,
1: ಜನಸಾಮಾನ್ಯರಿಗೆ
0: ಮುಟ್ಟಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ರು. ಹಾಗೆ ಮಾಡಿದಾಗ ಸಹಜವಾಗಿ ನಮ್ಮ ಭಾಷೆ ಬಂತು, ಜನರಾಡೋ ಭಾಷೆ ಬಂತು, ವಚನಗಳು ಆ ತರ ಇದ್ದಾವೆ.
1: ಗಲೀನಾ ಅವರೇ, ವಚನಗಳನ್ನ ನೀವು ಅನುವಾದ ಮಾಡಿದ್ದೀರಾ ರಷ್ಯನ್ಗೆ. ಈಗಾಗಲೇ ಉಳ್ಳವರು ಶಿವಾಲಯ ಮಾಡುವರು ಅಂತ ಅನ್ಕೊಂಡು ಬಹಳ ಪ್ರಸಿದ್ಧವಾದಂತಹ ವಚನವನ್ನ ಹೇಳಿದ್ರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ, ಪ್ರಾಯಶಃ ಕೇಳುಗರಿಗೂ ಕುತೂಹಲ ಹುಟ್ಟಿರುತ್ತೆ. ಹಂಗಾಗಿ ನೀವು ರಷ್ಯನ್ ಭಾಷೆಯಲ್ಲಿ ಇರುವಂತಹ ಅದೇ ವಚನವನ್ನ ಅನುವಾದ ಮಾಡಿರುವಂತಹ ವಚನವನ್ನ ಹೇಳಲಿಕ್ಕಾಗತ್ತಾ?
2: ಹೇಳ್ತೀನಿ. ಬಗಾಚಿ ಮೋಗು ಸ್ತ್ರೋಜ್ ಹರಾಮ ನುಷ್ಟೋ ಮಗು ಯಾ ಬೇದ್ನೆ ಚಲವ್ಯಾಕ್ ಮೈ ನೋಗೆ ಕಲ್ಲೋನ್ನೆ Мое тело – храм, голова моя – золотой купол. О, Кудала Сангама, ты свидетель. Неподвижное будет разрушено, но движение будет вечно.
1: Бхала сантоша, доктор Галина. Матун прашне, нимге Майсурандре ен ансетте? ಪಿಎಚ್ಡಿ ಅಧ್ಯಯನವನ್ನ ಮಾಡುವಾಗ ಜನಸಾಮಾನ್ಯರ ಜೊತೆಗೆಲ್ಲ ಭೇಟಿಯಾಗಿ ಬಂದಿದ್ದೀರಾ, ಆ ಕಾರಣಕ್ಕೆ ಕನ್ನಡವನ್ನ ಕಲ್ತಿದ್ದೀರಾ, ಜನರ ಜೊತೆ ಬೆರ್ತಿದ್ದೀರಾ, ಇಷ್ಟು ವರ್ಷ ಮೈಸೂರಲ್ಲಿ ಇದ್ದೀರಾ, ಇನ್ನೇನು ಎರಡು ದಿನ ಬಿಟ್ಟು ಮೈಸೂರಿಂದ ತೆರಳ್ತಾ ಇದ್ದೀರಾ, ಕಡೆಯದಾಗಿ ನಿಮ್ಮನ್ನ ಮೈಸೂರು ಹೇಗೆ ಪೊರೀತು, ನಿಮ್ಗೇನ್ ಅನ್ಸುತ್ತೆ ಮೈಸೂರು ಅಂತಂದ್ರೆ?
2: ನನ್ಗೆ ಮೈಸೂರು ತುಂಬಾ ಇಷ್ಟ. ಮೈಸೂರು ಒಂದು ಅದ್ಭುತ ನಗರ, ತುಂಬಾ ಸುಂದರವಾಗಿದೆ. ಇಲ್ಲಿ ತುಂಬಾ ಒಳ್ಳೆಯ ಜನರು ಇದ್ದಾರೆ. ನನ್ಗೆ ಮಾಸ್ಕೋ ತುಂಬಾ ಇಷ್ಟ. ಎರಡನೆಯ ನಗರ ಮೈಸೂರು ಓನ್ಲಿ. ಇಂಜೆ ಇಷ್ಟ, ಆದರೆ ಮೈಸೂರು ತುಂಬಾ ಇಷ್ಟ.
0: ನನಗೆ ಒಂದೆರಡು ಮಾತು ಗಲೀನಾ ಅವರ ಬಗ್ಗೆ ಹೇಳಬೇಕು ಅನ್ಸುತ್ತೆ.
1: ಖಂಡಿತ ಹೇಳಿ ಸರ್.
0: ಗಲೀನಾ ಅವರು, ಅವರಿಗೆ ಕನ್ನಡ ಕಲಿಯಬೇಕು ಅಂತ ಹೇಳಿಬಿಟ್ಟು ಇಷ್ಟ ಅಂತ ಬರೀ ಮಾತು ಹೇಳಿಬಿಟ್ರೆ ಅದು ಸರಿ ಹೋಗಲ್ಲ. ಅದರಲ್ಲಿ ಆಸಕ್ತಿ ಇದೆ ಅನ್ನುವಂಥದ್ದು ಮುಖ್ಯ. ಇಷ್ಟಕ್ಕೂ ಆಸಕ್ತಿಗೂ ವ್ಯತ್ಯಾಸ ಇದೆ. ಇಷ್ಟ ಎಲ್ಲರಿಗೂ ಏನೋ ಆಗುತ್ತೆ, ಆದ್ರೆ ಆಸಕ್ತಿ ಇರುವಂತಹದ್ದು, ಆ ಆಸಕ್ತಿ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ನಾನು ನನ್ನ ಹತ್ರ ಪಾಠಕ್ಕೆ ಬರ್ತಾ ಇದ್ದಾಗ ನಾನು ಏನೇ ಪ್ರಶ್ನೆಗಳನ್ನ ಕೊಟ್ಟು ಇದಕ್ಕೆ ನಾಳೆ ದಿವಸ ಉತ್ತರ ಕಂಡು ಹಿಡ್ಕೊಂಡು ಬನ್ನಿ, ಅಥವಾ ನಾನು ಹೇಳಿದ್ದನ್ನ ನಿಮ್ಗೆ ಅರ್ಥವಾಗಿದೆಯಲ್ಲೋ ಅದನ್ನು ಬರ್ಕೊಂಡು ಬನ್ನಿ ಅಂತ ಹೇಳಿದರೆ ಶ್ರದ್ಧೆಯಿಂದ ಅದನ್ನು ಮಾಡ್ಕೊಂಡು ಬರೋರು. ಆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ
1: ಬೇಕು
0: ಬೇಕು. ಶ್ರದ್ಧೆ ಇಲ್ಲದೆ ಹೋದರೆ ಕಲಿಯೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಕಲಿಬೇಕು, ಅವರು ಮತ್ತೆ ಬರ್ತಾರೆ, ಇನ್ನಷ್ಟು ಹೆಚ್ಚು ವ್ಯಾಕರಣನೂ ಕಲಿತಾರೆ, ಈ ಕಡೆ ಅನುವಾದನೂ ಮಾಡ್ತಾರೆ.
1: ಒಬ್ಬ ಗುರುವಾಗಿ ನೀವು ಶಿಷ್ಯರು ಹೀಗಿರ್ಬೇಕು ಅಥವಾ ಒಬ್ಬ ವಿದ್ಯಾರ್ಥಿ ಹೀಗಿರ್ಬೇಕು ಅಂತ ಹೇಳ್ತೀರಾ? ಸ್ವತಃ ಗಲೀನ ಅವರೇ ಹೇಳಿದ್ರು ನನ್ನ ಗುರು ನೀವು ಅಂತ ಅನ್ಕೊಂಡು ನಿಮ್ಮನ್ನ, ಅವ್ರಿಲ್ದೇ ಇದ್ದಿದ್ರೆ ಕಷ್ಟ ಆಗ್ತಿತ್ತು ನನಗೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಸರ್. ನಿವೃತ್ತಿಯ ನಂತರವೂ ಕೂಡ ನೀವು ಒಬ್ಬ ವಿದ್ಯಾರ್ಥಿನ ಕರೆದು ಅವ್ರಿಗೆ ರಷ್ಯನ್ ಭಾಷೆ ಗೊತ್ತಿದೆ, ಯಾವುದೇ ರೀತಿಯ ಫೀಸ್ ಅನ್ನ ತೆಗೆದುಕೊಳ್ಳದೆ ನಾನು ನಿಮ್ಗೆ ಕನ್ನಡವನ್ನ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡು ಸ್ವತಃ ಒಬ್ಬ ಗುರು ಹೋಗಿ ಅವರನ್ನ ಕರ್ತ್ಕೊಂಡು ಬಂದು ಅತ್ಯಂತ ಶ್ರದ್ಧೆ ತಾಳ್ಮೆಯಿಂದ ಹೇಳ್ಕೊಡುವಂತಹ ಗುರುಗಳು ಬಹಳ ಮುಖ್ಯ ಅಂತ ಅನ್ಕೊಂಡು ನನ್ಗಾದ್ರೂ ಅನ್ಸುತ್ತೆ. ಯಾಕಂತಂದ್ರೆ ಒಬ್ಬ ರಷ್ಯ ಮಹಿಳೆ ಬಂದು ವಚನಗಳನ್ನ ಅರ್ಥ ಮಾಡಿಕೊಂಡು ಅನುವಾದ ಮಾಡುವಂತಹದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅಷ್ಟು ಸುಲಭ ಅಲ್ಲ. ಕನ್ನಡ ಸಾಹಿತ್ಯ ಬಹಳ ವಿಶಾಲವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಗಲೀನಾ ಅವರು ರಷ್ಯಾ ಭಾಷೆಗೆ ತಂದಿರುವಂತಹ ಈ ಕೃತಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೀವಿಬ್ರು ಸೇರಿ ಮಾಡಿರುವಂತಹ ಈ ಕೆಲಸ ಬಹಳ ಮಹತ್ವದ್ದು ಅಂತ, ನಿಮ್ಮಿಂದ ಮತ್ತಷ್ಟು ಕೃತಿಗಳು ರಷ್ಯನ್ ಭಾಷೆಗೆ ಹೋಗ್ಲಿ. ಇಷ್ಟೊತ್ತು ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಗಲೀನಾ ಅವರೇ. ನಮ್ಮ ಮೈಸೂರಿಗೆ ಬಂದು ಬರೀ ನೀವು ನಿಮ್ಮ ಪದವಿಯನ್ನ ಅಷ್ಟೇ ಪಡೆದುಕೊಂಡು ಹೋಗ್ತಾ ಇಲ್ಲ, ನಮ್ಮ ಕನ್ನಡ ಭಾಷೆಗೂ ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅನ್ನುವಂತಹದ್ದು ಬಹಳ ವಿಶೇಷ, ಮತ್ತೆ ನಮ್ಗೆಲ್ಲ ಅದು ಸಂಭ್ರಮದ ಸಂಗತಿ. ನಿಮ್ಗೆ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.
2: ಧನ್ಯವಾದ.
0: ನಮಸ್ಕಾರ
1: ಸರ್. ನಿಮ್ಮಿಂದಾಗಿಯೇ, ನಿಮ್ಮಂತ ಅಧ್ಯಾಪಕರಿಂದಾಗಿಯೇ ನಮ್ಮ ಕನ್ನಡ ಬೆಳೀತಾ ಇದೆ ಸರ್. ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.
0: ನಮಸ್ಕಾರ.
3: ಇದುವರೆಗೆ ರಷ್ಯನ್ ಭಾಷೆಗೆ ತರ್ಜುಮೆಗೊಂಡ ಕನ್ನಡದ ವಚನಗಳು ಈ ಕುರಿತು ಮಾತುಕತೆಯನ್ನು ಕೇಳಿದಿರಿ. ಪಾಲ್ಗೊಂಡಿದ್ದವರು ವಿದ್ವಾಂಸರಾದ ಡಾಕ್ಟರ್ ಎಚ್ ಎಸ್ ಹರಿಶಂಕರ್ ಹಾಗೂ ರಷ್ಯನ್ ಲೇಖಕಿ ಡಾಕ್ಟರ್ ಗಲೀನಾ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಶಭಾನಾ. ಇದು ಈ ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಈಗ ವೇಳೆ 10:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಚಿತ್ರಗೀತೆಗಳು ಸಾಕ್ಷಾತ್ಕಾರ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಎ ಸುಶೀಲಾ.

0: ಸೊಗಸುಗಾರ ಸರದಾರ ಹಳ್ಳಿಯೂರ ಹಮ್ಮೀರ.
1: ಪಿ ಬಿ ಶ್ರೀನಿವಾಸ ಹಾಡಿರುವ ಅಮರಜೀವಿ ಚಿತ್ರದ ಗೀತೆ

ಹೆಜ್ಜೆ ಹಾಕೋನಲ್ಲ, ಕಣ್ಣು ಮಿಸುಕಿ ಕರೆಯೋನಲ್ಲ, ಹೆಣ್ಣು ಹೆಜ್ಜೆ ಹಾಕೋನಲ್ಲ, ಕಣ್ಣು ಮಿಸುಕಿ ಕರೆಯೋನಲ್ಲ, ಇನ್ನೇನು ಕಲಿಯೋದಿಲ್ಲ, ಇನ್ನೇನು ಕಲಿಯೋದಿಲ್ಲ, ಕನ್ನಡ ಭಾಷೆ ಮರೆಯೋದಿಲ್ಲ, ಮರೆಯೋದಿಲ್ಲ, ಮರೆಯೋದಿಲ್ಲ.